ಆಕಾಶವಾಣಿ ಕಾರವಾರ. ಇಂದು ಶನಿವಾರ 2026 ಇಸ್ವಿ ಆಗಸ್ಟ್ ತಿಂಗಳ 1ನೇ ತಾರೀಕು. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಕೇಳುಗರಿಗೆಲ್ಲ ಗಾಯತ್ರಿ ಹರಿಕಾಂತ್ ಹೇಳುವ ನಮಸ್ಕಾರಗಳು. ಸಮಯ 5:58 ಸೆಕೆಂಡುಗಳು.

ಆಕಾಶವಾಣಿ ಕಾರವಾರ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಈ ಬೆಳಿಗ್ಗೆ 6:10 ಕರುಣಾಳು ಬಾಬಳಕಿ ಭಾಗವಹಿಸುತ್ತಾರೆ. ಡಾಕ್ಟರ್ ಗುರುರಾಜ್ ಕರ್ಜಗಿ 6:15 ಭಕ್ತಿಗೀತೆಗಳು, 6:30 ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುದ್ದಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಮಂಜುಳಗಾನ ಕಾರ್ಯಕ್ರಮ, ಕಗ್ಗದ ಸಿರಿ 8:50 ಪ್ರಸಾರವಾಗುವ ಕಾರ್ಯಕ್ರಮದ ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:02 ಬೆಂಗಳೂರು ವಿದ್ಯಾಭಾರತಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಮಧ್ಯಾಹ್ನ 11:30 ಸ್ಟಂಪ್ಡ್ ಕಾರ್ಯಕ್ರಮ, 12:05 ವನಿತಾ ವಿಹಾರ. ಸ್ತನಪಾನದ ಮಹತ್ವದ ಕುರಿತು ಡಾ ವಿನೀತಾ ಕುಲಕರ್ಣಿ ಅವರಿಂದ ಮಾಹಿತಿ. ನಂತರ ನೀರಿ ಸಣ್ಣ ಕಥೆ ಪ್ರಸಾರವಾಗಲಿದೆ. ಪ್ರಸ್ತುತಿ ಅರ್ಚನಾ ಅಜಿತ್ ಹೆಗಡೆ, ಜೋಡ ತಾಲೂಕು, ಗುಂದ, ಉತ್ತರ ಕನ್ನಡ ಜಿಲ್ಲೆ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ

ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಕುರಿತು ಕೊಡಗು ಜಿಲ್ಲೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾ ರಾಜೇಶ್ವರಿ ಬಿಕೆ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ವಿದ್ಯಾರಾವ್ ಕೆಎಲ್, ನಿರ್ವಹಣೆ ಬಿಎಂ ಜಗದೀಶ್, ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್ ಕಾರ್ಯಕ್ರಮದ ಕುರಿತು ಮಾಹಿತಿ, ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1:30 ನಿಮಿಷಕ್ಕೆ ಲಕ್ಷ್ಮೀಶನ ಜಯಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಚೈತ್ರವನ ಪ್ರಸಾರವಾಗಲಿದೆ. 2:40 ನಿಮಿಷಕ್ಕೆ ಹಕ್ಕಿಯ ಬಳಗ ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುವುದು. 3:00 ರಿಂದ 5:00 ವರೆಗೆ ಮುಂಬೈ ಉದ್ಭಾರತಿ ಕೇಂದ್ರದ ಕಾರ್ಯಕ್ರಮ. ಸಂಜೆ 5:00 ಗಂಟೆಗೆ ಯಕ್ಷಲಹರಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ತಾಳಮದಲ್ಲಿ ಪ್ರಸಂಗ ಬಬ್ರುವಾಹನ ಕಾಳಗ. ನಡೆಸಿಕೊಡುವವರು ಶ್ರೀ ಲಕ್ಷ್ಮೀ ಜನಾರ್ದನ ಯಕ್ಷಕಲಾ ಮಂಡಳಿ ಅಂಬಲಪಾಡಿ ಉಡುಪಿ, ಭಾಗವತರು ಕೆಜಿ ಗಣೇಶ್. 6:30 ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ. 6:50 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗುವುದು. ಹಾಲು ಮತ್ತು ಅದರ ಪೌಷ್ಟಿಕತೆಯ ಕುರಿತು ಡಾಕ್ಟರ್ ರಾಜಣ್ಣ ಎಂ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹೈನು ರಸಾಯನಶಾಸ್ತ್ರ ವಿಭಾಗ, ಹೈನು ಮಹಾವಿದ್ಯಾಲಯ ಹೆಬ್ಬಾಳ ಬೆಂಗಳೂರು ಇವರೊಂದಿಗಿನ ಸಂದರ್ಶನ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. 7:20 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಮಲಾಕ್ಷಿ ಎಸ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45 ನಿಮಿಷಕ್ಕೆ ಸಮಾಚಾರ ದರ್ಶನ. 8:00 ಗಂಟೆಗೆ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ರೇಡಿಯೋ ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವಿಷ್ಟು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಕಾರವಾರ ಸಮಯ 6:05 ವಾಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಇತ್ತೀಚೆಗೆ ನಾನು ಕಲ್ಕತ್ತಾದ ಅತ್ಯಂತ ಪ್ರಖ್ಯಾತವಾದಂಥ ಕಾಲೇಜಿಗೆ ಒಂದು ವಾರ್ಷಿಕೋತ್ಸವಕ್ಕೆ ನಾನು ಮುಖ್ಯ ಅತಿಥಿ ಅಂತ ಕರೆದಿದ್ದು ಹೋಗಿದ್ದೆ. ಆ ಕಾರ್ಯಕ್ರಮದ ಅಂಗವಾಗಿ ವ್ಯಾಯಾಮ ಪ್ರದರ್ಶನ ಆಯಿತು. ಆ ಯುವಕ ಯುವತಿಯರು ಬಂದು ಅತ್ಯಂತ ಸುಂದರವಾದಂಥ ಬಟ್ ಕಷ್ಟಕರವಾದಂಥ ಆಸನಗಳನ್ನು ಪ್ರದರ್ಶನ ಮಾಡಿದರು. ತಾವು ನೋಡಿದ್ದೀರಿ ಯೋಗಾಸನ ಹಾಕ್ಬೇಕಾದ್ರೆ ಎಷ್ಟು ಕಷ್ಟದಿರುತ್ತದೆ ಅಂತ. ಈ ಕಾರ್ಯಕ್ರಮದ ಕೊನೆಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬಂದು ತಮ್ಮ ಶಿಕ್ಷಣದ ಕೋಚ್ ಇದ್ರಲ್ಲ, ದೈಹಿಕ ಶಿಕ್ಷಣದ ಕೋಚ್ ನರೇಂದ್ರ ಸಹ ಅವರು ಕೃತಜ್ಞತೆಗಳನ್ನು ಹೇಳಿದರು. ಅವರು ಹೊಗಳಿದ್ದು ನೋಡಿದರೆ ನನಗನ್ನಿಸ್ತು ಆತ ನಿಜವಾಗ್ಲೂ ಅದ್ಭುತವಾದಂಥ ಕೋಚ್ ಇರಬೇಕು ಅನ್ನಿಸ್ತು. ಸಂಜೆ ನಾನು ಹೋಟೆಲಲ್ಲಿದ್ದಾಗ ನಾನು ನೋಡೋದಕ್ಕೆ ನರೇಂದ್ರ ಸಹ ಬಂದರು. ನಾನು ಅಭಿನಂದನೆ ಹೇಳಿ ನಿಜವಾಗ್ಲೂ ಚೆನ್ನಾಗಿ ಮಾಡಿರ್ಬೇಕ್ರಿ ನೀವು ಕೋಚ್ ಅಂಥೇಳಿ, ಅದು ಎಷ್ಟೊಂದು ಜನ ಹುಡುಗರು ಹುಡುಗಿಯರು ಇವನು ಹೊಗಳಿದ್ರು ಅಂದೆ. ಆಗ ಆತ ವಿನಯದಿಂದ ಹೇಳ್ದ, ಏನು ಹೇಳ್ದ ಗೊತ್ತಾ, ಇಲ್ಲ ಸರ್ ನಾನೇನು ದೊಡ್ಡ ಕೋಚ್ ಅಲ್ಲ, ನನಗೆ ಬೇರೆ ದಾರಿ ಇರಲಿಲ್ಲ ಸರ್ ಅಂದ. ಅದೇನು ಹಂಗೆ ಹೇಳ್ತೀರಿ ಅಂತ ಕೇಳಿದೆ. ಆತ ಮಾತಾಡದೆ ತನ್ನ ಸುಟ್ಕೇಸ್ ತಂದಿದ್ದ, ಅದನ್ನು ತೆಗೆದು ಒಂದು ಆಲ್ಬಮ್ ಇಟ್ಟ, ಆಲ್ಬಮ್ ತೆಗೆದ, ಆದರೆ ಕೆಲವು ಪುಟಗಳನ್ನು ತೋರಿಸ್ದ, ಒಂದು ಬದಿಯ ಚಿತ್ರ ತೋರಿಸ್ದ. ಅತ್ಯಂತ ದಪ್ಪನಾದ ಹುಡುಗನ ಚಿತ್ರ ಅದು. ಅವನು ದಪ್ಪ ಅಂದರೆ ಅಸಾಧ್ಯ, 7 ವರ್ಷ ಹುಡುಗ ಇರಬೇಕು, 8 ವರ್ಷ ಇರಬೇಕು, 17-18 ರಂಗೆ ಕಾಣಿಸ್ತಾ ಇದ್ದ. ಇಡೀ ದೇಹ ನೋಡಿದ್ರೆ ಅಲ್ಲಲ್ಲಿ ನೇತಾಡುವಂಥ ಮಾಂಸದ ಮುದ್ದೆ ಥರ ಇತ್ತು. ಯಾರು ಇದು, ಯಾರು ಭಾವಚಿತ್ರ ಅಂತ ಕೇಳಿದೆ. ಆತ ನಕ್ಬಿಟ್ಟು ಹೇಳಿದ, ನಂದೇ ಸರ್, ನಾನಾಗ 7-8 ವರ್ಷ ತಗೊಂಡಿದ್ದೆ ಅಂದ.

0: ಆಶ್ಚರ್ಯ ಆಯ್ತು. ಈಗ ಒಂದು ಇಟ್ಟಿಸ್ಟ್ ನೋಡಿದೆ, ಸುಮಾರು 48-50 ವರ್ಷ ಇರಬೇಕಪ್ಪ. 25 ರಂಗ್ ಠಾಕ್ ಠೀಕ್ ಆಗಿದ್ರು. ಆಗ ನನಗೆ ವಿವರಿಸಿ ಹೇಳಿದ್ರು ಅವರು, ಸರ್ ನಾನು ಹುಡುಗನಾಗಿದ್ದಾಗ ತಂದೆ ತಾಯಿ ಪ್ರೀತಿ ತುಂಬ ಹೆಚ್ಚಾಗಿತ್ತು. ನಮ್ಮ ಕಲ್ಕತ್ತಾದಲ್ಲಿ ಸಿಹಿ ತಿನ್ನೋ ಜಾಸ್ತಿ, ಮಗ ತಿನ್ಲಿ ತಿನ್ಲಿ ಅಂತ ಸಾಕಷ್ಟು ಸಿಹಿ ತಿನ್ಸ್ಕೊಡ್ತಾ ಇದ್ರು. ನನಗೂ ತಿಂದು ತಿಂದು ಅಭ್ಯಾಸ ಆಯಿತು, ತೂಕ ಏರ್ಸೋಕೆ ಶುರು ಆಯಿತು. ನಮ್ಮ ಹುಡುಗ ಗುಂಡುಗುಂಡಗಾಗಿದ್ದಾನೆ ಅಂತ ಜನ ಮೆಚ್ಚಿದ್ರು. ಗುಂಡುಗುಂಡಾಗಿದ್ದಾನಂತ ಗುಂಡ ಬಂದ ಅನ್ನೋಕ್ಕೆ ಶುರು ಮಾಡಿದರು. ಯಾವ ಬಟ್ಟೆನೂ ನನಗೆ 6 ತಿಂಗಳು ಬರ್ತಿರ್ಲಿಲ್ಲ. 8 ವರ್ಷಕ್ಕೆ 16 ವಯಸ್ಸಿನ ಬಟ್ಟೆ ಹಾಕೋತಿದ್ದೆ. ನನ್ನ ಸ್ನೇಹಿತರೇ ಇರಲಿಲ್ಲ. ಶಾಲೆಯಲ್ಲಿ ಯಾರು ನೋಡಿ ನಗ್ತಾ ಇದ್ರು, ಅಪಹಾಸ್ಯ ಮಾಡ್ತಿದ್ರು, ಶಿಕ್ಷಕರು ತಮಾಷೆ ಮಾಡ್ತಿದ್ರು. ಬಸ್ಸಲ್ಲಿ ಕಂಡಕ್ಟರ್ ಅಂತೂ ನೀ 2 ಟಿಕೆಟ್ ತಗೊಳ್ಳೋ ಅಂತಿದ್ರು. ನಾನು ಒಂಥರ ಖಿನ್ನತೆಗೆ ಬಂದುಬಿಟ್ಟೆ. ಅದು ನಾನು ಹುಡ್ಕೊಂಡಿದ್ದಂಥ ಪರಿಹಾರ ಅಂದರೆ ಗೊತ್ತಾಯ್ತು ನನಗೆ, ತಿನ್ನೋದ್ರಿಂದ ತೂಕ ಹೆಚ್ಚಾಗ್ತದೆ. ಬರೀ ತಿಂತಿದ್ದೆ ನಾನು, ಎಲ್ಲರೂ ನಗೆಗೀಡಾಗಿ ಅಭ್ಯಾಸದಲ್ಲಿ ಆಸಕ್ತಿ ಕಳ್ಕೊಂಡೆ. ಶಾಲೆ ಒಂದು ಜೈಲಾದಂಗಾಗಿತ್ತು. 20 ವರ್ಷದವನಿದ್ದಾಗ ನಾನು ಪರೀಕ್ಷೆಯಲ್ಲಿ ನಪಾಸಾದಂಥ, ಕೆಲಸ ಇಲ್ಲದಂಥ, ಯಾರಿಗೂ ಬೇಡವಾದಂಥ, ಕೀಳರಿಮೆ ತುಂಬಿಕೊಂಡಂಥ ತರುಣ ಆಗಿದ್ದೆ. ಒಂದು ದಿನ ಒಬ್ಬರು ಹಿರಿಯರು ಸಿಕ್ಕಾಗ ಅವ್ರ ಮುಂದೆ 10 ಗೋಳ್ಕೊಂಡು ನಾನು ಇನ್ನು ಬದುಕೋದಿಲ್ಲ ಅಂದೆ. ಆಗ ಅವ್ರು ಹೇಳಿದರು ನನಗೆ, ನೀನು ಯಾವುದ್ರಲ್ಲಿ ಕಮ್ಮಿ ಇದೆಯೋ ಎಲ್ಲ ಚೆನ್ನಾಗಿದೆ, ನಿನಗೆ ತೂಕ ಒಂದೇ ತಾನೇ ಹೆಚ್ಚಾಗಿರೋದು, ನಿನಗೆ ಬೇಕಾದ ಇಚ್ಛಾಶಕ್ತಿ, ಹಠ ಹಿಡಿದು ಪ್ರಯತ್ನ ಮಾಡು, ನಿನ್ನ ತೂಕ ಹೇಳಿದ್ರೆ ನೀನು ಎಲ್ಲರ ಹಂಗೆ ಆಗ್ತೀಯಾ ಅಂದರು. ಅದನ್ನೊಂದೇ ಗುರಿ ಮಾಡ್ಕೊ, ಬೇರೆ ಗುರಿ ಬೇಡ ಅಂದರು. ಅಂದಿನಿಂದ ನಡಿಗೆ ಶುರು ಮಾಡಿದೆ. ತುಂಬ ಆಯಾಸ ಆಗ್ತಿತ್ತು ಮೊದಲು, ನಂತರ ರೂಢಿ ಆಯಿತು. 2 ವರ್ಷ ಎಡಬಿಡದೆ ಮುಂದುವರಿಸಿದೆ. 400 ಪೌಂಡ್ ಇದ್ದಂಥ ನನ್ನ ತೂಕ 200 ಪೌಂಡ್ ಆಯಿತು. ದೈಹಿಕ ಕಸರತ್ತುಗಳಲ್ಲಿ ಆಸಕ್ತಿ ಬಂತು. ವ್ಯಾಯಾಮ ಬಿಟ್ಟರೆ ಮೈ ಬರ್ತದೆ ಅಂತ ಗೊತ್ತಾಯಿತು. ಅದಕ್ಕೇನು ಮಾಡಿದೆ ಗೊತ್ತಾ, ಆ ವ್ಯಾಯಾಮನೇ ಉದ್ಯೋಗ ಮಾಡಿಕೊಂಡೆ. ಈ ತರುಣರಿಗೆ ನನಗಿಂತ ಮಾದರಿ ಯಾರು ಸಿಕ್ಕಾರು ಸರ್? ನಾನೇ ತೂಕ ಕರಗಿಸುವಂತ ಒಂದು ಸಂಸ್ಥೆ ಮಾಡಿಕೊಂಡಿದ್ದೀನಿ, ಯೋಗಾಸನ ಮಾಡಿಸ್ತೀನಿ, ಜೀವನ ತುಂಬಾ ಚೆನ್ನಾಗಿ ನಡೀತಿದೆ ಸರ್, ಇಬ್ರು ಮಕ್ಕಳಿದ್ದಾರೆ ಅಂತ ಗೆಲುವಿಂದ ನಕ್ರು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಯಾವುದು ಅವನು ದೌರ್ಬಲ್ಯ ಆಗಿತ್ತೋ ಅದೇ ಅವನ ಬದುಕಿನ ಭಾಗ್ಯ ಆಯ್ತು, ಜೀವನಕ್ಕೆ ದಾರಿ ಆಯ್ತು. ನಾನು ಇದನ್ನೇ ಹೇಳುದು, ಇಚ್ಛಾಶಕ್ತಿ ಯಾವ ಕೆಲಸವನ್ನಾದ್ರೂ ಮಾಡಿಸ್ತದೆ. ನಮ್ಮಿಂದ ಯಾವುದೇ ಸಾಧನೆ ಆಗದಿದ್ರೆ ಯಾರನ್ನೂ ದೂಷಣೆ ಮಾಡೋದು ಬೇಡ, ನಮ್ಮನ್ನು ನಾವೇ ದೂಷಣೆ ಮಾಡ್ಕೋಬೇಕು. ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿ, ಇಚ್ಛಾಶಕ್ತಿಯನ್ನು ಬಲಗೊಳಿಸಿದ್ರೆ ಅದ್ರ ಹಿಂದೆನೆ ಸಾಧನೆ ಬೆಂಬತ್ತಿ ಬರ್ತದೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಕಾರವಾರ ಭಕ್ತಿ ಗೀತೆಗಳು.

0: ಅನ್ನೋದು ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಾಣಿಶ್ರೀ ಕುಲಕರ್ಣಿ ಹಾಗೂ ರಾಧಾ ದೇಸಾಯಿ ಅವರು ಹಾಡಿದ ಮುದ್ದನ ಕವಿಯ ಕೃತಿ

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ

0: ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ರಾಧಾ ದೇಸಾಯಿ ವಾಣಿಶ್ರೀ ಕುಲಕರ್ಣಿಯವರು ಹಾಡಿದ ಚನ್ನಬಸವಣ್ಣನವರ ವಚನ.

ಭಕ್ತಿ ಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆಕಾಶವಾಣಿ ಈಗ ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ.
1: ಆಗಸ್ಟ್ ಮೊದಲ ವಾರವನ್ನು ವಿಶ್ವ ಸ್ತನ್ಯಪಾನ ಸಪ್ತಾಹ ಎಂದು ಪರಿಗಣಿಸಿ ಪ್ರತಿಯೊಬ್ಬ ತಾಯಿಯೂ ತನ್ನ ಮಗುವಿಗೆ ಹಾಲನ್ನು ಉಣಿಸುವಂತಾಗಲಿ ಎಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತಿದೆ. ಹೆಣ್ಣಿನ ಜೀವನದಲ್ಲಿ ಮೂರು ವಿಶೇಷ ಘಟ್ಟಗಳಿವೆ. ಆ ಮೂರು ಘಟ್ಟಗಳು ದೈಹಿಕವಾಗಿ ಮಾನಸಿಕವಾಗಿ ಪರಿವರ್ತನೆಗೊಳ್ಳುವಂತಹವು. ಮೊದಲನೆಯದು ಋತುಮತಿಯಾಗುವುದು, ಬಾಲ್ಯದಿಂದ ಯೌವನಕ್ಕೆ ಕಾಲಿಡುವ ಹಂತ. ಎರಡನೆಯದು ಮದುವೆ. ತಾಯಿ ತಂದೆಯರನ್ನು ಒಡಹುಟ್ಟಿದವರನ್ನೆಲ್ಲ ಬಿಟ್ಟು ಪೂರ್ಣ ಅಪರಿಚಿತ ಕುಟುಂಬದ ಸದಸ್ಯೆಯಾಗಿ ಅಲ್ಲಿಯೇ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವುದು, ಗಂಡನ ಕುಟುಂಬವನ್ನು ತನ್ನ ಕುಟುಂಬವನ್ನಾಗಿಸಿಕೊಂಡು ಅವರೆಲ್ಲರ ಹಿತವನ್ನು ಕಾಪಾಡುವುದು. ಇದು ಒಂದು ಮರವನ್ನು ಕಿತ್ತು ಬೇರೆಡೆ ನೆಟ್ಟಂತೆ ತೌರು ಮನೆಯ ಬೇರುಗಳಿಂದ ಬಿಡಿಸಿಕೊಂಡು ಹೊಸ ಪರಿಸರದಲ್ಲಿ ಬೇರು ಬಿಟ್ಟು ಚಿಗುರುವುದು. ಮೂರನೆಯದಾಗಿ ತಾಯ್ತನ. ಮಗು ಹೆಣ್ಣಾಗಿರಲಿ ಗಂಡಾಗಿರಲಿ, ಅವಳು ತಾಯಿ ಎನಿಸಿಕೊಳ್ಳುತ್ತಾಳೆ. ಅಂದರೆ ಮರ ಹಣ್ಣನ್ನು ಬಿಟ್ಟು ತನ್ನ ಜೀವನ ಸಾರ್ಥಕ ಪಡಿಸಿಕೊಂಡಂತೆ. ಹಾಗಂತ ಇಷ್ಟೇ ಹೆಣ್ಣಿನ ಜೀವನವಲ್ಲ, ಮನೆಯಿಂದ ಹೊರಗೆ ಹೋಗಿ ದುಡಿದು ಸಂಸಾರದ ರಥ ಸಲೀಸಾಗಿ ಸಾಗುವಂತೆ ಕೈಜೋಡಿಸಿ ಒಳಗೂ ಹೊರಗೂ ದುಡಿದು ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾಳೆ. ಈ ಮೂರನೆಯ ತಾಯ್ತನದ ಘಟ್ಟದಲ್ಲಿ ಮುಖ್ಯವಾಗಿ ಮಗುವಿಗೆ ಹಾಲುಣಿಸುವುದು ಅತ್ಯಂತ ಪ್ರಾಮುಖ್ಯದ ಸಂಗತಿ. ನಾನಾ ಕಾರಣಗಳನ್ನು ನೀಡಿ ಕೆಲವರು ಮಗುವಿಗೆ ಹೊರಗಿನ

0: ಮಗಳನ್ನು ಕುಡಿಸುತ್ತಾರೆ. ಆದರೆ ಅದು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೂ ತಾಯಿಯ ಬೆಚ್ಚನೆಯ ಅಪ್ಪುಗೆಯಿಂದ ಮಗು ಭದ್ರತೆಯನ್ನು, ಬಾಂಧವ್ಯವನ್ನು, ಸುಖವನ್ನು ಕಳೆದುಕೊಂಡು ಅನಾಥಭಾವದಲ್ಲಿ ಬೆಳೆಯಬೇಕಾಗುತ್ತದೆ. ಸುಶ್ರುತ ಸಂಹಿತೆಯಲ್ಲಿ ಮಗುವಿಗೆ ಹಾಲುಣಿಸುವಾಗ ಪ್ರೀತಿಯಿಂದ ಪ್ರಾರ್ಥಿಸುವ ಶ್ಲೋಕವೊಂದಿದೆ. ತವಸ್ತನೌ ಕಲ್ಪತರುಣ ಶೋಭಿನ್ ಶೋಕಾಪಹೌ ಸಂತತ ಮೇಧಮಾನೌ ಪೀತ್ವಾ ಪಯಸ್ತೆ ಸುಖಿನಃ ಸದಾಸ್ಯುಃ ಆಯುಷ್ಮಂತೋ ರಕ್ಷತು ಚೈವ ದೇವಾಃ. ಹೇ ಮಗುವೇ, ನಿನ್ನ ತಾಯಿಯ ಸ್ತನಗಳು ಕಲ್ಪವೃಕ್ಷದಂತೆ ಮಂಗಳಕರವಾದವು ಮತ್ತು ದುಃಖವನ್ನು ಪರಿಹರಿಸುವಂತಹವು. ಅಮೃತ ಸಮಾನವಾದ ಹಾಲನ್ನು ಕುಡಿದು ನೀನು ಸದಾ ಸುಖಿಯಾಗಿರು, ಆಯುಷ್ಮಂತನಾಗು, ದೇವತೆಗಳು ನಿನ್ನನ್ನು ಸದಾ ರಕ್ಷಿಸಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ತಾಯಿಯ ಎದೆ ಹಾಲು ಕೇವಲ ಒಂದು ಆಹಾರ ಮಾತ್ರವಲ್ಲ, ಅದು ಮಗುವಿಗಾಗಿ ಪ್ರಕೃತಿ ನೀಡಿದಂತಹ ಒಂದು ಅಮೃತ. ಇದು ಮಗುವಿನ ಬೆಳವಣಿಗೆಗೆ ಬೇಕಾದ ಎಲ್ಲ ಜೀವಸತ್ವಗಳು, ಪ್ರೋಟೀನ್ ಮತ್ತು ನೀರಿನ ಅಂಶಗಳು ಸರಿಯಾದ ಪ್ರಮಾಣದಲ್ಲಿದ್ದು ಮಗುವನ್ನು ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸುತ್ತದೆ. ಮಕ್ಕಳಲ್ಲಿ ಮೆದುಳಿನ ವಿಕಾಸ ಮತ್ತು ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ತಾಯಿ ಮಗುವಿನ ಸಂಬಂಧವನ್ನು ಬೆಸೆಯುತ್ತದೆ. ಮಗುವನ್ನು ಅಪ್ಪಿಕೊಂಡಾಗ ಮಗುವಿಗೆ ಸಿಗುವ ಸುರಕ್ಷತೆಯ ಭಾವನೆಯು ಮುಂದೆ ಜಗತ್ತನ್ನು ಎದುರಿಸುವ ಧೈರ್ಯ, ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತದೆ. ತಾಯಿ ಎಂದರೆ ಅವಳು ತ್ಯಾಗದ ಸಾಕಾರ ಮೂರ್ತಿ. ಮಗು ಹೇಗೇ ಇರಲಿ, ತಾಯಿ ಮಾತ್ರ ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಬೇಷರತ್ತಾಗಿ ಪ್ರೀತಿಸುತ್ತಾಳೆ. ತಾಯಿಯ ಕುರಿತು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೀಗೆ ಹೇಳುತ್ತಾರೆ: ಆಸ್ತಾಂ ತಾವದಿಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ಯಥ ನೈರುಜ್ಯಂ ತನುಶೋಷಣಂ ಮಲಮಯಿ ಶಯ್ಯಾಚ ಸಂವತ್ಸರಿ ಏಕಸ್ಯಾಪಿನ ಗರ್ಭ ಭಾರ ಭರಣ ಕ್ಲೇಶಸ್ಯ ಯಸ್ಯ ಕ್ಷಮಃ ದಾತುಂ ನಿಷ್ಕೃತಿ ಮುನ್ನತೋಮಪಿ ತನಯಃ ತಸ್ಯೈ ಜನನ್ಯೈ ನಮಃ. ಅಂದರೆ ತಾಯಿಯು ಮಗುವನ್ನು ಹಡೆಯುವಾಗ ಅಪಾರವಾದ ನೋವನ್ನು ಅನುಭವಿಸುತ್ತಾಳೆ. ಮಗುವಿನ ಪೋಷಣೆಯಲ್ಲಿ ತನ್ನ ಆರೋಗ್ಯವನ್ನು ಕಡೆಗಣಿಸುತ್ತಾಳೆ. ಮಗುವಿನ ಮಲಮೂತ್ರಗಳನ್ನು ಶುದ್ಧಿ ಮಾಡಿ ಮಗುವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವಲ್ಲಿ ಅವಳು ಪಡುವ ಕಷ್ಟಗಳನ್ನು ನೋಡಿದರೆ ಆಕೆಯ ಋಣವನ್ನು ತೀರಿಸಲು ಈ ಒಂದು ಜನ್ಮ ಸಾಲದು ಎಂದಿದ್ದಾರೆ. ಎಲ್ಲವೂ ಮಕ್ಕಳಿಗಾಗಿ ಎಂದು ಹೇಳಿ ತನ್ನ ಸಮಯ, ಶಕ್ತಿ, ಹಣ ಎಲ್ಲವನ್ನೂ ಮಕ್ಕಳಿಗಾಗಿ ನೀಡುತ್ತಾಳೆ. ಇಂತಹ ತಾಯಿಯನ್ನು ತೈತ್ತಿರಿಯ ಉಪನಿಷತ್ತಿನಲ್ಲಿ ಮೊದಲು ನಮಸ್ಕರಿಸಲು ಹೇಳುತ್ತದೆ. ತಾಯಿಯನ್ನು ಗೌರವಿಸುವುದು, ಅವಳ ಜೀವ ಇರುವವರೆಗೂ ಪ್ರೀತಿಯಿಂದ ನೋಡಿಕೊಳ್ಳುವುದು ಎಲ್ಲ ಮಕ್ಕಳ ಪರಮ ಕರ್ತವ್ಯ.
1: ಇದುವರೆಗೆ ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಬನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತರಿಗೆ ಸಲಹೆ.
3: ಮಣ್ಣು ಮತ್ತು ನೀರು ಪ್ರಕೃತಿ ದತ್ತವಾಗಿ ಬಂದಿರುವ ಎರಡು ನಿರ್ದಿಷ್ಟ ಪ್ರಮಾಣದ ಶ್ರೇಷ್ಠವಾದ ಮತ್ತು ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳು. ಈ ಸಂಪನ್ಮೂಲ ಎಲ್ಲರಿಗೂ ಬೇಕಾಗುವ ಪ್ರಮಾಣದಲ್ಲಿ, ನಿಗದಿತ ಸಮಯದಲ್ಲಿ, ನಿಖರವಾದ ಸ್ಥಳದಲ್ಲಿ ಲಭ್ಯವಾಗುವುದಿಲ್ಲ. ಇವುಗಳು ಅನೇಕ ಕಾರಣಗಳಿಂದ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಇದೆ. ಅಲ್ಲದೆ ಏರುತ್ತಿರುವಂತಹ ಜನಸಂಖ್ಯೆ, ಔದ್ಯೋಗೀಕರಣ, ಬರಗಾಲ ಮತ್ತು ಭೂಮಿಯಲ್ಲಿರುವಂತಹ ಅಂತರ್ಜಲವನ್ನು ಕೃಷಿಗೆ, ದಿನಬಳಕೆಗೆ ಹಾಗೂ ಇನ್ನೂ ಅನೇಕ ಅನೇಕ ಚಟುವಟಿಕೆಗಳಿಗೆ ವಿಪರೀತವಾಗಿ ಬಳಕೆ ಮಾಡ್ತಾ ಇರುವುದರಿಂದ ಸುಸ್ಥಿರವಾದಂತಹ ಅಭಿವೃದ್ಧಿಗೆ ಮಾರಕವಾಗಿದೆ. ಈ ಅಮೂಲ್ಯವಾದ ನಿಸರ್ಗದ ಕೊಡುಗೆಯನ್ನ ಸಂರಕ್ಷಿಸಿ ವ್ಯವಸ್ಥಿತ ಪದ್ಧತಿಯಲ್ಲಿ ಉಪಯೋಗಿಸುವುದು ಇಂದಿನ ಅವಶ್ಯಕತೆಯೂ ಹಾಗೂ ಅನಿವಾರ್ಯವೂ ಆಗಿದೆ. 2030 ವೇಳೆಗೆ ಆಹಾರ ಉತ್ಪಾದನೆಯ ಅಂದಾಜು 400 ಮಿಲಿಯನ್ ಟನ್ ಆಗಬಹುದೆಂದು ಅಂದಾಜಿಸಲಾಗಿದೆ. ಕೃಷಿಗೆ ಲಭ್ಯವಿರುವ ನೀರಿನ ಪ್ರಮಾಣವು ಸದ್ಯ ಲಭ್ಯವಿರುವ ಶೇಕಡ 85% ಮುಂದಿನ 25 ವರ್ಷಗಳಲ್ಲಿ ಶೇಕಡ 70% ಇಳಿಯಬಹುದು ಎಂದು ಅಂದಾಜಿಸಲಾಗಿದೆ. ಭಾರತವು ಕೃಷಿ ಪ್ರಧಾನವಾದ ರಾಷ್ಟ್ರ. ಶೇಕಡ 70%ಕ್ಕಿಂತಲೂ ಅಧಿಕ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ದೇಶದ ಒಟ್ಟು ಸಾಗುವಳಿ ಕ್ಷೇತ್ರವಾದ 143.9 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 105 ಮಿಲಿಯನ್ ಹೆಕ್ಟೇರ್ ಪ್ರದೇಶವು ಒಣಭೂಮಿ ಎಂದು ವರ್ಗೀಕರಿಸಲಾಗಿದೆ. ಅಲ್ಲಿ ಮಾಡುವ ಪ್ರತಿಯೊಂದು ಕೃಷಿ ಚಟುವಟಿಕೆಗಳು ಮಳೆಯನ್ನೇ ಅವಲಂಬಿಸಿದೆ. ಇಂತಹ ಪ್ರದೇಶದಲ್ಲಿ ಬೀಳುವ ಮಳೆಯು ಕೇವಲ 2-3 ತಿಂಗಳುಗಳಲ್ಲಿ ಅತ್ಯಂತ ವೇಗವಾಗಿ ಸುರಿದು ಕೆರೆ ಹಳ್ಳಗಳನ್ನು ಸೇರಿ ಹರಿದು ಹೋಗುತ್ತವೆ.

ಎತ್ತರ ಪ್ರದೇಶಗಳು ಅಥವಾ ಪಟ್ಟಣಗಳಲ್ಲಿ ಮತ್ತು ಅವುಗಳ ಸಮೀಪ ಇರುವ ಜಲಾನಯನ ಪ್ರದೇಶಗಳಲ್ಲಿ ನೀರನ್ನು ಶೇಖರಿಸಬಹುದಾಗಿದ್ದು, ಈ ತರಹ ಶೇಖರಿಸಿದ ನೀರು ಸ್ಥಳೀಯ ಅಗತ್ಯತೆಗಳನ್ನು ಪೂರೈಸಲು ಅನುಕೂಲವಾಗುತ್ತೆ. ಈ ದಿಸೆಯಲ್ಲಿ ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕಾಗಿದೆ. ಲಭ್ಯವಿರುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲಕ್ಕೆ ಮರುಪೂರಣ ಮಾಡುವುದು ತುಂಬಾ ಅವಶ್ಯಕವಾಗಿದೆ. ಮಣ್ಣಿನ ಸವಕಳಿ, ಹಳ್ಳ ಕೆರೆ ಕೊಳ್ಳ ಜಲಾಶಯಗಳಲ್ಲಿ ಹೂಳಿನ ಸಂಗ್ರಹ, ಬೆಳೆಗಳಿಗೆ ಹಾಕಿರುವ ರಸಗೊಬ್ಬರದ ನಷ್ಟ, ಭೂ

0: ಪ್ರಕಾರ ಒಂದು ಇಂಚು ಮಣ್ಣು ಉತ್ಪಾದನೆಯಾಗಲು ಸರಿಸುಮಾರು 800 ರಿಂದ 1,000 ವರ್ಷಗಳು ಬೇಕಾಗುತ್ತೆ. ಆದರೆ ಪ್ರತಿ ವರ್ಷ ಸರಾಸರಿ ಪ್ರತಿ ಹೆಕ್ಟೇರ್ ಪ್ರದೇಶದಿಂದ 5-6 ಟನ್ ಫಲವತ್ತಾದ ಮಣ್ಣು ಮಳೆ ನೀರಿನಿಂದ ಕೊಚ್ಚಿ ಹೋಗುವುದರಿಂದ ಕಳೆದುಕೊಳ್ತಾ ಇದ್ದೇವೆ. ಈ ಮಳೆ ನೀರು ಕೊಯ್ಲಿನಿಂದ ಆಗುವಂತಹ ಲಾಭಗಳು ತುಂಬಾನೇ ಇವೆ. ಈ ಮಳೆ ನೀರು ಕೊಯ್ಲು ಪರಿಸರ ಸ್ನೇಹಿ ಮತ್ತು ಸರಳ ತಂತ್ರಜ್ಞಾನವಾಗಿದೆ. ಮಳೆ ನೀರು ಕೊಯ್ಲು ಮಾಡೋದ್ರಿಂದ ಬರಗಾಲದಲ್ಲಿ ಇದು ನೆರವಾಗುತ್ತೆ, ಅಂತರ್ಜಲವನ್ನು ಹೆಚ್ಚಿಸುತ್ತೆ, ಮಣ್ಣಿನ ಕೊಚ್ಚಣೆ ತಡೆಯುತ್ತೆ, ತಗ್ಗಿನ ಪ್ರದೇಶಗಳಿಗೆ ಬರುವ ನೆರೆ ಪ್ರವಾಹವನ್ನ ತಡೆಗಟ್ಟುತ್ತೆ, ಕಡಿಮೆ ಖರ್ಚಿನಲ್ಲಿ ನಿರ್ವಹಿಸಬಹುದು, ನೀರಿನ ಉಳಿತಾಯ ಕೂಡ ಆಗುತ್ತೆ. ಅದಲ್ಲದೆ ಎಲ್ಲರೂ ಕೂಡ ಈ ಮಳೆ ನೀರನ್ನ ಸಂಗ್ರಹಿಸಬಹುದು, ನಿಖರವಾದ ಸ್ಥಳಗಳಲ್ಲಿ ಸಮಯದಲ್ಲಿ ನೀರಿನ ಪೂರೈಕೆಯಾಗುತ್ತೆ, ಸಮುದ್ರದ ನೀರು ಅಂತರ್ಜಲದಲ್ಲಿ ಸೇರುವುದನ್ನು ತಡೆಗಟ್ಟಬಹುದು ಹಾಗೂ ನೀರನ್ನ ಮೇಲೆತ್ತುವಲ್ಲಿ ವಿದ್ಯುತ್ತಿನ ಬಳಕೆ ಕಡಿಮೆಯಾಗುತ್ತೆ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕಾಣಿಸುವುದೇ ಕಾರ್ಯಕ್ರಮದಲ್ಲಿ ಪುರಂದರದಾಸರ ಕೃತಿ ಹಾಡಿದವರು ಪುತ್ತೂರು ನರಸಿಂಹಯ್ಯ.

ಗಾನಸುದಿ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಏಕದಿವಸೀಯ ಆಂಧ್ರಪ್ರದೇಶ ಕರ್ನಾಟಕ ಯಾತ್ರಾಯಾಂ ಭವಿಷ್ಯತಿ. ಆಂಧ್ರಪ್ರದೇಶೆ ಪ್ರಧಾನಮಂತ್ರಿ ಭೋಗಾಪುರಮೇತ್ಯತ್ರ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನಸ್ಥಾನಕಸ್ಯ ಉದ್ಘಾಟನಂ ಕರಿಷ್ಯತಿ. ಸಾರ್ವಜನಿಕ ನಿಜ ಸಹಭಾಗಿತಾ ಪ್ರಾರೂಪಸ್ಯಾಂತರ್ಗತಂ ಷಟ್ಶತಾಧಿಕ ಪಂಚಸಹಸ್ರ ಕೋಟಿ ರೂಪ್ಯಕಾಧಿಕೇನ ವ್ಯಯೇನ ನಿರ್ಮಿತಂ ತದಂತಾರಾಷ್ಟ್ರೀಯ ವಿಮಾನಸ್ಥಾನಕಂ ಪ್ರತಿವರ್ಷಂ ಷಷ್ಠಿ ಲಕ್ಷ ಯಾತ್ರಿಣಾಂ ಸೇವಾ ಪ್ರದಾತುಂ ವಿನಿರ್ಮಿತಮಸ್ತಿ. ಪ್ರಧಾನಮಂತ್ರಿ ಅಶೀತ್ಯಧಿಕ ಅಷ್ಟಶತಾಧಿಕೈಕ ಸಹಸ್ರ ಕೋಟಿ ರೂಪ್ಯಕಾಧಿಕ ವ್ಯಯಯುತಾಃ ರಾಷ್ಟ್ರೀಯ ರಾಜಮಾರ್ಗ ಪರಿಯೋಜನಾಃ ರಾಷ್ಟ್ರಾಯ ಸಮರ್ಪಯಿಷ್ಯತಿ. ತಾಸಾಂ ಶಿಲಾನ್ಯಾಸಂ ಅಪಿ ಕರಿಷ್ಯತಿ. ಆಂಧ್ರಪ್ರದೇಶ ಯಾತ್ರಾನಂತರಂ ಪ್ರಧಾನಮಂತ್ರಿ ಕರ್ನಾಟಕಸ್ಯ ಮೈಸೂರುನಗರಂ ಗಮಿಷ್ಯತಿ. ಯತ್ರ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರಸ್ಯ ವಿವೇಕ ಸ್ಮಾರಕಸ್ಯ ಉದ್ಘಾಟನಂ ಕರಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ಅಪಶಬ್ದ ಪ್ರಯೋಗ ದ್ವೇಷ ಭಾವನಾ ಚ ಕಸ್ಯಾಪಿ ಸಮಸ್ಯಾಯಾಃ ಸಮಾಧಾನಂ ನ ಭವತಃ. ಅಸೌ ಮಾರ್ಗಭ್ರಷ್ಟೇಭ್ಯಃ ಯುವಭ್ಯಃ ಕರುಣಾಭಾವಂ ಆವಹನ್ ಅವದತ್ ಯತ್ತೇ ದಂಡನೀಯಾಃ ನ ಅಪಿತು ರಾಷ್ಟ್ರ ನಿರ್ಮಾಣಸ್ಯ ರಾಷ್ಟ್ರಹಿತಸ್ಯ ಚ ಭಾವನಯಾ ಸಮ್ಯಕ್ ಮಾರ್ಗೇ ಪ್ರೇರಣೀಯಾಃ. ಸಾಮಾಜಿಕ ಸಂಚಾರ ಪಟಲೇಷು ಪ್ರಸಾರಿತೆ ಏಕಸ್ಮಿನ್ ದೃಶ್ಯ ಶ್ರವ್ಯ ಸಂದೇಶೆ ಪ್ರಧಾನಮಂತ್ರಿ ರಾಷ್ಟ್ರೀಯ ರಾಜಧಾನ್ಯಾಃ ಜಂತರ್ಮಂತರ ಸ್ಥಳೆ ಸದ್ಯಃ ಏವ ಜಾತಾಯಾಃ ತಸ್ಯಾಃ ಘಟನಾಯಾಃ ಉಲ್ಲೇಖಮಕರೋತ್ ಯಸ್ಮಿನ್ ತಸ್ಮೈ ತಸ್ಯ ದಿವಂಗತ ಮಾತ್ರೆ ಚ ಅಪಶಬ್ದಾಃ ಪ್ರಯುಕ್ತಾಃ ಆಸನ್. ಸಹ ಅವದತ್ ಯತ್ ಏಷಾ ಘಟನಾ ದೇಶ ವಿದೇಶೇಷು ಬಹುಭಿಃ ಜನೈಃ ದೃಷ್ಟಾ. ಏತಾದೃಶಸ್ಯ ಆಚರಣಸ್ಯ ವಿಷಯೆ ಸಮಾಜೆ ವಿದ್ಯಮಾನಃ ಆಕ್ರೋಶಃ ನಿರಾಶಾ ಚ ಸ್ವಾಭಾವಿಕೌ ಸ್ತಃ. ಪ್ರಧಾನಮಂತ್ರಿ ಅವದತ್ ಯತ್ ಏತಾದೃಶಾನ್ ಯುವಕಾನ್ ನ್ಯಾಯಾಲಯೀಯ ಪ್ರಕ್ರಿಯಾಸು ನ ನಿವೇಶಯೇತ್ ಸಾಮಾಜಿಕ ತಿರಸ್ಕಾರಸ್ಯ ಭಾಜನಂ ವಾನ ಕುರ್ಯಾತ್ ಅಪಿತು ಸಮಾಜೇನ ತಾನ್ ಸಸ್ನೇಹಂ ಸ್ವೀಕೃತ್ಯ ಸಮ್ಯಕ್ ಮಾರ್ಗಃ ಪ್ರದರ್ಶನೀಯಃ.
2: ಬಚ್ಪನ್ ಮೇ ಗಲ್ತಿಯಾಂ ಹೋತಿ ಔರ್ ಬಚ್ಪನ್ ಮೇ ಗಲ್ತಿಯೋ ಸೇ ಸುಧರ್ನೆ ಕಾ ಅವಸರ ಭೀ ಹೋತಾ ಹೈ. ಈ ಗುಮರಾಹ್ ಬಚ್ಚೆ ಉನ್ಕೊ ರಾಹ ದಿಖಾನಾ ಹಮಾರಾ ಕಾಮ್ ಹೈ. ಉನ್ಕೊ ಸಜಾ ದೇನಾ ಅದಾಲತೋ ಕೆ ಚಕ್ಕರ್ ಕಟವಾನಾ ಸಮಾಜ

ಮಧ್ಯರಾತ್ರಿ 8 ಗಂಟೆಗೆ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರವಾಗಲಿದೆ.

ಆಕಾಶವಾಣಿ ಕಾರವಾರ ಸಮಯ 7:02 ವಾಣಿಜ್ಯ ಪ್ರಕಟಣೆಯ ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ.

0: ಕುದಿಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
2: ಜೀವನ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಾಷೆ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
3: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇನ್ನೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ ಇಂದು ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ ನಿರ್ವಹಣೆ. ಇಳಕಲ್ಲಿನ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಹಿನ್ನೆಲೆ ಇಂದು ವ್ಯಸನ ಮುಕ್ತಿ ದಿನಾಚರಣೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು, ಸುನಿಲ್ ಪನ್ವರ್ ಅಭಿಮತ. ಈಗ ವಾರ್ತೆಗಳ ವಿವರ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರು. ಈ ಅವಿಸ್ಮರಣೀಯ ಘಳಿಗೆಯ ಸ್ಮರಣಾರ್ಥ ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೂಜ್ಯ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ವಿವೇಕ ಸ್ಮಾರಕ 81,000 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. ಧ್ಯಾನ ಮತ್ತು ಯೋಗ ಸಭಾಂಗಣ, ಗ್ರಂಥಾಲಯ, ಪುಸ್ತಕ ಮಳಿಗೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒಳಗೊಂಡಿದೆ. ಸಂಜೆ 4:30 ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭ ಆಯೋಜಿತವಾಗಿದೆ. ಪ್ರಧಾನಮಂತ್ರಿಯವರು ಆಗಮಿಸುತ್ತಿರುವ ಹಿನ್ನೆಲೆ ಮೈಸೂರಿನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಮೈಸೂರು ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ತಿಳಿಸಿದ್ದಾರೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ 10 ಜನ ಹಿರಿಯ ಮಹಿಳಾ ನ್ಯಾಯಮೂರ್ತಿಗಳು ಇಂದು ಕಲಾಪ ನಡೆಸಲಿದ್ದಾರೆ. ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭವ್ ಭಾಕ್ರು ಅವರ ಆದೇಶದಂತೆ ರಾಜ್ಯ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ರೋಣ ವಾಸುದೇವ ಮಹಿಳಾ ನ್ಯಾಯಮೂರ್ತಿಗಳೇ ಇಂದು ಕಲಾಪ ನಡೆಸುವ ಕುರಿತು ಅಧಿಸೂಚನೆ ಹೊರಡಿಸಿದ್ದಾರೆ. 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನವಾದ ಇಂದು ವ್ಯಸನಮುಕ್ತಿ ದಿನಾಚರಣೆಯನ್ನು ರಾಜ್ಯಾದ್ಯಂತ ಅನೇಕ ವಿಧಾಯಕ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಚಟ ವಿಮುಕ್ತಿ ಜೋಳಿಗೆ ಮೂಲಕ ಪೂಜ್ಯ ಮಹಾಂತ ಶಿವಯೋಗಿಗಳು ಮನೆ ಮನೆಗೆ ಪಾಲು

0: ಪಾದಯಾತ್ರೆ ಮೂಲಕ ತೆರಳಿ ಯುವಜನರನ್ನು ವ್ಯಸನ ಮುಕ್ತಗೊಳಿಸಲು ಮದ್ಯ, ಮಾದಕ ವಸ್ತು ಹಾಗೂ ತಂಬಾಕು ಉತ್ಪನ್ನಗಳನ್ನು ತಮ್ಮ ಜೋಳಿಗೆಗೆ ಹಾಕಿಸಿಕೊಂಡು ಪ್ರಮಾಣ ಮಾಡುವಂತೆ ಮಾಡಿದ ಆಂದೋಲನ ಇಂದಿನ ವ್ಯಸನ ಮುಕ್ತಿ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಬೆಂಗಳೂರಿನ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಕಲಬುರಗಿಯ ಆದರ್ಶ ನಗರದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ ವ್ಯಸನ ಮುಕ್ತಿ ದಿನಾಚರಣೆ ಆಯೋಜಿಸಿದೆ. ಕಲಬುರಗಿ ಜಿಲ್ಲೆ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾ ಮೊಹಮ್ಮದ್ ಇರ್ಫಾನ್ ಮಹಾಗಾವಿ ಉಪನ್ಯಾಸ ನೀಡಲಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕ ಡಾ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಸನ ಮುಕ್ತಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಿಂದ ಜಗತ್ ವೃತ್ತದವರೆಗೆ ಜಾಗೃತಿ ಜಾಥಾ ಜರುಗಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 10,39,291 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಅರ್ಜಿಗಳ ಡಿಜಿಟಲೀಕರಣ ಕಾರ್ಯ 86% ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಸಾಂಪ್ರದಾಯಿಕ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು ಎಂದು ರಾಜ್ಯ ಆಯುಷ್ ಇಲಾಖೆ ಆಯುಕ್ತ ಡಾ ಸುನಿಲ್ ಪನ್ವರ್ ತಿಳಿಸಿದ್ದಾರೆ. ರಾಷ್ಟೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಆಯುಷ್ ಇಲಾಖೆ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿಸಿದ್ದ ಆಯುಷ್ ಉತ್ಪನ್ನಗಳ ಗುಣಮಟ್ಟದ ಮಾನದಂಡಗಳ ಕುರಿತ ಔಷಧ ತಜ್ಞರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ದೇಶದ 20 ಅಧಿಕ ಔಷಧ ತಜ್ಞರು ಪಾಲ್ಗೊಂಡಿದ್ದರು. ಐಸಿಎಂಆರ್ ನಿರ್ದೇಶಕ ಡಾ ಸುವರ್ಣ ರಾಯ್ ನೇತೃತ್ವ ವಹಿಸಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಕೊಡಮಾಡುವ 2025 ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಧಾರವಾಡದ ಡಾ ದರಾಬೇಂದ್ರೆ ಸ್ಮಾರಕ ರಾಷ್ಟೀಯ ಟ್ರಸ್ಟ್ ಅಧ್ಯಕ್ಷ ಡಾ ಸರಜು ಕಾಟ್ಕರ್ ಭಾಜನರಾಗಿದ್ದಾರೆ. ಪ್ರಶಸ್ತಿ 7 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಹಿರಿಯ ಪತ್ರಕರ್ತ ಸರಜು ಕಾಟ್ಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ನೃಪತುಂಗ ಸಾಹಿತ್ಯ ಪ್ರಶಸ್ತಿಯು 2025 ಸಾಲಿಗಾಗಿ ನನಗೆ ನೀಡಲಾಗಿದೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯವರಿಗೆ ಹಾಗೂ ಆಯ್ಕೆ ಸಮಿತಿ ಸದಸ್ಯರಿಗೆ ಕೃತಜ್ಞನಾಗಿದ್ದೇನೆ. ರಾಷ್ಟ್ರಕೂಟ ಚಕ್ರವರ್ತಿಯಾಗಿದ್ದ ನೃಪತುಂಗ ಅಥವಾ ಅಮೋಘ ವರ್ಷನ ಹೆಸರಿನಲ್ಲಿ ನೀಡುವಂತಹ ಪ್ರಶಸ್ತಿ. ನೃಪತುಂಗನು 9ನೇ ಶತಮಾನದಲ್ಲಿ ಈಗಿನ ಕಲಬುರಗಿ ಜಿಲ್ಲೆಯ ಮಾನ್ಯಖೇಟ, ಈಗ ಅದಕ್ಕೆ ಬಳಖೇಡ ಎಂದು ಕರೆಯಲಾಗುತ್ತದೆ, ಆ ಮಾನ್ಯಖೇಟವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ಕನ್ನಡ ನಾಡು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳಿದ ಚಕ್ರವರ್ತಿ. ಕನ್ನಡ ನಾಡಿನ ಇತಿಹಾಸ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಅವನದ್ದು ಅಪಾರವಾದ ಕೊಡುಗೆ. ಕರ್ನಾಟಕದ ಇತಿಹಾಸದಲ್ಲಿ ಸಾಹಿತ್ಯ ಪ್ರೇಮಿ ಮತ್ತು ಸಂಸ್ಕೃತಿ ಪೋಷಕನೆಂಬ ಹೆಗ್ಗಳಿಕೆಗೂ ನೃಪತುಂಗ ಪಾತ್ರರಾಗಿದ್ದಾನೆ. ಇಂತಹ ಚಕ್ರವರ್ತಿಯ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಪ್ರಶಸ್ತಿಯು ನನಗೆ ಸಂದಿರುವುದಕ್ಕೆ ಸಂತಸವಾಗಿದೆ.
0: ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಮಂಜುಳಾ ಪುರಾಣಿಕ್ 32 ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ನಿನ್ನೆ ಸೇವಾನಿವೃತ್ತರಾದರು. ರಾಜ್ಯ ಹಾಗೂ ರಾಷ್ಟಮಟ್ಟದ ಅನೇಕ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಹಿರಿಯ ತಂತ್ರಜ್ಞರಾಗಿದ್ದ ವಿಜಯ ಅಥಣಿ ಹಾಗೂ ವಾಹನ ಚಾಲಕರಾಗಿದ್ದ ಗಿರಿಸಾಗರ್ ಅವರು 36 ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ನಿನ್ನೆ ಸೇವಾನಿವೃತ್ತರಾದರು. ನಿಲಯದ ಮುಖ್ಯಸ್ಥರಾದ ಅರುಣ್ ಪ್ರಭಾಕರ್ ಹಾಗೂ ಸಿಬ್ಬಂದಿ ಆಕಾಶವಾಣಿ ಧಾರವಾಡ ಕೇಂದ್ರದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗ

0: ಮುಖ್ಯಸ್ಥರಾಗಿ ಕುಮಾರ್ ಅಗಡಿ ನಿಯುಕ್ತರಾಗಿದ್ದು ಸೋಮವಾರ ಅಧಿಕಾರ ಸ್ವೀಕರಿಸಲಿದ್ದಾರೆ. ಆಕಾಶವಾಣಿಯ ವಿವಿಧ ಕೇಂದ್ರಗಳಲ್ಲಿ 38 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಸೇವಾ ನಿವೃತ್ತರಾದ ಡಾ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ್, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಅವರಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ನಿಲಯದ ಮುಖ್ಯಸ್ಥ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದ ಆಶಯದಂತೆ ನಿವೃತ್ತ 3 ಅಧಿಕಾರಿಗಳು ಸಸಿಗಳನ್ನು ನೆಟ್ಟರು. ಯಕ್ಷಗಾನದ ಅಪ್ರತಿಮ ಹಾಸ್ಯ ಕಲಾವಿದ ಶ್ರೀಧರ್ ಭಟ್ ಕಾಸರಕೋಡ್ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಸಲ್ಕೋಡದಲ್ಲಿ ನಿಧನರಾದರು. ಅವರಿಗೆ 52 ವರ್ಷ ವಯಸ್ಸಾಗಿತ್ತು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇಂದು ವರ್ಲ್ಡ್ ವೈಡ್ ವೆಬ್ ದಿನಾಚರಣೆ. ತಂತ್ರಜ್ಞ ಟಿಮ್ ಬರ್ನರ್ಸ್-ಲೀ ತಂಡ ಜಾಗತಿಕ ಸಂವಹನ, ವಾಣಿಜ್ಯ ಮತ್ತು ಡೇಟಾ ಬಳಕೆಯನ್ನು ಬದಲಿಸಿದ ಕ್ರಾಂತಿಕಾರಕ ಅನ್ವೇಷಣೆಯ ಹೆಜ್ಜೆಯನ್ನು ಸಂಭ್ರಮಿಸುತ್ತದೆ. ಕಲಬುರಗಿ ನಗರದ ಜನತೆ ನೀರನ್ನು ಕುದಿಸಿ, ಆರಿಸಿ ಹಾಗೂ ಸೋಸಿ ಬಳಸುವಂತೆ ಕಲಬುರಗಿಯ ನಗರ ನೀರು ಸರಬರಾಜು ಯೋಜನೆ ಕಾರ್ಯಪಾಲಕ ಅಭಿಯಂತರರು ಮನವಿ ಮಾಡಿದ್ದಾರೆ. ಭೀಮಾ ನದಿಯಿಂದ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುತ್ತಿದ್ದು ಮಳೆ ಹಿನ್ನೆಲೆ ಸೂಪರ್ ಕ್ಲೋರಿನೇಷನ್ ಮಾಡಲಾಗುತ್ತಿದ್ದು ಮುಂಜಾಗ್ರತೆ ವಹಿಸಿ ನೀರನ್ನು ಕುಡಿಯಲು ಉಪಯೋಗಿಸುವಂತೆ ಕೋರಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಗದಗ್ ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯಲ್ಲಿ ತಾಯಂದಿರ ಹಾಗೂ ಶಿಶುಗಳ ಮರಣ ಪ್ರಮಾಣ ತಡೆಗೆ ವಿಶೇಷ ತಂಡ ರಚಿಸಿರುವ ಕ್ರಮವನ್ನು ಅವರು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ ಇಂದು ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ ನಿರ್ವಹಣೆ. ಇಳಕಲ್ಲಿನ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಹಿನ್ನೆಲೆ ಇಂದು ವ್ಯಸನ ಮುಕ್ತಿ ದಿನಾಚರಣೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು, ಸುನಿಲ್ ಪನ್ವರ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೆಸಿ ಶಿವಪ್ಪ ಅವರು ರಚಿಸಿದ ಭಾವಗೀತೆಗಳು. ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಚ್ಪಿ ಶೈಲಜಾ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಕೆಸಿ ಶಿವಪ್ಪ ಅವರು ರಚಿಸಿದ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ.

0: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 PM ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 PM.
1: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
2: ಕಾವ್ಯ ಸಂದೇಶ
1: ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 PM ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
3: ಕೆಸಿ ಶಿವಪ್ಪ ಅವರು ರಚಿಸಿದ, ಎಸ್ಪಿ ಶೈಲಜಾ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
5: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆತ್ಮೀಯ ಕೇಳುಗರೇ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಆಕಾಶವಾಣಿ ಕಾರವಾರ, ಸಮಯ 7:34 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ವಾರ್ತೆ.
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ
2: ಮಾಹಿತಿಗೆ ಸುದ್ದಿಗಳ ಪೂರಣ
1: ಮನರಂಜನೆಗೆ ಸಂಗೀತದ ಗಾನ
3: ವಿಧ ವಿಧ ಗಾನದ ಅವಳು ನುಡಿಸುತ್ತಿದ್ದಳು
2: ಕಲೆ ಕೃಷಿ ಕ್ರೀಡೆ ಸಾಹಿತ್ಯ ಆರೋಗ್ಯ ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮ

0: ಸಂಸಾರ ಪ್ರಪಂಚದಲ್ಲಿ ಇರಲಿ.
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35 ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ. ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ. ಭಾರತಕ್ಕೆ ಜೂಡದಲ್ಲಿ ಐತಿಹಾಸಿಕ 2 ಚಿನ್ನ. ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನಿಂದನೆ ಮತ್ತು ದ್ವೇಷ ಎಂದಿಗೂ ಯಾವುದನ್ನು ಪರಿಹರಿಸುವುದಿಲ್ಲ. ದಾರಿ ತಪ್ಪಿದ ಯುವ ಜನತೆ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮದ ಖಾತೆಗಳಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋ ಸಂದೇಶದಲ್ಲಿ ಅವರು ದಾರಿ ತಪ್ಪಿದ ಯುವ ಜನತೆಗೆ ಶಿಕ್ಷೆ ನೀಡುವ ಬದಲು ಯುವ ಜನತೆಯನ್ನು ರಾಷ್ಟ ನಿರ್ಮಾಣ ಮತ್ತು ರಾಷ್ಟೀಯ ಹಿತಾಸಕ್ತಿಯ ಉತ್ಸಾಹದಲ್ಲಿ ಸರಿಯಾದ ಹಾದಿಗೆ ಕರೆದೊಯ್ಯಬೇಕೆಂದು ಹೇಳಿದ್ದಾರೆ. ಪ್ರಧಾನಿಯವರು ಇತ್ತೀಚೆಗೆ ರಾಷ್ಟ ರಾಜಧಾನಿಯ ಜಂತನ್ ಮಂತರ್ನಲ್ಲಿ ನಡೆದ ಘಟನೆಯನ್ನು ಉಲ್ಲೇಖಿಸಿದ್ದು ತಮ್ಮ ಮತ್ತು ತಮ್ಮ ದಿವಂಗತ ತಾಯಿಯ ವಿರುದ್ದ ನಿಂದನೀಯ ಭಾಷೆಯನ್ನು ಬಳಸಲಾಯಿತು. ಈ ಘಟನೆಯನ್ನು ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಜನರು ನೋಡಿದ್ದಾರೆ. ಅಂತಹ ನಡವಳಿಕೆಯ ಬಗ್ಗೆ ಸಮಾಜದಲ್ಲಿರುವಂತಹ ಕೋಪ ಮತ್ತು ನಿರಾಶೆ ಅರ್ಥವಾಗುವಂತಹದ್ದಾಗಿದ್ದರೂ ಬಾಲ್ಯ ಕಲಿಕೆಯ ತಪ್ಪುಗಳನ್ನು ಮಾಡುವ ಮತ್ತು ಅವುಗಳನ್ನು ಸರಿಪಡಿಸುವ ಹಂತವಾಗಿದೆ ಎಂದು ಹೇಳಿದ್ದಾರೆ. ಅಂತಹ ಯುವ ಜನತೆಯನ್ನು ನ್ಯಾಯಾಲಯದ ವಿಚಾರಣೆಗೆ ಎಳೆಯುವ ಅಥವಾ ಸಮಾಜಕ್ಕೆ ಕಿರುಕುಳಕ್ಕೆ ಒಳಪಡಿಸುವ ಬದಲು ಸಮಾಜ ಅವರನ್ನು ಅಪ್ಪಿಕೊಂಡು ಸರಿಯಾದ ಮಾರ್ಗವನ್ನು ತೋರಿಸಬೇಕು. ಇದೇ ವೇಳೆ ಅಂತಹ ನಡವಳಿಕೆಯಲ್ಲಿ ಭಾಗಿಯಾಗಿರುವ ಮಕ್ಕಳನ್ನು ಕ್ಷಮಿಸಲು ಬಯಸುತ್ತೇನೆ ಎಂದಿರುವ ಅವರು, ಜನರು ಕೂಡ ದಾರಿ ತಪ್ಪಿದ ಯುವ ಜನತೆ ಬಗ್ಗೆ ಸಹಾನುಭೂತಿ ಮತ್ತು ತಿಳಿವಳಿಕೆಯ ಮನೋಭಾವವನ್ನು ಸ್ವೀಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಶಿಕ್ಷೆಗಿಂತ ಮಾರ್ಗದರ್ಶನದ ಮಹತ್ವದ ಕುರಿತು ಹೇಳಿದ ಪ್ರಧಾನಿ, ದಾರಿ ತಪ್ಪುವ ಯುವ ಜನತೆಗೆ ಬೆಂಬಲ ಮತ್ತು ಸಕಾರಾತ್ಮಕ ಮಾರ್ಗದರ್ಶನದ ಅಗತ್ಯವಿದೆ. ಇದರಿಂದ ಯುವ ಜನರು ಜವಾಬ್ದಾರಿಯುತ ನಾಗರಿಕರಾಗಬಹುದು ಎಂದು ಅವರು ಹೇಳಿದ್ದಾರೆ. ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ತಪ್ಪುಗಳಿಂದ ಕಲಿಯಿರಿ, ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ಭಾರತ ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ ಎಂದು ಹೇಳಿದ ಅವರು, ಪ್ರತಿಯೊಬ್ಬ ಯುವಕರು ತಮ್ಮ ಕನಸುಗಳನ್ನು ಅನುಸರಿಸುವ ಮೂಲಕ ಮತ್ತು ದೇಶದ

ಅಭಿವೃದ್ಧಿಗೆ ಕೊಡುಗೆ ನೀಡುವ ಮೂಲಕ ಜೀವನದಲ್ಲಿ ಮುನ್ನಡೆ ಸಾಧಿಸುತ್ತಾರೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಮೊದಲು ಅವರು ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಲಿದ್ದು, ವಿಜಯನಗರ ಜಿಲ್ಲೆಯ ಭೋಗಪುರಂನಲ್ಲಿ ಸುಮಾರು 18,000 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ರಾಷ್ಟಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ರಧಾನಿಯವರು ಭೋಗಪುರಂನಲ್ಲಿ ಅಲ್ಲೂರಿ ಸೀತಾರಾಮ ರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ವಿಮಾನ ನಿಲ್ದಾಣವನ್ನು 5,600 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಕ್ರಮದಲ್ಲಿ ನಿರ್ಮಿಸಲಾಗಿದೆ. ಪ್ರಧಾನಿಯವರು ವಿಶಾಖಪಟ್ಟಣಂನಲ್ಲಿ 460 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿರುವಂತಹ ಎಎಸ್ಐಪಿ ಸೆಮಿಕಂಡಕ್ಟರ್ ಯೋಜನೆಗೆ ಕೂಡ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದು ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಅನುಮೋದಿಸಲಾದಂತಹ ಆಂಧ್ರಪ್ರದೇಶದ ಮೊದಲ ಸೆಮಿಕಂಡಕ್ಟರ್ ಉತ್ಪಾದನಾ ಸೌಲಭ್ಯವಾಗಿದೆ. ಈ ಸೌಲಭ್ಯವು ವಾರ್ಷಿಕವಾಗಿ ಸುಮಾರು 96 ಮಿಲಿಯನ್ ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರಿಸಿ ಹೆಚ್ಚಿನ ಕೌಶಲ್ಯ ಹೊಂದಿರುವ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯಾಗಿದೆ.

0: ಸಿದ್ದಪಡಿಸಲಾಗುತ್ತಿರುವ ಎಎಸ್ಐಪಿ ಸೆಮಿಕಂಡಕ್ಟರ್ ಯೋಜನೆಗೆ ಕೂಡ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದು ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಅನುಮೋದಿಸಲಾದಂತಹ ಆಂಧ್ರಪ್ರದೇಶದ ಮೊದಲ ಸೆಮಿಕಂಡಕ್ಟರ್ ಉತ್ಪಾದನಾ ಸೌಲಭ್ಯವಾಗಿದೆ. ಈ ಸೌಲಭ್ಯವು ವಾರ್ಷಿಕವಾಗಿ ಸುಮಾರು 96 ಮಿಲಿಯನ್ ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರಿಸಿ ಹೆಚ್ಚಿನ ಕೌಶಲ್ಯ ಹೊಂದಿರುವ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಕರ್ನೂಲ್ ನವೀಕರಿಸಬಹುದಾದಂತಹ ಇಂಧನ ವಲಯದ 4.5 ಗಿಗಾವ್ಯಾಟ್ನ ಮೊದಲನೇ ಹಂತದ ಪ್ರಸರಣ ವ್ಯವಸ್ಥೆಗೆ ಪ್ರಧಾನಿ ಅಡಿಪಾಯ ಹಾಕಲಿದ್ದು, ಇದನ್ನು ವಿಶೇಷ ಉದ್ದೇಶದ ವಾಹನದ ಮೂಲಕ ಪವರ್ಗ್ರಿಡ್ ಮೂಲಕ ಸುಮಾರು 550 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಇದೇ ವೇಳೆ ಪ್ರಧಾನಿಯವರು ಸುಮಾರು 3,550 ಕೋಟಿ ರೂಪಾಯಿಗಳ ವೆಚ್ಚದ ಕರ್ನೂಲ್ ಪವನಶಕ್ತಿ ವಲಯ ಮತ್ತು ಸೌರಶಕ್ತಿ ವಲಯದ ಭಾಗ ಎ ಮತ್ತು ಭಾಗ ಬಿಗಾಗಿ ಪ್ರಸರಣ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅನಂತಪುರಂನಲ್ಲಿ ಸೌರಶಕ್ತಿ ವಲಯಕ್ಕೆ ಪ್ರಸರಣ ಯೋಜನೆಯನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇದನ್ನು ಪವರ್ಗ್ರಿಡ್ 800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಕಾರ್ಯಗತಗೊಳಿಸಲಾಗಿದೆ. ಈ ಪ್ರಸರಣ ಯೋಜನೆಗಳು ಕರ್ನೂಲ್ ಮತ್ತು ಅನಂತಪುರಂನಲ್ಲಿನ ನವೀಕರಿಸಬಹುದಾದಂತಹ ಇಂಧನ ವಲಯಗಳಿಂದ ಉತ್ಪಾದಿಸುವ ವಿದ್ಯುತ್ ಅನ್ನು ಸ್ಥಳಾಂತರಿಸಲು ಮತ್ತು ರಾಷ್ಟೀಯ ಗ್ರಿಡ್ ಮೂಲಕ ದೇಶಾದ್ಯಂತ ಫಲಾನುಭವಿಗಳಿಗೆ ವಿದ್ಯುತ್ ಪ್ರಸರಣವನ್ನು ಸಕ್ರಿಯಗೊಳಿಸುತ್ತವೆ. ಪ್ರಧಾನಿ ನರೇಂದ್ರ ಮೋದಿಯವರು 1,880 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ರಾಷ್ಟೀಯ ಹೆದ್ದಾರಿ ಯೋಜನೆಯನ್ನು ರಾಷ್ಟಕ್ಕೆ ಅರ್ಪಿಸಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 565ರ ಪೆಂಚಲಕೋಣ ಎರ್ಪೇಡು ವಿಭಾಗದ ಲಿಂಗ ಸಮುದ್ರಂನಲ್ಲಿ ಉನ್ನತ ಮಟ್ಟದ ಸೇತುವೆ ಶಿಲಾನ್ಯಾಸವನ್ನು ಕೂಡ ಅವರು ನೆರವೇರಿಸಲಿದ್ದಾರೆ. ಬಳಿಕ ಪ್ರಧಾನಿಯವರು ಕರ್ನಾಟಕದ ಮೈಸೂರಿಗೆ ತಲುಪಲಿದ್ದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 2026-27ರಿಂದ 2030-31ರವರೆಗೆ ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 5 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಗೆ ಒಟ್ಟು 3.15 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ರೈತರ ಸಮೃದ್ಧಿಯು ರಾಷ್ಟದ ಸಮೃದ್ಧಿಯ ದ್ಯೋತಕವಾಗಿದೆ ಎಂಬ ಸರ್ಕಾರದ ಬದ್ಧತೆಯನ್ನು ಈ ಅನುಮೋದನೆಯು ಪುನರುಚ್ಚರಿಸುತ್ತದೆ. ಪಿಎಂ ಕಿಸಾನ್ ಯೋಜನೆಯ ಮೂಲಕ ಅರ್ಹ ರೈತ ಕುಟುಂಬಗಳಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ಸಕಾಲಿಕ ಮತ್ತು ಪಾರದರ್ಶಕ ಆದಾಯ ಬೆಂಬಲವನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇಲ್ಲಿಯವರೆಗೆ 23 ಕಂತುಗಳ ಮೂಲಕ 4.47 ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ನೀಡಲಾದಂತಹ ಸಹಾಯವು ರೈತರಿಗೆ ಬೀಜಗಳು, ರಸಗೊಬ್ಬರ, ನೀರಾವರಿ, ಕೃಷಿ ಯಂತ್ರೋಪಕರಣ ಮತ್ತು ಇತರ ಕೃಷಿ ಅಗತ್ಯಗಳಲ್ಲಿ ಸಕಾಲಿಕ ಹೂಡಿಕೆ ಮಾಡಲು ಅನುವು ಮಾಡಿಕೊಟ್ಟಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದೇ ವೇಳೆ 2030-31ರ ಹಣಕಾಸು ವರ್ಷದವರೆಗೆ 84 ಕೋಟಿ ರೂಪಾಯಿಗಳ ಅನುಮೋದಿತ ವೆಚ್ಚದೊಂದಿಗೆ ರಾಷ್ಟೀಯ ಕಡಲಾಚೆಯ ಪರಿಶೋಧನಾ ಯೋಜನೆ ಸಮುದ್ರ ಮಂಥನಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿರುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವ ಸಂಪುಟವು 2026-27ರಿಂದ 2030-31ರವರೆಗಿನ ಅವಧಿಗೆ ವಿಸ್ತೃತ ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟೀಯ ಕ್ರೀಡಾ ಮಹಾಸಂಘಗಳಿಗೆ ಹೆಚ್ಚುವರಿ ನೆರವು ನೀಡಲು ಒಟ್ಟು 36,441 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಈ ನಿರ್ಧಾರವು ಯುವಜನರ ಅಭಿವೃದ್ಧಿ ಮತ್ತು ರಾಷ್ಟ ನಿರ್ಮಾಣಕ್ಕಾಗಿ ಕ್ರೀಡೆಯ ಶಕ್ತಿಯನ್ನು ಬಳಸಿಕೊಳ್ಳುವ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ ಮತ್ತೊಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದೆ. ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನದ ಪದಕಗಳನ್ನು ಗೆಲ್ಲುವುದರ ಜೊತೆಗೆ ಪುರುಷರ ಜಾವೆಲಿನ್ ಎಸೆತದಲ್ಲಿ ಡಬಲ್ ಪೋಡಿಯಂ ಸಾಧನೆಯನ್ನು ಮಾಡಿದೆ. ಡೆಕಥ್ಲಾನ್ನಲ್ಲಿ ಮೊದಲ ಬಾರಿಗೆ ಕಂಚಿನ ಪದಕ ಗೆದ್ದಿರುವ ಭಾರತ ಬಾಕ್ಸ್ನಲ್ಲಿ 10 ಆಟಗಾರರು ಫೈನಲ್ಗೆ ಪ್ರವೇಶ ಪಡೆಯುವ ಮೂಲಕ ಮತ್ತೊಂದು ಸಾಧನೆಯನ್ನು ಮಾಡಿದೆ. ಜೂಡೋ ಸ್ಪರ್ಧೆಯಲ್ಲಿ ಅಸ್ಮಿತಾ ಡೇ ಮತ್ತು ಹರ್ಷ

0: ಸಿಂಗ್ ಇತಿಹಾಸ ನಿರ್ಮಿಸಿದ್ದು, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಆಟಗಾರರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದ ಫೈನಲ್ನಲ್ಲಿ ಅಸ್ಮಿತಾ ಡೇ ಕೆನಡಾದ ಹೈಡಿ ಕ್ವಾಚ್ ಅವರನ್ನ ಗೋಲ್ಡನ್ ಸ್ಕೋರ್ನಲ್ಲಿ ಮಣಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಪುರುಷರ 60 ಕೆಜಿ ವಿಭಾಗದಲ್ಲಿ ಹರ್ಷ್ ಸಿಂಗ್ ಆಸ್ಟ್ರೇಲಿಯಾದ ಒಲಿಂಪಿಯನ್ ಜೋಶುವಾ ಕಾಜೆಟ್ ಅವರನ್ನ ಸೋಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ಯಾಮಿನಿ ಮೌರ್ಯ ಬೆಳ್ಳಿ ಪದಕ ಗೆದ್ದಿದ್ದು, ಜೂಡೋದಲ್ಲಿ ಭಾರತ 2 ಚಿನ್ನ ಮತ್ತು 1 ಬೆಳ್ಳಿ ಪದಕದೊಂದಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟದ ತನ್ನ ಅತ್ಯುತ್ತಮ ಸಾಧನೆಯನ್ನು ದಾಖಲಿಸಿದೆ. ಅಥ್ಲೆಟಿಕ್ಸ್ನಲ್ಲಿ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಪುರುಷರ ಜಾವೆಲಿನ್ ಎಸೆತದಲ್ಲಿ ಋತುವಿನ ಶ್ರೇಷ್ಠ 85.83 ಮೀಟರ್ ದೂರ ಎಸೆದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು. ಶ್ರೀಲಂಕಾದ ರುಮೇಶ್ ತರಂಗ ಪತಿರಗೆ 89.75 ಮೀಟರ್ ದೂರ ಎಸೆದು ಚಿನ್ನದ ಪದಕವನ್ನು ಪಡೆದರೆ, ಭಾರತದ ಯಶ್ವೀರ್ ಸಿಂಗ್ ತಮ್ಮ ಕೊನೆಯ ಪ್ರಯತ್ನದಲ್ಲಿ ವೈಯಕ್ತಿಕ ಶ್ರೇಷ್ಠ 85.41 ಮೀಟರ್ ದೂರ ಎಸೆದು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನ, ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕನ್ನಡ ಚಿತ್ರಗೀತೆಗಳು. ಡಾರ್ಲಿನ್ ಚಿತ್ರದ ಗೀತೆ ಹಾಡಿದವರು ಕಾರ್ತಿಕ್ ಹಾಗೂ ಅರ್ಚನಾ ರವಿ. ಸಾಹಿತ್ಯ ಸಂತು ಅವರದು. ಸಂಗೀತ ಅರ್ಜುನ್ ಜನ್ಯ.

0: ವಿಡಿಯೋ ಲೈಕ್ ಮಾಡಿದ್ರು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಎಸ್ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಅವರು ಹಾಡಿದ ಮಾತೃ ವಾತ್ಸಲ್ಯ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ.

ಸುಜಾತಾ ದತ್ ಅವರು ಹಾಡಿದ ಪೋಲಿ ಬಾಬಾ ಚಿತ್ರದ ಗೀತೆ, ಶ್ರೀಚಂದ್ರ ಅವರ ಸಾಹಿತ್ಯ, ಎಂ ಎಸ್ ಮೂರ್ತಿ ಅವರ ಸಂಗೀತ.

ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಯಾಗುತ್ತಲ್ಲದೆ ಹಿಂದಿಯಲ್ಲಿ 8:15 ಇಂಗ್ಲಿಷ್ನಲ್ಲಿ ವಾರ್ತೆ.

ಅಪರಾಧಿ ಚಿತ್ರದ ಗೀತೆ ಹಾಡಿದವರು ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಸಾಹಿತ್ಯ ಚೌದಯಶಂಕರ್. ಸಂಗೀತ ಸತ್ಯಂ ಅವರದು.

ಅವರು ಹಾಡಿದ ಸೆಂಟ್ರಲ್ ಜೈಲ್ ಚಿತ್ರದ ಗೀತೆ, ಎಸ್ ಕೇಶವಮೂರ್ತಿಯವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಪಿ ಸುಶೀಲಾ ಅವರು ಹಾಡಿದ ಅನುರೂಪ ಚಿತ್ರದ ಗೀತೆ, ಪಿ ಲಂಕೇಶ್ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ.

ಮಂಜುಳಗಾನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8:50 ಕಗ್ಗದ ಸಿರಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: మంకుతిమ్మ
1: ಒಳನೆಮ್ಮದಿ ಅಂತ ಒಂದು ಶಬ್ದ ಇದೆ. ನೀವು ಪ್ರಪಂಚಕ್ಕೆ ಹೇಗಾದ್ರೂ ಕಾಣಿಸ್ಕೊಡಿ, ಸಿಟ್ಟು ಮಾಡ್ಕೊಂಡಿರಿ ಏನಾದ್ರು ಮಾಡಿ, ಆದರೆ ಅಂತರಂಗದಲ್ಲಿ ಒಂದು ನೆಮ್ಮದಿ ಇರಬೇಕು. ಅದು ಎಂತೆಂಥ ಸಂದರ್ಭಗಳಲ್ಲೂ ಅದನ್ನು ಕಳ್ಕೊಳ್ಬಾರ್ದು. ಇವ್ರು ಹೇಳ್ತಾರೆ ಕಡಲ್ಗಳೊಂದಾದೊಡಂ, ಏಳು ಸಮುದ್ರ ಇದೆಯಪ್ಪ, ಸಪ್ತ ಸಾಗರ ಆಚೆ ಸುಪ್ತ ಸಾಗರ ಅಂತ ಅಡಿಗರು ಹೇಳ್ತಾರಲ್ಲ, ಒಂದು ವೇಳೆ ಏಳು ಸಮುದ್ರಗಳು ಒಂದಾಗ್ಬಿಟ್ರೆ ಎಷ್ಟೋ ಸಲ ಅಂಟಾರ್ಕ್ಟಿಕ್ ಒಂದ್ಸಲ ಒಂದು ಸಮುದ್ರವನ್ನು ಒಂದು ಮಾಡೋಕೆ ಹೋದಾಗ ಭಾರಿ ಭಾರಿ ಪ್ರಾಣಿಗಳು ಬಂದು ಸಮತೂಕ ತಪ್ಪೋಗೋದುಂಟು. ಒಂದು ವೇಳೆ ಆದರೂ ಕೂಡ ಪೊಡವಿ ಹಬೆಯಾದೊಡಂ, ಹಬೆ ಅಂದರೆ ಬಿಸಿಯಿಂದ ಆವಿ ಆಗ್ಬಿಟ್ರೆ, ಭೂಮಿ ಬರೀ ಶೆಕೆಯಿಂದ ಆವಿ ಆಗ್ಬಿಟ್ರು ಕೂಡ ಬಿಡದಿರು ಒಳನೆಮ್ಮದಿಯ. ಯಾವ ಸಂದರ್ಭದಲ್ಲೋ ನಿನ್ನ ಅಂತರಂಗದ ಒಂದು ಸಮಾಧಾನದ ಪ್ರವೃತ್ತಿಯನ್ನು ಬಿಡಬೇಡ. ಎರಡನೇದು ಬಿಡು ಗಾಬರಿಕೆಯ. ಗಾಬರಿಕೆ ಅನ್ನೋ ಶಬ್ದ ಕನ್ನಡದಲ್ಲಿಲ್ಲ, ಗಾಬರಿ ಇದೆ ಅಷ್ಟೇ. ಆದರೆ ಇವರಿಗೆ ತುಂಬ ಶಬ್ದಗಳನ್ನು ಹೊಸದಾಗಿ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಗುಣ ಇದೆ. ಅದು ಬಿಡು ಗಾಬರಿಕೆಯ. ಬೇಕಾದ್ರೆ ಕಡಲ ನೆರೆ ನುಗ್ಗುವುದು ಪೊಡವಿದು, ಯಾಕೆ ಗೊತ್ತಾ, ಸ್ವಲ್ಪ ಹೊತ್ತಾದ್ರೂ ಸರಿ ಹೋಗುತ್ತೆ. ಕಡಲ ನೆರೆ ಏನಾಗುತ್ತೆ, ತಗ್ಗುವುದು. ಸಮುದ್ರದಲ್ಲಿ ಉಕ್ಕಿತ್ತಲ್ಲ, ಆಮೇಲೆ ಏರಿಳಿತ ಅಂತ ಎರಡೂ ಇದೆಯಲ್ಲಪ್ಪ. ಆದ್ದರಿಂದ ಪೊಡವಿ ಧೂಳಿಳಿಯುವುದು, ಆ ಭೂಮಿಯಲ್ಲಿ ಎದ್ದ ಧೂಳು ಇಳಿಯುತ್ತೆ. ಗಡುವಿರುವುದು ಎಲ್ಲಕ್ಕೂ, ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ಗಡು ಇದೆ ರೀ. ಪ್ರತಿಯೊಂದಕ್ಕೂ ಒಂದು ಗಡು ಇದೆ. ಇವತ್ತು ಏರಿದರೆ ನಾಳೆ ಇಳಿತಾನೆ, ಇಳಿದಿದ್ದು ಅಂದರೆ ಮತ್ತೆ ಕೆಳಕ್ಕಿಳಿದು ಹೋಗಿದ್ದಲ್ಲ, ಮತ್ತೆ ಸಮತೋಲಕ್ಕೆ ಬರ್ತಾನೆ. ಅದರಿಂದ ಸುಖ ದುಃಖಗಳನ್ನು, ಯಾತನೆಗಳನ್ನು, ನಮಗೆ ಬದುಕಿನಲ್ಲಿ ಎದುರಾಗುವ ಕಷ್ಟ ಸಂಕಷ್ಟಗಳನ್ನು ಎದುರಿಸಬೇಕಾದ್ರೆ ನೀನು ತಿಳ್ಕೊಳ್ಬೇಕು ಇವು ಖಂಡಿತ ಮಿತಿ ಇದೆ, ಇದಕ್ಕೆ ತಾವಾಗಿಯೇ ಇರ್ತವೆ. ಆ ಗಡು ಇದೆ ಅನ್ನೋ ಭಾವನೆ ನಿನಗಿದ್ರೆ ಇವು

ನಲಿಸು ವಲಿಸುವ ಕೆಣಕಿ ಕಾಡಿಸುವ ಮುಳಿಸುವ ಕೆಳೆನಂಟು ಹಗೆ ಕಲಹ ಕುಹಕ ದೋಲೆಗಳಂ. ನಲಿಸು ವಲಿಸುವ ಕೆಣಕಿ ಕಾಡಿಸುವ ಮುಳಿಯಿಸುವ ಕೆಳೆನಂಟು ಹಗೆ ಕಲಹ ಕುಹಕ ದೋಲೆಗಳಂ. ಹಲಬರಿಗೆ ಹಂಚಿ ಬಾರೆಂದು ವಿಧಿ ನೇಮಿಸಿಹ ಎಳೆಯಂಚೆ ಯಾಳು ನೀಂ ಮಂಕುತಿಮ್ಮ. ಹಲಬರಿಗೆ ಹಂಚಿ ಬಾರೆಂದು ವಿಧಿ ನೇಮಿಸಿಹ ಇಳೆಯಂಚೆ ಯಾಳು ನೀಂ ಮಂಕುತಿಮ್ಮ.

0: ಗುರುಜಿಯವರ ಪ್ರತಿಮಾ ಸೃಷ್ಟಿ ಇದೆಯಲ್ಲ, ಅಂದ್ರೆ ಏನಾದ್ರೂ ಹೇಳಬೇಕು ಅಂತಿದ್ರೆ ಅದಕ್ಕೊಂದು ಸರಿಯಾದ ಅಬ್ಜೆಕ್ಟಿವ್ ಕ್ವಾಲಿಟಿವ್ ವಸ್ತು ಪ್ರತಿರೂಪ ಅಂತ ಅಲ್ಲಿಗೆ ಹೇಳ್ತಾರೆ. ಇದನ್ನ ಅದನ್ನ ಕಂಡ್ಕೊಳ್ಳೋದು ಎಷ್ಟೋ ಸಂಗತಿಗಳನ್ನು ತಾನೇ ಹೇಳಿ ಈ ಶಬ್ದನೇ ಹೇಳ್ಬಿಡುತ್ತೆ. ಉದಾಹರಣೆಗೆ ಈ ಪದ್ಯದಲ್ಲಿ ಪೋಸ್ಟ್ ಮ್ಯಾನ್ ನ ಚಿತ್ರ ಇದೆ. ಅಂಚೆಯಾಳು ನಲಿಸುವ ಒಲೆಸುವ ಕೆಣಕಿ ಕಾಡಿಸುವ ಮುಳಿಸುವ ಕೆಳೆ ನಂಟು ಹಗೆ ಕೆಲಹ ಕುಹಕದೋಲೆಗಳಂ ಹಲಬರಿಗೆ ಹಂಚು ಬಾ ಎಂದು ವಿಧಿ ನೇಮಿಸಿ. ಹಾ, ಯಾವುದೋ ಒಂದು ಕಾರಣದ ವಿಧಿ ಇದೆ ರೀ. ಮುಂದೆ ಸೈನಿಕರ ವಿಚಾರ ಬಂದಾಗಲೂ ಮಾತು ಹೇಳ್ತೀನಿ ನಾನು. ಆ ವಿಧಿ ಏನು ಮಾಡುತ್ತೆ ಅಂದರೆ ಒಬ್ಬೊಬ್ರಿಗೆ ಒಂದು ಕೆಲಸ ವಹಿಸುತ್ತೆ. ನಿನಗೆ ನಲಿಸು, ಇವ್ರನ್ನ ಸಂತೋಷವಾಗಿಡು. ಒಲೆಸು, ಒಲೆಸು ಅಂದರೆ ತೂಗಾಡಿಸು ಅಂತ ಹೇಳಿ. ಆಮೇಲೆ ಹಾಗೇ ಕಲಹ, ಒಂದು ಕೆಲವರಿಗೆ ದ್ವೇಷನೂ ಹುಕ್ಕಿಸ್ಬೇಕಾಗುತ್ತೆ. ಕುಹಕ, ಈ ಓಲೆಗಳನ್ನು ನೀವೆಲ್ಲ ಕೊಟ್ಟಿದ್ದು, ವಿಧಿ ಆಗಲಿ ತಾನೇ ಸೃಷ್ಟಿ ಮಾಡಿ ನಿಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ, ಆ ಪತ್ರ ತಲುಪಿಸೋದಷ್ಟೇ ನಿಮ್ಮ ಕೆಲಸ. ಅದನ್ನು ಸಮರ್ಪಕವಾಗಿ ಮಾಡಿ ಹಲಬರಿಗೆ ಹಂಚಿ ಬಾ ಎಂದು ವಿಧಿ ನೇಮಿಸಿದ್ದಾನೆ. ಇಷ್ಟು ತಿಳ್ಕೊ ಚೆನ್ನಾಗಿ. ನೀನಲ್ಲ, ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ ಅಂತ ಭಗವದ್ಗೀತೆಯಲ್ಲಿ ಬರೋ ಮಾತು ನಿಜವೇ ನಿಜ. ಯಾವನೋ ಮಾಡ್ಕೊಂಡು ಹೋಗ್ತಾನೆ. ಊಟ ಮಾಡಬೇಕು ಅನ್ನಿಸಿದಾಗ ನಿಮ್ಮ ಕೈ ಅನ್ನವನ್ನು ಕಲಸ್ಕೊಳತ್ತೆ, ಬಾಯಿ ತಿನ್ನತ್ತೆ, ನಮಗೆ ಗೊತ್ತಾಗದೇ ಇರೋ ಹಂಗೆ ನಡೆಯುತ್ತೆ. ನೀವು ವಿಧಿ ನೇಮಿಸಿರುವ ಕಾರ್ಯವನ್ನು ಸಮರ್ಪಕವಾಗಿ ಮಾಡೋದಕ್ಕೆ ನಿಯುಕ್ತನಾಗಿರುವಂತಹ ಒಬ್ಬ ಅಂಚೆಯಾಳು ಅನ್ನೋದು ನಿನಗೆ ಜ್ಞಾಪಕ ಇರಬೇಕು. ಇದಂತೂ ಬಹಳ ಅದ್ಭುತವಾದ ಒಂದು ಪ್ರತಿಮೆ.
1: ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮೇಂದ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ವಾಣಿಜ್ಯ ಪ್ರಕಟಣೆಗಳು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು.

0: ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ 60 ಕರೋಡ್ ಲೋಕ್ ಬನೆಯೇ 5 ಲಾಖ್ ರೂಪಾಯಿ ಕೆ ಮುಫ್ತ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭಿ ಜ್ಯಾದಾ ಮುಫ್ತ ಉಪಚಾರ ಕಿಯೇ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ 2 ಲಾಖ್ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. ಆಜ್ ಹಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯೇ. ಜ್ಯಾದಾ ಜಾನ್ಕಾರಿ ಕೆ ಲಿಯೇ 1-4-5-5-5 ಪರ್ ಕಾಲ್ ಕರೇ.
4: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನದ ಮಹತ್ವದ ಕುರಿತು ಡಾಕ್ಟರ್ ವಿನೀತಾ ಕುಲಕರ್ಣಿ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ನಂತರ ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕು ಕುಂದದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ನೀಲಿ ಸಣ್ಣ ಕಥೆ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಸಂಜೆ 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗುವುದು. ವಿಷಯ ಹಾಲು ಮತ್ತು ಅದರ ಪೌಷ್ಟಿಕತೆ. ಈ ಕುರಿತು ಡಾಕ್ಟರ್ ರಾಜಣ್ಣ ಎಂ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಹೈನು ರಸಾಯನಶಾಸ್ತ್ರ ವಿಭಾಗ ಹೈನು ಮಹಾವಿದ್ಯಾಲಯ ಹೆಬ್ಬಾಳ ಬೆಂಗಳೂರು. ಪ್ರಾಯೋಜಕರು ಕೃಷಿ ಸಚಿವಾಲಯ ಭಾರತ ಸರ್ಕಾರ.

ಈ ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಸಮಾನ.
1: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
0: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತ ನಮ್ಮ ಮನುಷ್ಯ.
1: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
0: ಮುನ್ ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
2: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
3: ಆಕಾಶವಾಣಿ ಕಾರವಾರ ಕಾರ್ಯಕ್ರಮ ವಚನ ವೈಭವ.
4: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00.
5: ಸಂಗಮ ಸಂಗಮ
4: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
6: ಇಂದು ಕಾವ್ಯ ಸಂದೇಶ,
5: ಇಂದು ನವ್ಯ ಸಂದೇಶ.
4: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
7: ಬೆಳಿಗ್ಗೆ 4:00 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
8: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
9: 16-70 ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
9: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಚನ ವೈಭವ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಾನಂದ್ ಪಾಟೀಲ್ ಅವರು ಹಾಡಿದ ಆಧ್ಯೇಯ ಅವರ ವಚನ.
11: ಸತ್ಯವೇ ಜಲ, ಸಮತೆಯೇ ಗಂಧ, ಅರಿವೇ ಅಕ್ಷತೆ. ವಚನಕಾರರು ಆದಯ್ಯ. ರಾಗ ಮಾಜ್ ಖಮಾಜ್, ತಾಳ ಕೆಹರ್ವಾ. ಗಾಯಕರು ಪಂಡಿತ್ ಶಿವಾನಂದ ಪಾಟೀಲ್. ಸಂಗೀತ ನಿರ್ದೇಶನ ಪಂಡಿತ್ ಶಿವಾನಂದ ಪಾಟೀಲ್.

ನಾನು ಟೈಮ್ ಮಷೀನ್ ಹೊಂಟೆ ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ ಕಂಡೆ ಈಗ ವರ್ತಮಾನ ಮಗುವಿನೊಳಗ

ಶುದ್ಧವಿಲ್ಲದವರಲ್ಲಿ ಮನಸಂಚಲ ನಿಲ್ಲದು. ವಚನಕಾರರು ಅಲ್ಲಮ ಪ್ರಭು, ರಾಗ ಚಾರುಕೇಶಿ, ಗಾಯಕರು ಎಂ ಡಿ ಪಲ್ಲವಿ, ಸಂಗೀತ ನಿರ್ದೇಶನ ಪಂಡಿತ್ ಶಿವಾನಂದ ಪಾಟೀಲ್.

ಆದ್ಯರ ವಚನವ ನೋಡಿ ಓದಿ ಹೇಳಿದಲ್ಲಿ ಫಲವೇನಿಭೋ. ವಚನಕಾರರು ಮೋಳಿಗೆ ಮಾರಯ್ಯ, ರಾಗ ಶುದ್ಧ ಸಾರಂಗ್, ತಾಳ ಕೆಹರ್ವಾ, ಗಾಯಕರು ಕೃಷ್ಣೇಂದ್ರ ವಾಡಿಕರ್, ಸಂಗೀತ ನಿರ್ದೇಶನ ಪಂಡಿತ್ ಶಿವಾನಂದ ಪಾಟೀಲ್.

ಅಯ್ಯಾ, ಹಳೆಯ ಹುತ್ತದೊಳಗೊಂದು ಎಳೆಯ ಸರ್ಪನ ಕಂಡೆ. ವಚನಕಾರರು ಸಂಗಮೇಶ್ವರದ ಅಪ್ಪಣ್ಣ, ರಾಗ ಕಾಲಿಂಗಡ.

ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು. ವಚನಕಾರರು ಅಲ್ಲಮ ಪ್ರಭು, ರಾಗ ಬಸಂತ್, ತಾಳ ದೀಪ್ ಚಂದಿ, ಗಾಯಕರು ವಿಶ್ವನಾಥ ನಾಕೋಡ್, ಸಂಗೀತ ನಿರ್ದೇಶನ ಪಂಡಿತ್ ಶಿವಾನಂದ ಪಾಟೀಲ್.

ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ. ವಚನಕಾರರು ಬಸವಣ್ಣ, ರಾಗ ಮಾರವ, ತಾಳ ದಾದ್ರಾ, ಗಾಯಕರು ಶ್ರೀರಕ್ಷ ಅರವಿಂದ್, ಸಂಗೀತ ನಿರ್ದೇಶನ ಪಂಡಿತ್ ಶಿವಾನಂದ ಪಾಟೀಲ್.

ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 10:02 ಬೆಂಗಳೂರು ವಿವಿಧ ಭಾರತೀ ಕೇಂದ್ರದ ಕಾರ್ಯಕ್ರಮ 11:30 ಸ್ಟಂಪ್ಡ್ ಕಾರ್ಯಕ್ರಮ 12:05 ವನಿತಾ ವಿಹಾರ 12:35 ಆರೋಗ್ಯ ಕಾರ್ಯಕ್ರಮ 1:00 ಪ್ರಗತಿ ಪಥ 1:30 ಚೈತ್ರವನ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಕಿಯೋನ್ಜಾರ್ ಸೇರಿದಂತೆ ಪ್ರವಾಹ ಪೀಡಿತ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ಕೈಗೊಳ್ಳಲಿದ್ದಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪುರುಷರ ಜಾವೆಲಿನ್ ಎಸೆತದಲ್ಲಿ ಬೆಳ್ಳಿ ಪದಕ ಗೆದ್ದ ನೀರಜ್ ಚೋಪ್ರಾ ಮತ್ತು ಕಂಚಿನ ಪದಕ ಗೆದ್ದ ಯಶ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಪುರುಷರ ಡೆಕೆಥ್ಲಾನ್ನಲ್ಲಿ ಕಂಚಿನ ಪದಕ ಗೆದ್ದ ತೇಜಸ್ವಿನಿ ಶಂಕರ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಡೆಕೆಥ್ಲಾನ್ನ 10 ಸ್ಪರ್ಧೆಗಳಲ್ಲಿ ಅಸಾಧಾರಣ ಸರ್ವತೋಮುಖ ಪ್ರದರ್ಶನ ನೀಡಿದ್ದಕ್ಕಾಗಿ ತೇಜಸ್ವಿನಿ ಅವರನ್ನು ಶ್ಲಾಘಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕ

ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಪ್ರೀತಿಯ ಸ್ವಾಗತ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ. ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮುದ್ದು ಮೀನ ಚಿತ್ರದ ಒಂದು ಹಾಡು. ಪಿ ಬಿ ಶ್ರೀನಿವಾಸ್ ಹಾಗೂ ಬಿ ಕೆ ಸುಮಿತ್ರ ಓದನೆಯಾಗಿದ್ದಾರೆ. ಸೋರೆಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಜೀವನಗೀತೆಯಾಗಿ ಮೂಡಿಬರ್ತಾ ಇದೆ. ಎರಡು ನಕ್ಷತ್ರಗಳು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

0: ಬೇಡಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಧನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.
1: ನಮಸ್ಕಾರ.

ಕೆಸರಿನ ಕಮಲ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಎಸ್ ಜಾನಕಿಯವರ ದನಿಯಲ್ಲಿ ಮೂಡಿ ಬರ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ಇಲ್ಲೊಂದು ಪ್ರಕಟಣೆ ಇದೆ. ಬೊಜ್ಜು, ರಕ್ತದೊತ್ತಡ, ಜೀವನ ಶೈಲಿ ಕಾಯಿಲೆ, ಆಹಾರ ಪದ್ಧತಿ, ಸಕ್ಕರೆ ಕಾಯಿಲೆಯಂತಹ ಸಮಸ್ಯೆಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ.

ಜೀವನಶೈಲಿಯಿಂದ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲು ಮತ್ತು ಸಂಬಂಧಿತ ಕಾಯಿಲೆಗಳಿಗೆ ಆಹಾರ ಪದ್ದತಿಯನ್ನು ಸೂಚಿಸಲಾಗುತ್ತೆ. ದಿನಾಂಕ 1/8/2026 ಶನಿವಾರ, ಅಂದರೆ ಇವತ್ತು ಸಮಾಲೋಚನೆ ಕಾರ್ಯಕ್ರಮ ಇರುತ್ತೆ. ಆಸಕ್ತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ವಿಳಾಸ ಹೀಗಿದೆ: ಶ್ರೀ ಧನ್ವಂತರಿ ಆಯುರ್ವೇದ ಆಸ್ಪತ್ರೆ, 1033 ನಾಲ್ಕನೇ ಬ್ಲಾಕ್, ಡಾ ರಾಜ್ಕುಮಾರ್ ರಸ್ತೆ, ಗೋಲ್ಡನ್ ಹೈಟ್ಸ್ ಪಕ್ಕ, ರಾಜಾಜಿನಗರ್ ಎಂಟ್ರೆನ್ಸ್, ಬೆಂಗಳೂರು 10. ಸ್ಥಳ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ: ಶ್ರೀ ಧನ್ವಂತರಿ ಆಯುರ್ವೇದ ಆಸ್ಪತ್ರೆ, 1033 ಫೋರ್ತ್ ಬ್ಲಾಕ್, ಡಾ ರಾಜ್ಕುಮಾರ್ ರಸ್ತೆ, ಗೋಲ್ಡನ್ ಹೈಟ್ಸ್ ಪಕ್ಕ, ರಾಜಾಜಿನಗರ ಎಂಟ್ರೆನ್ಸ್, ಬೆಂಗಳೂರು 10.

0: ಮಾನವ ಸಂಬಂಧಗಳಲ್ಲಿ ಸ್ನೇಹ ಅತ್ಯಂತ ಪರಿಶುದ್ಧವಾದುದು.
1: ನೋವು ಕಳವಳದಿಂದ ಬಾಳ ಬವಣೆಯಿಂದ ಮನಸ್ಸು ಭಾರವಾದಾಗ ಕಂಬನಿಯರಿಸಿ ಸಾಂತ್ವನ ಕೊಡುವ ಬಾಂಧವ್ಯ ಸ್ನೇಹ.
0: ನಿಜವಾದ ಸ್ನೇಹ ನಿರ್ವ್ಯಾಜವಾದುದು, ನಿಷ್ಕಪಟವಾದುದು, ಅದು ಬಾಳಿಗೊಂದು ಆಸರೆ.
1: ಸ್ನೇಹ ಅಕ್ಷಯ ನಿಧಿ, ಬಾಳಿನ ನೆಮ್ಮದಿಗಾಗಿ ಸ್ನೇಹವನ್ನು ಜೋಪಾನವಾಗಿ ಕಾಯ್ದುಕೊಳ್ಳೋಣ.
2: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ ಅಂತ ಹೇಳ್ತಾ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಗೆಳತಿ ಶೀರ್ಷಿಕೆಯ ಗೀತೆಗಳನ್ನ ಇವತ್ತು ಪ್ರಸಾರ ಮಾಡ್ತಾ ಇದ್ದೇನೆ. ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪ್ರೇಮ ರಾಗ ಹಾಡು ಗೆಳತಿ ಚಿತ್ರದ ಒಂದು ಸೊಗಸಾದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರು ಧ್ವನಿಯಾಗಿದ್ದಾರೆ. ಇಳಯರಾಜ ಅವರ ಸಂಗೀತ ಈ ಗೀತೆಗಿದೆ.

0: ಸ್ಟಾಫ್ ಮನೆ ಎಲ್ಲ ಕೆಲಸ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನೋ? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಪಿ ಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblog@gmail.com.
2: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಸಾಕ್ತಾ ಇದ್ದೇವೆ ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ. ಅದರಲ್ಲೂ ಇವತ್ತು ಗೆಳತಿ ಶೀರ್ಷಿಕೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಶಬ್ದವೇದಿ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರ ಹದಿನಿಗಳಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಹೆಂಡತಿ ನನ್ನ ಗೆಳತಿಯೇ ನನ್ನ ಬಾಳಿನ ಒಡತಿಯೇ ಗೆಳತಿ ನನ್ನ ಗೆಳತಿಯೇ ನನ್ನ ಬಾಳಿ

ಚೆಂಡು ಬಣ್ಣಗಳು ತೋರು ಕಣ್ಣುಗಳು ನಾಣ ಮಾಡುತ್ತಿವೆ.

ಬಿಟ್ಟು ನಟರು ಸಹದಾಣೆ ಮಾಡಿ ಹೇಳು ನನ್ನ ಜೀವ ನಿನ್ನಲ್ಲಿಂದು ಸೇರಿ ಹೋಯಿತು ದೂರವಾದ ಮಾತು ಇನ್ನು ದೂರ ಉಳಿಯಿತು ಗೆಳ್ಳತಿ ನನ್ನ ಗೆಳ್ಳತಿಯೇ ನನ್ನ

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಗೆಳತಿ ಶೀರ್ಷಿಕೆ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಅನೇಕ ಶ್ರೋತೃ ಮಿತ್ರ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಒಮ್ಮೆ ನೋಡಿ ಬರೋಣ. ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಇವರು ಸಂದೇಶವನ್ನ ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೋರ್ವ ಕೇಳುಗರು ದಯವಿಟ್ಟು ನನ್ನ ಸಂದೇಶವನ್ನು ಓದಿ ಅಂತ ಹೇಳಿ ಇವರು ಸವದತ್ತಿಗೆ ಹೋಗ್ತಾ ಇದ್ದಾರಂತೆ ನಾಳೆ. ಈ ಹಿನ್ನೆಲೆಯಲ್ಲಿ ರಾತ್ರಿ ಎಲ್ಲಮ್ಮನ ಬಗ್ಗೆ ಹಾಡು ಮತ್ತೆ ಕಥೆಯನ್ನ ಕೇಳಿದ್ವಿ. ಅದರಂತೆ ಈಗ ಅಂದ್ರೆ ಇವತ್ತು ಬೆಳಗಿನ ಆದೋಪಾಸನೆಯಲ್ಲಿ ಅಮ್ಮನ ಬಗ್ಗೆ ರೇಣುಕಾದೇವಿಯ ಕುರಿತಾದ ಒಂದು ಹಾಡು ಪ್ರಸಾರವಾಯಿತು. ಅದನ್ನು ಕೇಳಿ ಸಂತೋಷವಾಗ್ತಾ ಇದೆ ಅಂತ ಹೇಳಿ ಸತ್ಯಭಾಮ ಅವರು ಮಲ್ಲೇಶ್ವರಂನಿಂದ ಹೇಳ್ತಾ ಇದ್ದಾರೆ. ಹಾಗೇನೆ ಸುರೇಶ್ ಬಾಬು ಕೆಬಿ ಕದಲೂರು ಮದ್ದೂರು ತಾಲೂಕು ಮಂಡ್ಯದಿಂದ ಸಂದೇಶವನ್ನ ಕಳಿಸಿ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಚೆನ್ನಾಗಿ ಮೂಡಿ ಬರ್ತಾ ಇದೆ, ವಂದನೆಗಳು ಶುಭೋದಯ ಆಕಾಶವಾಣಿ ವಿವಿಧ ಭಾರತಿ ಕನ್ನಡಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ನಾನು ನಿವೃತ್ತಿ ಹೊಂದಿದ ವ್ಯಕ್ತಿ, ಯಾವಾಗಲೂ ಎಫ್ಎಂ ಕೇಳ್ತೇನೆ, ಇವತ್ತು ಬೆಳಗ್ಗೆ 5:50 ಕೇಳ್ತಾ ಇದ್ದೀನಿ. ಎಲ್ಲ ಕಾರ್ಯಕ್ರಮಗಳು ಸೂಪರ್, ನಾದೋಪಾಸನೆ, ಶುಭೋದಯ ಕರ್ನಾಟಕ, ದಿನವಿಶೇಷ, ಓಲ್ಡ್ ಇಸ್ ಗೋಲ್ಡ್, ಗೇಮ್ ಶೋ, ಸಖಿ ಸಹೇಲಿ, ಪರಿಮಳ, ಕಗ್ಗದ ಸಿರಿ ಮುಂತಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀನಿ. ಈ ಕಾರ್ಯಕ್ರಮ ಮತ್ತೆ ನಿರೂಪಣೆಗಳು ಸೂಪರ್ ಆಗಿರುತ್ತೆ. ನನ್ನ ದಿನಪೂರ್ತಿಯ ಸಂಗಾತಿ ವಿವಿಧ ಭಾರತಿ ಮಾತ್ರ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಪ್ರಸನ್ನ ಅವರು ಯಲಹಂಕದಿಂದ. ನಿಮ್ಮ ಪ್ರೀತಿಗೆ ನಾವು ಸಹ ಆಭಾರಿ ಅಂತ ಹೇಳ್ತಾ ನಿರ್ಮಲಾ ಅವರು ಗೊಳಗುಂಟೆ ಪಾಳ್ಯದಿಂದ ಸಂದೇಶವನ್ನ ಕಳಿಸಿ ಗೆಳತಿ ನನಗೆ ವಿವಿಧ ಭಾರತಿ

ಅಚ್ಚುಮೆಚ್ಚಿನ ಗೆಳತಿ ಅಂತ ಹೇಳ್ತಾ ಇದ್ರೆ ಧನ್ಯವಾದಗಳು, ಥ್ಯಾಂಕ್ ಯು. ಹಾಗೇನೆ ಕನ್ನಡ ರತ್ನ ಭಂಡಾರ ಭಕ್ತಿ ಗೀತೆಗಳು ಹಳೆಯ ಹಾಡುಗಳು ಕೇಳ್ತಾ ಇದೆಯೋ, ಒಳ್ಳೊಳ್ಳೆ ಹಾಡುಗಳು ಒಳ್ಳೊಳ್ಳೆ ಮಾಹಿತಿ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಮೇಘತ್ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಹೇಳ್ತಾ ಇದ್ದಾರೆ, ಅಂತರ್ಜಾಲ WWW ಬಗ್ಗೆ ತುಂಬಾ ಮಾಹಿತಿಯನ್ನು ತುಂಬಾ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಚಂದವಾಗಿ ಮಧುರವಾಗಿ ಮೂಡಿ ಬರ್ತಾ ಇದೆ, ಅಭಿನಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ ಎನ್ ಆರ್ ಕೃಷ್ಣಮೂರ್ತಿ ಅವರು ಅರಸೀಕೆರೆಯಿಂದ. ಹಾಗೆಯೇ ಗೆಳತಿ ಕುರಿತಾದಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ್ದಕ್ಕೆ ನಿಮಗೆ ಕೋಟಿ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ಹೆಬ್ಬಾಳದ ರಮೇಶ್ ಅವರು. ಹಾಗೆಯೇ ಮಂಗಳ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಮೈಸೂರಿನಿಂದ. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಗಜಲಕ್ಷ್ಮಿ ಶ್ರೀನಿವಾಸ್ ಅವರು ಹೇಳಿದ್ರೆ, ಮೇಡಮ್ ಓಲ್ಡ್ ಇಸ್ ಗೋಲ್ಡ್ ಸಾಂಗ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗೆಳತಿ ಹಾಡು ಸಾಂಗ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸಮಂತಾ ಸವಿತಾ ಗಿರೀಶ ಸಂದ್ರಕುಪ್ಪೆಯಿಂದ, ಅಥಣಿ ತಾಲೂಕು ಶಿವನೂರಿನಿಂದ ಶಾಂತಗಿರಿ ಮಲ್ಲಯ್ಯ ಮಠದ ಇವರು ಸಹ ಹೇಳ್ತಾ ಇದ್ರೆ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಒಳ್ಳೊಳ್ಳೆ ಹಾಡುಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತ ಹೇಳಿ ಕೋಟಿ ಕೋಟಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಮಾ ಶ್ರೀಕಂಠನ್ ಅಗ್ರಹಾರ ಮೈಸೂರು ಇವರು ಸಹ ಹೇಳ್ತಾ ಇದ್ದಾರೆ, ಗೆಳತಿ ಎಂಬ ಶೀರ್ಷಿಕೆಯನ್ನು ಒಳಗೊಂಡ ಸುಮಧುರವಾದ ಗೀತೆಗಳೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬಂತು ಅಂತ ಹೇಳಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು, ಎಲ್ಲ ಹಳೆ ಹಾಡುಗಳನ್ನ ಕೇಳೋಕೆ ತುಂಬಾ ಚಂದ, ಖುಷಿ ಆಗ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಸೂಪರ್ ಮೇಡಮ್ ಗೆಳೆಯ ಗೆಳತಿ ಸಾಂಗ್ಸ್ ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ರೆ, ಗಂಗಾವತಿ ತಾಲೂಕು ಹೆರೂರಿನಿಂದ ಗಂಗಪ್ಪ ಬಡಿಗೇರ್ ಹಾಗೂ ಮನೆಯವರು ಸಂದೇಶವನ್ನ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಗೆಳತಿ ಶೀರ್ಷಿಕೆ ಹಾಡುಗಳು ಸೂಪರ್ ಅಂತ ಹೇಳಿ ನವೋದಯ ನಾಗರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ನಮಸ್ತೆ ಮೇಡಮ್, ಬಾಲಕೃಷ್ಣ ಮುದುಕಣ್ಣ ಕಲಬುರಗಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದೀನಿ, ಎಲ್ಲಾ ಹಾಡುಗಳು ಸೂಪರ್ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇಂದಿನ ಹಾಡುಗಳು ಸೂಪರ್ ಅಂತ ಹೇಳಿ ಬಹಳ ಒಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡ್ತಿದ್ರಿ, ಧನ್ಯವಾದ ಅಂತ ಹೇಳಿ ರಾಜಶೇಖರ್ ಅವರು ಹೊಸಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಒಳ್ಳೆಯ ಹಾಡುಗಳ ಕಲರವ ಧನ್ಯವಾದಗಳು ಮೇಡಮ್ ಅಂತಿದ್ದಾರೆ ಗಂಗಾಧರ ದೇಸಣಿಗೆ ಅವರು. ಅದೇ ರೀತಿ ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ, ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಧನ್ಯವಾದವನ್ನ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಗೆ ನಾವು ನಿಲಯದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕುಶಲ ವೈಕ್ಷೇಮವೇ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಚೈತ್ರದ ಚಂದ್ರಮಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಶ್ರೀನಿವಾಸ್ ಹಾಗೂ ಚಿತ್ರ ಹೃದಯಿಯಾಗಿದ್ದಾರೆ ಎಸ್ ನಾರಾಯಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಮಾಧವಿ. ಸಮಯ ನೀನು 11 ಆಗ್ತಾ ಇದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆನಂತರ ಜೊತೆಯಾಗಲಿದ್ದಾರೆ ಆರ್ಜಿ ವಾಲ್ಮೀಕಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರು. ಈ ಅವಿಸ್ಮರಣೀಯ ಘಳಿಗೆಯ ಸ್ಮರಣಾರ್ಥ ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದರು.

ಈ ಅಭಿಯಾನದಡಿ ಕಟ್ಟಡ ನಿರ್ಮಾಣ ತ್ಯಾಜ್ಯ, ಘನತ್ಯಾಜ್ಯ, ಹಳೆಯ ವಿದ್ಯುತ್ ಕಂಬ, ಪೈಪ್ಗಳು, ಮಣ್ಣಿನ ಗುಡ್ಡೆ, ಬೆಳೆದು ನಿಂತ ಗಿಡ ಗಂಟೆಗಳು ಹಾಗೂ ಮರದ ಕೊಂಬೆ ಸೇರಿದಂತೆ ಒಟ್ಟು 22,372 ಟನ್ಗಳಷ್ಟು ತ್ಯಾಜ್ಯವನ್ನು ತೆರವುಗೊಳಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇಂದು ವರ್ಲ್ಡ್ ವೈಡ್ ವೆಬ್ ದಿನಾಚರಣೆ. ತಂತ್ರಜ್ಞ ಟೀಮ್ ಬರ್ನರ್ಸ್ ಲೀ ತಂಡ ಜಾಗತಿಕ ಸಂವಹನ, ವಾಣಿಜ್ಯ ಮತ್ತು ಡೇಟಾ ಬಳಕೆಯನ್ನು ಬದಲಿಸಿದ ಕ್ರಾಂತಿಕಾರಕ ಅನ್ವೇಷಣೆಯ ಹೆಜ್ಜೆಯನ್ನು ಸಂಭ್ರಮಿಸುತ್ತದೆ. ಸಾರ್ವಜನಿಕರು ನೀರನ್ನು ಕುದಿಸಿ, ಆರಿಸಿ ಹಾಗೂ ಶೋಧಿಸಿ ಬಳಸುವಂತೆ ಕಲಬುರಗಿಯ ನಗರ ನೀರು ಸರಬರಾಜು ಯೋಜನೆ ಕಾರ್ಯಪಾಲಕ ಅಭಿಯಂತರರು ಮನವಿ ಮಾಡಿದ್ದಾರೆ. ಭೀಮಾ ನದಿಯಿಂದ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಆಗುತ್ತಿದ್ದು ಮಳೆ ಹಿನ್ನೆಲೆ ಕ್ಲೋರಿನೇಷನ್ ಮಾಡಲಾಗುತ್ತಿದ್ದು ಮುಂಜಾಗ್ರತೆ ವಹಿಸಿ ನೀರನ್ನು ಉಪಯೋಗಿಸುವಂತೆ ಅವರು ಕೋರಿದ್ದಾರೆ. 2026 ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಜಾವೆಲಿನ್ ಎಸೆತಗಾರರಾದಂತಹ ನೀರಜ್ ಚೋಪ್ರಾ ಮತ್ತು ಯಶ್ ವೀರ್ ಸಿಂಗ್, ಅಥ್ಲೀಟ್ ತೇಜಸ್ವಿನಿ ಶಂಕರ್ ಮತ್ತು ಜುಡೋ ಆಟಗಾರ್ತಿ ಯಾಮಿನಿಯಾ ಮೌರ್ಯ ಅವರನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. 2026 ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ 57 ಕಿಲೋಗ್ರಾಂ ಜುಡೋ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಯಾಮಿನಿಯಾ ಮೌರ್ಯ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಯಾಮಿನಿ ಅವರ ಸಾಧನೆಯು ಯುವಕರಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ದಕ್ಷಿಣ ಒಳನಾಡು ಸೇರಿದಂತೆ ರಾಜಸ್ಥಾನ, ಮಹಾರಾಷ್ಟ್ರ, ಕರಾವಳಿ, ಕೊಂಕಣ, ಗೋವಾ, ಕೇರಳ ಮತ್ತು ಮಾಹೆಯಲ್ಲಿ ಇಂದು ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಹೊಸ ಹಾಡು. ಈ ದಿನದ ಹೊಸ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗುತ್ತಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ನಮಸ್ಕಾರ.

ಕಾರ್ಯಕ್ರಮದ ಮೊದಲಿಗೆ ಹಾರ್ಟ್ ಬೀಟ್ಸ್ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ, ವೆಂಕಟ್ ನಾರಾಯಣ ಅವರ ಸಂಗೀತವಿತ್ತು. ಗೀತೆಯನ್ನು ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಹೊಸ ಹಾಡು ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳುತ್ತಿರುವ

ಡೇರ್ ಡೆವಲ್ ಮುಸ್ತಫಾ ಇತ್ತದ ಗೀತೆಯನ್ನ ಕೇಳಿದ್ರಿ. ನವನೀತ್ ಶ್ಯಾಮ್ ಸಿದ್ಧಾರ್ಥ್ ಬಿಡಮನ್ನು ಈ ಗೀತೆಯನ್ನು ಹಾಡಿದವರು. ಸಂಪತ್ ಸಿರಿಮನೆ ಹಾಗೂ ಶಶಾಂಕ್ ಸೋಗಲ್ ಗೀತೆಯ ರಚನಾಕಾರರು. ನವನೀತ್ ಶ್ಯಾಮ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದಲ್ಲೀಗ ಧನಂಜಯ ರಂಜನ್ ಅವರ ಗೀತೆ, ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನ. ಗೀತೆಯನ್ನು ಹಾಡಿರುವವರು ಉಷಾ ಉತ್ತಪ್ ಹಾಗೂ ಸಂಗಡಿಗರು. ಇದು ಬ್ಯಾಡ್ ಮ್ಯಾನಸ್, ಈ ಚಿತ್ರದ ಗೀತೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಹೊಸ ಹಾಡು ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲೀಗ ನಿನ್ನ ಸನಿಹಕ್ಕೆ, ಈ ಚಿತ್ರದ ಒಂದು ಟೈಟಲ್ ಟ್ರ್ಯಾಕ್. ಗಾಯಕ ಸಂಜಿತ್ ಹೆಗಡೆ ಹಾಗೂ ಶ್ರುತಿ ವಿ ಎಸ್ ಗೀತೆಯನ್ನು ಹಾಡಿದ್ದಾರೆ. ವಾಸುಕಿ ವೈಭವ್ ಅವರ ಗೀತರಚನೆ, ರಘು ದೀಕ್ಷಿತ್ ಅವರ ಸಂಗೀತ ನಿರ್ದೇಶನ.

ಹೊಸ ಹಾಡು ಕಾರ್ಯಕ್ರಮದ ಕೊನೆಯ ಗೀತೆ. ಸೋನು ನಿಗಮ್ ಹಾಗೂ ಸೈಂಧವಿ ಈ ಗೀತೆಯನ್ನು ಹಾಡಿದ್ದಾರೆ. ವಿಜಯ್ ಈಶ್ವರ್ ಅವರ ಗೀತ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ. ಇದು ಏಕ್ ಲವ್ಯ ಚಿತ್ರದ ಗೀತೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹೆರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹೆರ್ಟ್ಸ್. ಇನ್ನೀಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕನಸಲು ನೀನೆ ಮನಸಲು ನೀನೆ ಚಿತ್ರದಿಂದ ಆದ ಒಂದು ಗೀತೆಯನ್ನು ಎಲ್ ಎನ್ ಶಾಸ್ತ್ರಿಯವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಚೈತನ್ಯ ಅವರಿಂದ.

0: ರಾಜೇಶ್ ಕೃಷ್ಣನ್ ಸೌಮ್ಯ ಹಾಗೂ ಚಂದ್ರಿಕಾ ಅವರ ಸ್ವರದಲ್ಲಿ ಮುಂಗಾರಿನ ಮಿಂಚು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂದು ತಮ್ಮ ಜೀವನವನ್ನೇ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಮುಡಿಪಿಟ್ಟ ವೀರಕೇಸರಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿಯಿಂದು ಅವರ ಸ್ಮೃತಿಗೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಇಂದು ವಿಶ್ವ ಶ್ವಾಸಕೋಶ ಜನಜಾಗೃತಿ ದಿನ. ಶ್ವಾಸಕೋಶದ ಆರೋಗ್ಯ ಕಾಪಾಡಿ ಧೂಮಪಾನದಿಂದ ದೂರವಿರಿ, ನಿಯಮಿತ ಆರೋಗ್ಯ ತಪಾಸಣೆ ಕೈಗೊಂಡು ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ಮೂಲಕ ದೀರ್ಘಾಯುಷಿಗಳಾಗಿ ಎಂದು ತಜ್ಞ ವೈದ್ಯರು ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನವಾದ ಇಂದು ವ್ಯಸನಮುಕ್ತಿ ದಿನಾಚರಣೆಯನ್ನು ರಾಜ್ಯಾದ್ಯಂತ ಅನೇಕ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ 3:30 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಸಂಜೆ 4:30 ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭ ಆಯೋಜಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ. ಸ್ವಾಮಿ ವಿವೇಕಾನಂದರ ಅಮೃತ ಶಿಲೆ ಶಿಲ್ಪವನ್ನು ಶ್ರೀರಾಮಕೃಷ್ಣಾಶ್ರಮದ ಹಿರಿಯ ಯತಿಗಳು ಪ್ರಧಾನಮಂತ್ರಿಯವರಿಗೆ ಉಡುಗೊರೆಯಾಗಿ ನೀಡಲಿದ್ದಾರೆ. ಖ್ಯಾತ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಈ ಉಡುಗೊರೆ ರೂಪಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡರು.

0: ಹೇಳಿದ್ದಾರೆ.
1: ಇಂದು ಪ್ರಧಾನಮಂತ್ರಿಗಳಿಗೆ ಅಮೃತ ಶಿಲೆಯ ಏಕಶಿಲಾ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನ ನೀಡ್ತಾ ಇದ್ದೇವೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಒಂದು ಪ್ರತಿಮೆಯು 18 ಇಂಚು ನಲ್ಲಿ ಕೂಡಿದೆ. ಸುಮಾರು 10 ಕೆಜಿ ಒಳಗೆ ನಮಗೆ ಈ ಒಂದು ಉಡುಗೊರೆಯ ತೂಕ ಇರಬೇಕಾಗಿರುತ್ತೆ. ಈಗ ಪೂರ್ಣಗೊಂಡು ಸುಮಾರು 8 ಕೆಜಿ ನಮಗೆ ಈ ಪ್ರತಿಮೆ ಬಂದಿದೆ. ಏಕಶಿಲಾ ಮೂರ್ತಿಯಲ್ಲಿ ಇಷ್ಟು ಸೂಕ್ಷ್ಮ ಕೆತ್ತನೆ ಅಮೃತ ಶಿಲೆಯಲ್ಲಿ ಮಾಡೋದು ಸ್ವಲ್ಪ ಚಾಲೆಂಜಿಂಗ್. ಗ್ರೈಂಡಿಂಗ್ ಟೂಲ್ಸ್ ಇರಬಹುದು, ನ್ಯೂಮ್ಯಾಟಿಕ್ ಟೂಲ್ಸ್ ಇರಬಹುದು, ಅದನ್ನ ಬಳಸಿ ಆಶ್ರಮದ ಅಧ್ಯಕ್ಷರು ಸಮರ್ಪಿಸ್ತಾ ಇದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯನ್ನ 2022ರಲ್ಲಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಮಾಡಿ ಉಡುಗೊರೆಯಾಗಿ ಕೊಟ್ಟಿದ್ವಿ. ತುಂಬಾ ಒಳ್ಳೆ ಮೊತ್ತಕ್ಕೆ ಆಪ್ಷನ್ ಆಗಿ ಬಂದಂತ ಹಣವನ್ನ ಗಂಗೆಯ ಸ್ವಚ್ಛತೆಗಾಗಿ ನಮ್ಮ ಪ್ರಧಾನಮಂತ್ರಿಗಳು ಬಳಸಿರುತ್ತಾರೆ. ಅವರು ಯಾವುದೇ ಉಡುಗೊರೆಯ ದುಡ್ಡನ್ನು ಸಹ ತೆಗೆದುಕೊಳ್ಳದೆ ಅದನ್ನ ಗಂಗೆಯ ಸ್ವಚ್ಛತೆಗಾಗಿ ಬಳಸುವುದು ಬಹಳ ವಿಶೇಷ. ಜೈ ಭಾರತ್ ಮಾತ.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನ ನಾಳೆ ಭಾನುವಾರ ಬೆಳಗ್ಗೆ ದೇಶಾದ್ಯಂತ ಆಯೋಜಿಸಿದೆ. ಈ ಅಭಿಯಾನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಿದೆ. ಈ ಕಾರ್ಯಕ್ರಮ ದೇಶದಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ನಾಳೆ ಬೆಳಗ್ಗೆ 10:30 ವರ್ಚುವಲ್ ವೇದಿಕೆ ಮೂಲಕ ಯುವಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಧಾರವಾಡ ಜಿಲ್ಲೆ ಯುವ ವ್ಯವಹಾರಗಳ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದ ವಕೀಲರ ಸಂಘ ಇಂದು ಮಹಿಳಾ ಚೇತನ ಪರ್ವ ಕಾರ್ಯಕ್ರಮ ಆಯೋಜಿಸಿದೆ. ಮಧ್ಯಾಹ್ನ 1:30 ಉಚ್ಚ ನ್ಯಾಯಾಲಯದ ಸಭಾಂಗಣದಲ್ಲಿ ಇಂದು ಇಡೀ ದಿನದ ಕಲಾಪ ನಡೆಸುತ್ತಿರುವ 10 ಜನ ಮಹಿಳಾ ನ್ಯಾಯಮೂರ್ತಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್ ತಿಳಿಸಿದ್ದಾರೆ. ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ರುಚಿ ಮಕ್ಕಳಿಗೆ ಪರಿಚಯಿಸುವಂತೆ ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘದ ಕಾರ್ಯದರ್ಶಿ ರತ್ನಾಕರ ಶೆಟ್ಟಿ ಕೋರಿದ್ದಾರೆ. ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿತ ಹಲಸು ಮೇಳದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರೈತಾಪಿ ವರ್ಗಕ್ಕೆ ಅನುಕೂಲ ಕಲ್ಪಿಸಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 5 ವರ್ಷಗಳ ಕಾಲ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ. ವಾರ್ಷಿಕ 6,000 ರೂಪಾಯಿ ಧನ ಸಹಾಯ ಪ್ರತಿಯೊಬ್ಬ ರೈತರಿಗೆ 3 ಕಂತುಗಳಲ್ಲಿ ನೀಡಲಾಗುತ್ತಿದ್ದು 2030-31ರವರೆಗೆ ಯೋಜನೆ ಮುಂದುವರೆಸಲು 3.15 ಲಕ್ಷ ಕೋಟಿ ವಿನಿಯೋಗಿಸಲು ಪ್ರಧಾನಮಂತ್ರಿ ಅಧ್ಯಕ್ಷತೆಯ ಸಚಿವ ಸಂಪುಟ ತೀರ್ಮಾನಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಸಂಸ್ಥಾಪಕರ ದಿನಾಚರಣೆ ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಸಭಾಭವನದಲ್ಲಿ ನಡೆಯಲಿದೆ. ವ್ಯಾಪಾರ ಹಾಗೂ ಉದ್ಯಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಲಿದ್ದಾರೆ. ಚಿತ್ರದುರ್ಗ ತಾಲೂಕು ದೊಡ್ಡಿಗನಾಳ್ ಗ್ರಾಮದ ಜಮೀನಿನಲ್ಲಿ ಅಂದಾಜು 1 ವರ್ಷ ಪ್ರಾಯದ 2 ಚಿರತೆ ಮರಿಗಳು ಮೃತಪಟ್ಟಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದು ಅರಣ್ಯಕ್ಕೆ ಹೊಂದಿಕೊಂಡಿರುವ ಮೆಕ್ಕೆಜೋಳದ ಜಮೀನಿನಲ್ಲಿ ಕೀಟನಾಶಕ ಮಿಶ್ರಿತ ನೀರು ಸೇವಿಸಿದ ಪರಿಣಾಮ ಸಾವು ಸಂಭವಿಸಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ವನಿತಾ ವಿಹಾರದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ವಿನುತಾ ಕುಲಕರ್ಣಿ ಅವರಿಂದ ಮಾಹಿತಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಜೊಯಿಡಾ ತಾಲೂಕು ಬಿಂದ ಗ್ರಾಮದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಸಣ್ಣ ಕಥೆ ನೀಲಿ ಪ್ರಸಾರವಾಗಲಿದೆ. ಹಾಗಾದರೆ ಬನ್ನಿ ಕೇಳೋಣ. ಮೊದಲಿಗೆ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ವಿನುತಾ ಕುಲಕರ್ಣಿ ಅವರಿಂದ ಮಾಹಿತಿಯನ್ನ.
3: ನಮಸ್ಕಾರ. ಜಾಗತಿಕ ಸ್ತನ್ಯಪಾನ ಸಪ್ತಾಹ ಅಂತ ಹೇಳ್ತಾರೆ.

ಆಗಸ್ಟ್ 1 ರಿಂದ 7ನೇ ತಾರೀಕುವರೆಗೂ. ಎದೆ ಹಾಲು ಬರೀ ಆಹಾರವಲ್ಲ, ಮಗುವಿನ ಬೆಳವಣಿಗೆ, ಬುದ್ಧಿ ಬೆಳವಣಿಗೆ ಮತ್ತು ತಾಯಿ ಮಗುವಿನ ಬಾಂಧವ್ಯ ಇದು ಗಟ್ಟಿಯಾಗಬೇಕು ಅಂದ್ರೆ ಸ್ತನ್ಯಪಾನ ಅತ್ಯವಶ್ಯ. ಇನ್ನು ತಾಯಿಗೆ ಆಗುವ ಉಪಯೋಗಗಳ ಬಗ್ಗೆ ಹೇಳಬೇಕು ಅಂದ್ರೆ ಹೆರಿಗೆಯ ಸಮಯದಲ್ಲಿ ಆಗುವ ರಕ್ತಸ್ರಾವ ಕಡಿಮೆ ಆಗುತ್ತದೆ ಮತ್ತು ಎರಡು ಮಕ್ಕಳ ನಡುವಿನ ಅಂತರವನ್ನು ಹೆಚ್ಚಿಸಲು ಸ್ತನ್ಯಪಾನ ಸಹಾಯ ಆಗುತ್ತೆ. ಮುಂಬರುವ ವಯಸ್ಸಿನಲ್ಲಿ ಅಂಡಾಶಯ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್, ಸ್ತನ್ಯ ಕ್ಯಾನ್ಸರ್ಗಳ ಬಗ್ಗೆನೂ ಇದು ರಕ್ಷಣೆ ಕೊಡುತ್ತದೆ ಅಂತ ಹೇಳ್ಬಹುದು. ಇದರಿಂದ ತೂಕ ಕೂಡ ಹೆಂಗಸರಿಗೆ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ಮಗುವಿನ ಜನನದ 1 ಗಂಟೆಯೊಳಗಡೆ ನಾರ್ಮಲ್ ಹೆರಿಗೆ ಆದ್ರೆ, ಇಲ್ಲ ಸಿಸೇರಿಯನ್ ಹೆರಿಗೆ ಆದ್ರೂ ಕೂಡ ಮಗುವಿನ ಜನನದ 2 ಗಂಟೆ ಒಳಗಡೆ ಸ್ತನ್ಯಪಾನ ಪ್ರಾರಂಭಿಸಲೇಬೇಕು. ಇದು ತುಂಬಾ ಅತ್ಯವಶ್ಯ, ಯಾಕಂದ್ರೆ ಮೊದಲು ಬರುವ ಹಾಲನ್ನು ಗಿಣ್ಣ ಹಾಲು ಅಥವಾ ಗಾಢವಾದ ಹಾಲು ಅಂತ ಹೇಳ್ತೀವಿ. ಇದು ಕಡಿಮೆ ಪ್ರಮಾಣದಲ್ಲಿದ್ದರೂ ತುಂಬಾ ರೋಗ ನಿರೋಧಕ ಶಕ್ತಿ ಇರುವ ಹಾಲು ಮತ್ತು ದೇಹದ ಉತ್ತಮ ರಕ್ಷಾ ಕವಚವಾಗಿ ಮಕ್ಕಳಿಗೆ ಉಪಯೋಗವಾಗುತ್ತದೆ. ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ ಗಿಣ್ಣ ಹಾಲು ಅಥವಾ ಕೊಲೆಸ್ಟ್ರಮ್ ಹಾಲು ಪ್ರಮಾಣದಲ್ಲಿ ಕಡಿಮೆ ಇದ್ದರೂ ರೋಗ ನಿರೋಧಕ ಶಕ್ತಿ ತುಂಬಾ ಇರುತ್ತದೆ. ಎಲ್ಲಾ ತರಹದ ಅಪೌಷ್ಟಿಕತೆಯನ್ನು ಮಗುವಿನಿಂದ ನಿರ್ಮೂಲನೆ ಮಾಡಕ್ಕೆ ಹಾಲನ್ನು ಕೊಡಲೇಬೇಕು. ಕೆಲವೊಂದ್ ಜನ ಬೆಲ್ಲದ ನೀರು, ಸಕ್ಕರೆ ನೀರು ಅಥವಾ ಆಕಳ ಹಾಲು ಕೊಡಕ್ ಪ್ರಾರಂಭಿಸ್ತಾರೆ ಮಗು ಹುಟ್ಟಿದ ತಕ್ಷಣ. ಅದು ಬೇಕಾಗಿಲ್ಲ, ತಾಯಿ ಹಾಲು ಎರಡೇ ಹನಿ ಬಂದ್ರೂ ಅದನ್ನ ಕೊಟ್ಟರು ತುಂಬಾ ಉತ್ತಮ. ಮತ್ತು ತಾಯಿಗೆ ಹಾಲು ಉತ್ಪನ್ನವಾಗಲು ಮಗು ಎಷ್ಟು ಎದೆಯನ್ನು ಅಷ್ಟು ಬರುತ್ತೆ. ಈಗ ಆಕ್ಚುಲಿ ಶಿಶು ಸ್ನೇಹ ಪರ್ಯ ಆಸ್ಪತ್ರೆಗಳಂತ ಇದಾವೆ ಕರ್ನಾಟಕದಲ್ಲಿ, ಸುಮಾರು 88 ಆಸ್ಪತ್ರೆಗಳಿದಾವೆ. ಇವ್ರದ್ದು ಕೆಲವೊಂದು ಧ್ಯೇಯೋದ್ದೇಶಗಳಿದಾವೆ. ಅವ್ರದ್ದೇನು ಅಂದ್ರೆ ತಾಯಿಗೆ ಗರ್ಭಾವಸ್ಥೆಯಲ್ಲೇ ಇದರ ಬಗ್ಗೆ ಅವರು ಮಾಹಿತಿ ಕೊಡ್ಲಾರಂಭಿಸ್ತಾರೆ. ಏನಕ್ಕೆ ನಾವು ಎದೆ ಹಾಲನ್ನು ಕುಡಿಸ್ಬೇಕು, ಬೇರೆ ಹಾಲನ್ನು ಏನಕ್ಕೆ ಕುಡಿಸಬಾರ್ದು, ಇದರಿಂದ ಏನು ಉಪಯೋಗ, ಏನು ತೊಂದರೆ. ಒಂದು ಏನಂದರೆ ಇದು ಅತಿ ಸುಲಭವಾಗಿ ಆಮೇಲೆ ಸಹಜವಾಗಿ ಅತಿ ಶುದ್ಧವಾದ ಹಾಲು ಅಂತ ಹೇಳ್ಬೋದು. ಇದು ಮಿಲ್ಕ್ ಪ್ರೊಡಕ್ಷನ್ ಅಥವಾ ಹಾಲು ಉತ್ಪನ್ನ ಆಗುವುದು ಸಹಜವಾಗಿ ಗರ್ಭಾವಸ್ಥೆಯಲ್ಲೇ ಇದು ಸ್ಟಾರ್ಟ್ ಆಗುತ್ತೆ. ಅದು ಹೆರಿಗೆ ನಂತರ ಹಾರ್ಮೋನ್ ವೇರಿಯೇಷನ್ ನಿಂದ ಅದು ಬಿಡುಗಡೆ ಸ್ಟಾರ್ಟ್ ಆಗೋದು ಹೆರಿಗೆ ಆದ್ಮೇಲೆನೆ. ಪ್ರಶಾಂತವಾದ ಶಾಂತ ಚಿತ್ತ ಮನಸ್ಸಿನಿಂದ ಹಾಲು ಕುಡಿಸಬೇಕು. ಆಮೇಲೆ ಹೇಗೆ ಹಾಲು ಕುಡಿಸಬೇಕು ಅಂತ ಟೆಕ್ನಿಕ್ ಕೂಡ ಕಲಿಸ್ಕೊಡ್ಬೇಕಾಗುತ್ತೆ ತಾಯಂದ್ರಿಗೆ. ಆಮೇಲೆ ರೂಮಿಂಗ್ ಇನ್ ಅಂತೀವಿ, ಅಂದ್ರೆ ತಾಯಿ ಮತ್ತು ಮಗು ಎಷ್ಟು ಸಾಧ್ಯ ಇದೆ ಜೊತೆಗೇನೆ ಇರಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಅಂದ್ರೆ ಮಗು ಒಂದ್ ಕಡೆ, ತಾಯಿ ಒಂದ್ ಕಡೆ, ಆತರ ಆಗ್ಬಾರ್ದು. ಆಮೇಲೆ ಹಾಲು ಕುಡಿಸುವುದರಿಂದ ಫ್ರೀಕ್ವೆನ್ಸಿ ಹಾಲು ಉತ್ಪನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲು 3 ದಿನಗಳಲ್ಲಿ ಕಡಿಮೆನೆ ಇರುತ್ತೆ. ಆಮೇಲೆ ಸ್ಥಿತ್ಯಂತರ ಹಾಲು ಅಂತ ಹೇಳ್ತೀವಿ, ಅದು ಈ ಕೊಲೆಸ್ಟ್ರಮ್ ಹಾಲು ಎದೆ ಹಾಲಾಗಿ ಕನ್ವರ್ಟ್ ಆಗುತ್ತೆ. ಅದು ಹುಟ್ಟಿ 2 ವಾರದ ಮೇಲೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ತೆಳ್ಳಗಿರುತ್ತೆ ಮತ್ತು ಇದು ಮಗುವಿನ ಹೊಟ್ಟೆ ಕೂಡ ತುಂಬುತ್ತೆ. ಇದ್ರೆ 6 ತಿಂಗಳವರೆಗೂ ತಾಯಿ ಹಾಲು ಮಾತ್ರ ಕೊಟ್ಟರು ಮಗುಗೆ ಏನು ಅಪೌಷ್ಟಿಕತೆ ಆಗುವುದಿಲ್ಲ. ಸೂಕ್ತವಾಗಿ ಅಂದರೆ ಕುಳಿತುಕೊಂಡು ಬೆನ್ನು ಆನ್ಕೊಂಡು ಸ್ವಲ್ಪ ಸಪೋರ್ಟ್ ತಗೊಂಡು ಕೂತ್ಕೊಂಡು ಶಾಂತ ಚಿತ್ತ ಮತ್ತು ಪ್ರಶಾಂತವಾಗಿರುವ ಜಾಗದಲ್ಲಿ ಮನಸ್ಸಿನಿಂದ ಹಾಲು ಉಣಿಸಬೇಕು ಮಗುಗೆ. ಇದು ದಿನದಲ್ಲಿ ಮಗು ಯಾವಾಗ ಯಾವಾಗ ಕೇಳುತ್ತೋ ಅವಾಗೆಲ್ಲ ಕುಡಿಸ್ಬೇಕು. ಪ್ರಾರಂಭದಲ್ಲಿ ನಾವು ಹೇಳುವುದೇನೆಂದ್ರೆ ಮಗು ಕೇಳೋವರೆಗೂ ಪ್ರತಿ 3 ಗಂಟೆಗೆ ಒಂದ್ಸತಿ ಮಗು ಮಲಗಿದ್ರು ಅಮ್ಮ ಎಬ್ಸ್ಬಿಟ್ಟು ಹಾಲು ಕುಡಿಸಿ ಅಂತ ನಾವು ತಾಯಂದ್ರಿಗೆ ಹೇಳಿ ಬರ್ತೀವಿ. ಮಗುವಿಗೆ ಪೂರ್ತಿ ಎದೆ ತುಂಬು ಮತ್ತು ಕಪ್ಪು ಭಾಗವನ್ನು ಮಗುವಿನ ಬಾಯಲ್ಲಿ ಪೂರ್ತಿ ಹೋಗಿ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ಸಪೋರ್ಟ್ ತಗೊಂಡು ಕೂತ್ಕೊಂಡು ಕುಡಿಸಿ ಅಂತ ಹೇಳ್ತೀವಿ. ಎರಡೂ ಬದಿಯಲ್ಲೂ ಮಗುವಿಗೆ ಬಲಗಡೆ ಮತ್ತು ಎಡಗಡೆ ಎರಡೂ ಭಾಗದಲ್ಲೂ ಪೂರ್ತಿ ಹಾಲನ್ನ ಕುಡಿಸ್ಬೇಕು ಮಗುವಿಗೆ. ಕೆಲವು ಸಮಯ ಮಗು ನಿದ್ದೆಗೆ ಹೋಗ್ಬಿಡುತ್ತೆ, ಮಗುನ ಸ್ವಲ್ಪ ಜೆಂಟಲ್ ಆಗಿ ಟ್ಯಾಪ್ ಮಾಡಿ ಸ್ವಲ್ಪ ಎಬ್ಸಿ ಮತ್ತೆ ಹಾಲು ಕುಡಿಸ್ಬೇಕು. 6 ತಿಂಗಳವರೆಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೀವಿ, ಅಂದ್ರೆ ಮಗು ತಾಯಿ ಹಾಲನ್ನು ಬಿಟ್ಟು ಬೇರೆ ಏನು ಕೊಡ್ತಕ್ಕದ್ದಲ್ಲ, ತಾಯಿ ಹಾಲನ್ನೇ ಕೊಡಬೇಕು. ಇದಕ್ಕೆ ಅವು ಬೇಬಿ ಫ್ರೆಂಡ್ಲಿ ಹಾಸ್ಪಿಟಲ್ ಇನಿಶಿಯೇಟಿವ್ ಅಂತ ಇದೆ. ಇದು ಸ್ಟೇಟ್ ಟಾಸ್ಕ್ ಫೋರ್ಸ್ ಪ್ಲಸ್ ಯುನಿಸೆಫ್ ನಿಂದ ಇದಕ್ಕೆ ಸಹಾಯ ಸಿಗುತ್ತದೆ. ಇವ್ರದ್ದು 10 ಸ್ಟೆಪ್ಸ್ಗಳಿದೆ. ಒಂದು, ಅವ್ರ ಹತ್ರ ರಿಟರ್ನ್ ಪಾಲಿಸಿ ಇರಬೇಕು ಅಂತ ಹೇಳ್ತಾರೆ. ಎರಡನೇದು, ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಅಥವಾ ನಮ್ಮ ANM ಆಗ್ಲಿ, ಆಶಾ ಸಹಾಯಕರು, ಅಂಗನವಾಡಿ ವರ್ಕರ್ಸ್ಗೆ ಸಹಾಯಕರಿಗೆಲ್ಲ ಇದರ ಬಗ್ಗೆ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟಮೇಲೆ ಅವರು ಗರ್ಭಾವಸ್ಥೆಯ ಸ್ತ್ರೀಯರಿಗೆ, ಅಂದ್ರೆ ಗರ್ಭಾವಸ್ಥೆ ಇನ್ನು ಹೆರಿಗೆ ಮುನ್ನ ಅವರುಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಹಾಲು ಕೊಟ್ರೆ ಇದು ಉಪಯೋಗ, ಹೀಗೆ ಮಾಡಬೇಕು, ಹೀಗೆ ಹಾಲು ಕುಡಿಸಬೇಕು, ಇದು ಪೊಸಿಷನ್ನು ಇದೆಲ್ಲ ಇರುತ್ತೆ. ಹುಟ್ಟಿದ ಮೊದಲು 1/2 ಗಂಟೆ ಅಥವಾ 1 ಗಂಟೆ ಒಳಗೆ ತಾಯಿಯ ಹಾಲು ಕುಡಿಸುವುದಕ್ಕೆ ಪ್ರಾರಂಭಿಸಲೇಬೇಕು. ಅದನ್ನೇ ರೀಇನ್ಫೋರ್ಸ್ ಮಾಡ್ತಾ ಇರ್ತಾರೆ, ಬೇಗ ಹಾಲು ಕುಡಿಸಿ, ಬೇಗ ಹಾಲು ಕುಡಿಸಿ ಅಂತ. ಇನ್ನು ಮುಂದೆ ಹೇಳಬೇಕು ಅಂದ್ರೆ ಬೇರೆ ಆರ್ಟಿಫಿಷಿಯಲ್ ಟೀಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಡಮ್ಮೀಸ್, ಪ್ಯಾಸಿಫೈಯರ್ಸ್ ಬಾಯಲ್ಲಿ ಇಟ್ಟು ಮಗುವಿಗೆ ಅದನ್ನ ಸಕ್ ಮಾಡಕ್ಕೆ ಬಿಡಬಾರ್ದು. ತಾಯಿ ಹಾಲು ಬಿಟ್ಟು ಸಕ್ಕರೆ ನೀರು, ಬೆಲ್ಲದ ನೀರು ಇಂಥವುಗಳನ್ನು ಕೊಡಬಾರ್ದು. 2 ವರ್ಷದ ಕಾಲ ನೀವು ತಾಯಿ ಹಾಲು ಜೊತೆ ಬೇರೆ ಫುಡ್ ಸಪ್ಲಿಮೆಂಟ್ಗಳನ್ನ ಕೊಡ್ತಾ ಹೋಗ್ಬೇಕು. 1 ಸತಿ ಮಗು ಆ ಫುಡ್ ಸಪ್ಲಿಮೆಂಟ್ಸ್ ಮೇಲೆ ಅಡ್ಜಸ್ಟ್ ಆದ್ಮೇಲೆ ತಾಯಿ ಹಾಲು ಕುಡಿಸೋ

0: ನಿಲ್ಲಿಸ್ಲಿಕ್ಕೆ ಅಡ್ಡಿ ಇಲ್ಲ. ಮತ್ತು ಆರ್ ತಿಂಗಳಾದ್ಮೇಲೆ ಫಸ್ಟ್ ಅನ್ನದ ಗಂಜಿ ಅಥವಾ ರವೆ ಗಂಜಿ, ಹಣ್ಣುಗಳು, ಆಮೇಲೆ ಬೇಯಿಸಿದ ಬಟಾಟಿ, ಕ್ಯಾರೆಟ್, ಆಮೇಲೆ ಹಣ್ಣುಗಳಲ್ಲಿ ಚಿಕ್ಕು ಹಣ್ಣು, ಸಪೋಟ, ಬಾಳೆಹಣ್ಣು, ಇಂಥವುಗಳನ್ನ ಕೊಡ್ಬೋದು. ಆಮೇಲೆ ಮುಂದೆ ಬರೋ ಒಂದ್ ವರ್ಷದ ನಂತರ ಸ್ವಲ್ಪ ಗಟ್ಟಿ ಆಹಾರ ಕೂಡ ಕೊಡ್ಬೋದು. ಎರಡು ವರ್ಷ ಆದ್ಮೇಲೆ ಮಗುಗೆ ಇನ್ ಅಡ್ಜಸ್ಟ್ ಆಗಿದೆಪ್ಪ, ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಆರ್ ತಿಂಗಳವರೆಗೂ ಈಗ ಗವರ್ಮೆಂಟ್ ಇಂದ ಅಂತೂ ಮ್ಯಾಟರ್ನಿಟಿ ಲೀವ್ ಅಂತ ಇದೆ. ಇವನ್ ಐಟಿ ಬಿಟಿ ಸೆಕ್ಟರ್ ಅಲ್ಲಿ ಕೂಡ ರಜೆ ಕೊಟ್ಟೆ ಕೊಡ್ತಾರೆ. ಆವರೆಗೂ ಎಕ್ಸ್ಕ್ಲೂಸಿವ್ ಫೀಡಿಂಗ್ ಮಾಡಿ ಮುಂದೆ ಬರುವ ದಿನಗಳಲ್ಲಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಬರಬಹುದು. 4-8 degrees ಸ್ಟೋರ್ ಮಾಡಿ ಬಂದ್ರೆ ಮತ್ತೆ ನಾರ್ಮಲ್ ಟೆಂಪರೇಚರ್ ತಂದು ಮಗು ಕುಡಿಸ್ಲಿಕ್ಕೆ ಅಡ್ಡಿ ಇಲ್ಲ, ಕುಡಿಸಬಹುದು, ಏನು ತೊಂದರೆ ಆಗುವುದಿಲ್ಲ. ದಿನಕ್ಕೆ ಮಿನಿಮಮ್ ರಾತ್ರಿ ಎಲ್ಲ ಮಗು ಕೇಳಿದಾಗೆಲ್ಲ ಹಾಲು ಕೊಡಬೇಕು ಅಂತಾನೆ ಹೆಲ್ತ್ ಪಾಲಿಸಿಗಳು ಹೇಳೋದು. ಮಗುಗೆ ಎಷ್ಟು ಸತಿ ನಾವು ಹಾಲು ಕೊಡಕ್ ಆಗತ್ತೆ ಹಾಲು ಕೊಡ್ತಾನೆ ಇರಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಸ್ತನಪಾನ್ಯದಿಂದ ತೂಕ ಕಡಿಮೆ ಆಗುತ್ತೆ, ಎಲ್ಲ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಹೆರಿಗೆ ನಂತರ ಆಗುವ ರಕ್ತಸ್ರಾವಗಳು ಕಡಿಮೆ ಆಗುತ್ತೆ. ಸೌಂದರ್ಯವರ್ಧಕವೇನು ಇರಲಿಲ್ಲ ಅಂದ್ರೂ ಸೌಂದರ್ಯಕ್ಕೆ ಏನು ತೊಂದರೆ ಆಗುವುದಿಲ್ಲ. ವಿಶ್ವ ಸ್ತನ್ಯಪಾನ ಸಪ್ತಾಹ ಕೆಲವೊಂದು ಧ್ಯೇಯೋದ್ದೇಶಗಳಿದಾವೆ. ಮೊದಲನೆಯದಾಗಿ ಎಲ್ಲಾ ಹಂತಗಳಲ್ಲಿ ಅಪೌಷ್ಟಿಕತೆಯ ನಿರ್ಮೂಲನೆ ಮಾಡುತ್ತದೆ. ಸೂಕ್ತವಾದ ಎದೆ ಹಾಲು ಕೊಡುವುದರಿಂದ ಹೆಂಗಸರಿಗೆ ಒಂದು ಎರಡು ಮಕ್ಕಳ ನಡುವಿನ ಅಂತರ ಹೆಚ್ಚಾಗುತ್ತದೆ, ಅಂಡಾಶಯ, ಗರ್ಭಕೋಶದ ಮತ್ತು ಸ್ತನ ಕ್ಯಾನ್ಸರ್ಗಳಿಂದ ಮುಕ್ತಿ ಸಿಗುತ್ತದೆ, ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಅಲ್ಲದೆ ದಂತಕ್ಷಯ ಮತ್ತು ವಕ್ರದಂತವನ್ನು ತಡೆಗಟ್ಟುತ್ತದೆ. ಇದು ಬುದ್ಧಿವಂತಿಕೆ ಕೂಡ ಹೆಚ್ಚಿಸುತ್ತದೆ ಮಕ್ಕಳಿಗೆ. ಇನ್ನು ಎರಡನೆಯದಾಗಿ ಎಂತಹ ತುರ್ತು ಸಂದರ್ಭಗಳಲ್ಲಿ ಆಹಾರದ ಸುಭದ್ರತೆಯನ್ನು ದೃಢೀಕರಿಸಬಹುದು. ಇದರಿಂದ ಮಗು ಜನನದ ನಂತರ ಮೊದಲನೇ 6 ತಿಂಗಳವರೆಗೂ ತಾಯಿ ಎದೆ ಹಾಲನ್ನು ಮಾತ್ರ ಕೊಡಬೇಕು. ಅದರ ಜೊತೆ ಮುಂಬರುವ ಬೆಳವಣಿಗೆಯ ಸಮಯದಲ್ಲಿ ಪೂರಕವಾದ, ಸುರಕ್ಷಿತವಾದ ಮತ್ತು ಸೂಕ್ತವಾದ ಆಹಾರವನ್ನು ಎದೆ ಹಾಲಿನ ಜೊತೆಗೆ ಒದಗಿಸಬೇಕು ಅಂತ ಹೇಳ್ಬಹುದು. ರೆಡಿ ಇರುವಂತಹ ಹಾಲು ಎದೆಯಿಂದ ಕ್ಲೀನ್ ಆಗೇ ಬರುತ್ತೆ, ಶುದ್ಧವಾದ ಮತ್ತು ಈಸಿಯಾಗಿ ಅವೈಲೇಬಲ್ ಆಗಿರೋ ಹಾಲು ಅಂದ್ರೆ ಎದೆ ಹಾಲು, ತಾಯಿಯ ಹಾಲು. ಇದಕ್ಕೆ ವಿಶ್ವಸಂಸ್ಥೆ ಏನ್ ಹೇಳ್ತಾ ಇದೆ ಅಂದ್ರೆ ತಾಯಂದಿರು ಸ್ತನಪಾನದ ಬಗ್ಗೆ ಸಮಾಲೋಚನೆ ಮಾಡಲೇಬೇಕು. ಆಮೇಲೆ ಇದಕ್ಕೆ ಆಗುವ ಸ್ನೇಹಪರ ಆಸ್ಪತ್ರೆಗಳಿದಾವೆ, ಇವುಗಳನ್ನು ಜಾಸ್ತಿ ಆರಂಭಿಸಿ ಅವರ ಸಹಭಾಗಿತ್ವ ತೆಗೆದುಕೊಂಡು ಇದರ ಅನುಷ್ಠಾನ ಪ್ರಚಾರ ಮಾಡಬೇಕು. ಆಮೇಲೆ ಐಎಲ್ಒ ಮಾತೃತ್ವ ರಕ್ಷಣಾ ಸಮಾವೇಶವನ್ನು ಒಂದು ಕನಿಷ್ಠ ಮಟ್ಟದ ತಾಯಂದಿರ ಹಾಗೂ ಪೋಷಕರ ರಕ್ಷಣಾ ಕಾರ್ಯನಿರತಗಳ ಆಧಾರದ ಮೇಲೆ ಜಾರಿಗೆ ನೀಡುತ್ತಿದೆ. ಭಾವಿ ತಾಯಂದಿರಿಗೆ ಹೇಳುವುದೇನೆಂದರೆ, ಒಂದು ತಾಯಿಯ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ, ಎದೆ ಹಾಲು ಕುಡಿಸುವುದನ್ನು ಬೆಂಬಲಿಸಬೇಕು, ದುರ್ಬಲ ವರ್ಗದವರಿಗೆ ಹೆಚ್ಚಿನ ಕಾಳಜಿ ಮತ್ತು ಸಹಾಯ ಮಾಡಬೇಕು, ಕೃತಕ ಹಾಲಿನಿಂದಾಗಿ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮೂಡಿಸಬೇಕು, ಜನಜಾಗೃತಿ ಉಂಟಾದರೆ ಇದು ಉತ್ತಮ. ಇನ್ನು ಸೂಕ್ತವಾದ ಎದೆ ಹಾಲು ಕೊಡುವುದರಿಂದ ಜೀವನ ಪರ್ಯಂತ ಆರೋಗ್ಯದ ಮೇಲೆ ಆಗುವ ಅನುಕೂಲತೆಗಳ ಬಗ್ಗೆ ಕೂಡ ತಿಳಿಸಿಕೊಡಬಹುದು. ಪರಿಸರದ ಮೇಲೆ ಆಗುವ ಇಂಗಾಲದ ಹೆಜ್ಜೆ ಗುರುತನ್ನು ತಡೆಗಟ್ಟಲು ಎದೆ ಹಾಲು ಕೊಡುವುದರ ಬಗ್ಗೆ ಮಾಹಿತಿ ನೀಡಬೇಕು. ಎದೆ ಹಾಲು ಕೊಡುವುದರಿಂದ ಬೊಜ್ಜುತನ ಹಾಗೂ ಹೆಚ್ಚಿನ ತೂಕದ ನಿವಾರಣೆ ಬರೀ ಎದೆ ಹಾಲನ್ನು ಕುಡಿಸುವುದರಿಂದ ಮಾತ್ರ ಸಾಧ್ಯವೆಂದು ಪ್ರಚಾರ ಮಾಡಬೇಕಾಗುತ್ತೆ. ಕೃತಕವಾದ ಹಾಲು ಕುಡಿದ ಮಕ್ಕಳಿಗೆ ಹೋಲಿಸಿದಾಗ 10% ಎದೆ ಹಾಲು ಕುಡಿದ ಬೆಳೆದ ಮಕ್ಕಳಲ್ಲಿ ಹೆಚ್ಚು ತೂಕ ಮತ್ತು ಬೊಜ್ಜುತನ ಕಡಿಮೆ ಕಂಡು ಬರುತ್ತದೆ. ಎದೆ ಹಾಲು ಕುಡಿಯುವ ಮಕ್ಕಳು ಬುದ್ಧಿಮತ್ತೆ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು. ಇದು ಈ ರೇಡಿಯೋ ಟಾಕ್ಗಿಂತ ಮುಂಚೆ ನಾನು ಎಲ್ಲೋ ಇಂಟರ್ನೆಟ್ ಅಲ್ಲಿ ನೋಡ್ತಾ ಇದ್ದೆ, ಒಂದು ಇಂಟ್ರೆಸ್ಟಿಂಗ್ ನುಡಿ ಸಿಕ್ತು. ಅದೇನಂದ್ರೆ, ಕೈತುತ್ತು, ಕಡಲ ತೀರದ ಮುತ್ತು, ಭಾವದೊಳಗಿನ ಗಮ್ಮತ್ತು, ಸಡಗರದ ಸಿರಿಯ ಅವಲತ್ತು, ಮರಗಳ ಸಾಲಿನ ತಂಪ, ಇವೆಲ್ಲಕ್ಕೂ ಮೀರಿದ ಸಂಪತ್ತು ಮಾತೃ ವಾತ್ಸಲ್ಯದ ಮುತ್ತು ಮತ್ತು ಆಕೆಯ ಎದೆ ಹಾಲು ಅಂತ ಹೇಳ್ಬೋದು.
1: ಸ್ತನ್ಯಪಾನದ ಮಹತ್ವ ಈ ಕುರಿತು ಡಾಕ್ಟರ್ ವಿನುತಾ ಕುಲಕರ್ಣಿ ಅವರಿಂದ ಮಾಹಿತಿಯನ್ನ ಕೇಳಿದ್ರಲ್ಲ. ಈಗ ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕು ಗುಂದ ಗ್ರಾಮದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಕೇಳಿ ಸಣ್ಣ ಕಥೆ ನೀಲಿ.
2: ಈಗ ಹೇಳೋದಕ್ಕೆ ಹೊರಟಿರುವುದು ಒಂದು ಸಾಮಾನ್ಯ ವರ್ಗದ ಹೆಣ್ಣು ಮಗಳ ಕತೆ. ಹೆಣ್ಣು ಮಕ್ಕಳ ಬಗ್ಗೆ ಕತೆ ಬರೆಯುವುದಕ್ಕೂ ಒಂದು ಕಾರಣವಿದೆ. ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಹೆಣ್ಣು ತನ್ನ ಸ್ಥಾನಮಾನವನ್ನ, ಆತ್ಮಗೌರವವನ್ನ ಕಾಪಾಡಿಕೊಂಡು ಹೋಗುವಂತಹ ಒಂದು ಕತೆ. ಸಾಮಾನ್ಯವಾಗಿ ಸ್ತ್ರೀ ಅಂತಾದ ಮೇಲೆ ಅವಳಿಗೊಬ್ಬ ಜೊತೆಗಾರ ಇರಲೇಬೇಕು. ಅದು ಅಪ್ಪನ ರೂಪದಲ್ಲಾಗಿರಬಹುದು, ಗಂಡನ ರೂಪದಲ್ಲಾಗಿರಬಹುದು, ಅಥವಾ ಸಹೋದರ ಸ್ನೇಹಿತನ ರೂಪದಲ್ಲಾಗಿರಬಹುದು. ಆದರೆ ಹೆಣ್ಣು ಒಬ್ಬಳೇ ಇದ್ರೆ, ಕೇಳುಗರೆ, ನಾನು ನಿಮ್ಮನ್ನೇ ಪ್ರಶ್ನಿಸ್ತೇನೆ, ಹೆಣ್ಣು ಅಬಲಳೆ? ಮುಂದಿನ ಕಥೆಯನ್ನ ಹೇಳ್ತೇನೆ ಕೇಳಿ. ಸುರುಗಿಹಳ್ಳಿ ಎನ್ನುವಂತಹ ಒಂದು ಪುಟ್ಟ ಹಳ್ಳಿ, ಅಲ್ಲಿ ನೀಲಿ ಎನ್ನುವಂತಹ ಒಬ್ಬಳು ಹೆಣ್ಣು ಮಗಳಿರ್ತಾಳೆ. ಸುಮಾರು 1970 ಸಮಯ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಅಂದ್ರೆ 3ನೇ ತರಗತಿಯವರೆಗೆ ಶಾಲೆಯನ್ನ ಕಲಿ

ಕಲಿಸ್ತಾ ಇದ್ರು. ಅದಾದ ನಂತರ ಹೆಣ್ಣು ಮಕ್ಕಳಿಗೆ ಮನೆ ಕೆಲಸಗಳನ್ನ ಕಲಿಸ್ಲಿಕ್ಕಾಗ್ತಿತ್ತು. ಅಂದ್ರೆ 12 ವರ್ಷಗಳಿಗೆಲ್ಲ ಮದುವೆ ಮಾಡುವಂತಹ ಕಾಲ ಅದು. ಈ ನೀಲಿಗೂ ಹಾಗೆ ತುಂಬಾ ಚುರುಕಿನ ಹುಡುಗಿ, ಎಲ್ಲರ ಜೊತೆ ಮಾತನಾಡುತ್ತಾ ಆಟ ಆಡುತ್ತಾ ಇರುವಂತಹ ಹುಡುಗಿ. ಒಂದು ದಿನ ಶಾಲೆಗೆ ಹೋದಂತಹ ನೀಲಿಗೆ ಮನೆಯಿಂದ ಕರೆದುಕೊಂಡು ಹೋಗುವುದಕ್ಕೆ ಅಪ್ಪ ಬರ್ತಾರೆ. ಒರಟಾದ ಸ್ವರದಲ್ಲಿ, ಮಗಳೇ ನೀಲಿ, ಮನೆಗೆ ಹೋಗೋಣ ಬಾ, ಇವತ್ತು ನಿನ್ ಮದುವೆ ಅಂತ ಅಪ್ಪ ಹೇಳ್ತಾರೆ. ನೀಲಿಗೋ ಎಲ್ಲಿಲ್ಲದ ಆನಂದ. ಓಹೋ, ನನ್ನ ಮದುವೆ ಮಾಡ್ತಾರಂತೆ, ನಾನು ಹೊಸ ಬಟ್ಟೆಯನ್ನು ಹಾಕಿಕೊಳ್ಬಹುದಲ್ವಾ? ಮತ್ತೆ ಮದುವೆಯಲ್ಲಿ ವಿಶೇಷವಾದ ತಿಂಡಿ ತಿನಿಸುಗಳನ್ನೆಲ್ಲ ಮಾಡುತ್ತಾರೆ, ನಾನು ಅದನ್ನ ತಿನ್ನಬಹುದು ಎಂದು ಖುಷಿಯಿಂದ ಕುಣಿಯುತ್ತಾ ಜಿಗಿಯುತ್ತಾ ಅಪ್ಪನ ಕೈ ಹಿಡಿದು ಹೋಗುತ್ತಾಳೆ ನೀಲಿ. ಅಷ್ಟಕ್ಕೂ ಈ ಅಪ್ಪನಿಗೆ ನೀಲಿಯ ಮದುವೆ ಮಾಡುವ ವಿಚಾರ ಬಂದದ್ದಾದರೂ ಹೇಗೆ ಹೇಳ್ತೀನಿ ಕೇಳಿ. ನೀಲಿಯ ಮನೆಯಲ್ಲಿ ಒಂದು ಪುಟ್ಟ ದೇವರ ಕಾರ್ಯಕ್ರಮ ಇರುತ್ತದೆ. ಅದಕ್ಕೆ ಬಂದಂತಹ ನೀಲಿಯ ನೆಂಟರು, ಹೀಗೆ ಮಾತಿಗೆ ಮಾತು ಬೆಳೆದು ನೀಲಿಯನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದರೆ ಒಳ್ಳೇದು ಅಂತ ಸುಬ್ಬಣ್ಣ ಹೇಳ್ತಾನೆ. ಸುಬ್ಬಣ್ಣನ ಮಾತನ್ನ ಕೇಳಿದಂತಹ ನೀಲಿಯ ಅಪ್ಪ ರಾಮಣ್ಣನಿಗೆ ತುಂಬಾ ಸಂತೋಷವಾಗುತ್ತದೆ. ಹಾಗಾದ್ರೆ ಇನ್ನು ತಡ ಮಾಡುವುದು ಯಾತಕ್ಕೆ? ನಮ್ಮ ಮನೆಗೆ ಭಟ್ರು ಬಂದಿದ್ದಾರಲ್ಲ, ಯಾವ ದಿನ ಒಳ್ಳೇದಿದೆ ಅಂತ ಈಗಲೇ ಕೇಳಿ ಮದುವೆ ದಿನವನ್ನ ಗಟ್ಟಿ ಮಾಡಿಬಿಡೋಣ ಅಂತ ಹೇಳ್ತಾರೆ. ಪೂಜೆಗೆ ಬಂದ ಭಟ್ರಲ್ಲಿ ಪ್ರಶ್ನೆ ಇಟ್ಟಾಗ, ಇವತ್ತು ಗುರುವಾರ, ನಾಳಿನ ದಿನ ಶುಕ್ರವಾರ ಒಳ್ಳೆಯ ಮುಹೂರ್ತ ಇದೆ, ಮನೆಗೆ ಸೊಸೆಯನ್ನು ತುಂಬಿಸಿಕೊಳ್ಳುವವರಿಗೆ ಪ್ರಶಸ್ತವಾದ ಕಾಲ. ಸರಿ, ಒಳ್ಳೆಯ ವಿಚಾರ, ಮಗಳಿಗೆ ಮದುವೆಯನ್ನ ಮಾಡಿಯೇ ಬಿಡೋಣ ಅಂತ ವಿಚಾರ ಮಾಡಿದಂತಹ ರಾಮಣ್ಣ ಹೆಂಡತಿಯನ್ನ ಕರೆದು ಹೇಳ್ತಾನೆ, ಲೇ ಇವಳೆ, ನಾಳೆ ನಮ್ಮ ಮಗಳಿಗೆ ಮದುವೆ, ನಮ್ಮ ರಾಮಣ್ಣನ ಮಗನ ಜಾತಕ ಒಳ್ಳೆ ಹೊಂದಾಣಿಕೆ ಬರ್ತದಂತೆ, ಒಳ್ಳೆ ಹುಡುಗ ಸಿಕ್ಕಿದಾಗಲೇ ಮದುವೆ ಮಾಡಿಬಿಡೋಣ, ಆಗೋದಿಲ್ವೇನೆ? ಹೆಣ್ಣಾದವಳು ಸರಿ ಅಂತ ತಲೆಯಲ್ಲಾಡಿಸಿ ಮುಂದಿನ ಕೆಲಸಕ್ಕೆ ಅಣಿ ಮಾಡಿಕೊಳ್ತಾಳೆ. ಒಂದು ಕಡೆ ಮಗಳಿಗೆ ಮದುವೆ ನಿಕ್ಕಿ ಆಯ್ತಲ್ಲ ಎನ್ನುವಂತಹ ಸಂತೋಷ, ಇನ್ನೊಂದು ಕಡೆ ಇಷ್ಟು ಪುಟ್ಟ ಕಂದನನ್ನ ಗಂಡನ ಮನೆಗೆ ಕಳುಹಿಸಿಕೊಡಬೇಕಲ್ಲ ಅನ್ನುವಂತಹ ವೇದನೆ. ಹಾಗೆ ಕರಿಮಣಿ ಸರವನ್ನ ಪೋಣಿಸುವುದಕ್ಕೆ, ನಾಳೆ ಮದುವೆಯ ಸಿದ್ಧತೆಗೆ, ಕಜ್ಜಾಯದ ಸಿದ್ಧತೆಗೆ, ಮಂಟಪದ ಸಿದ್ಧತೆಗೆ, ಹೀಗೆ ಹಲವಾರು ತರತರವಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದಕ್ಕೆ ಅಣಿಯಾಗುತ್ತಾರೆ. ಆದರೆ ಇದ್ಯಾವುದರ ಅರಿವಿಲ್ಲದ ಪುಟ್ಟ ಕಂದ ನೀಲಿ ಶಾಲೆಗೆ ಹೋಗಿರ್ತಾಳೆ. ನೀಲಿಯ ಮದುವೆ ಫಿಕ್ಸ್ ಆದದ್ದು. ಹೀಗೆ ನೀಲಿಯ ತಾಯಿಯ ಮನೆಯಲ್ಲಿ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, 3 ಜನ ಅಣ್ಣ ತಮ್ಮಂದಿರು, ಹೀಗೆ ಎಲ್ಲರಿಂದ ಕೂಡಿಕೊಂಡಂತಹ ಕುಟುಂಬ ಇದಾಗಿರ್ತದೆ. ತುಂಬಾ ಶ್ರೀಮಂತರೇನಲ್ಲ, ಹಾಗಂತ ಬಡವರಲ್ಲ. ಅಂತಹ ಮಧ್ಯಮ ವರ್ಗದ ಮನೆತನದಲ್ಲಿ ಜನಿಸಿರುವ ನೀಲಿಗೆ ಮದುವೆ. ಇನ್ನು ಮುಂದೆ ಆಟವಾಡುವ ಕೈಗಳಲ್ಲಿ ಸೌಟು, ಬಣ್ಣದ ಸರಗಳನ್ನು ಹಾಕಿಕೊಳ್ಳುವಂತಹ ಕುತ್ತಿಗೆಗೆ ಕರಿಮಣಿ, ಪುಟ್ಟದಾದ ಹಣೆಗೆ ದೊಡ್ಡದಾದ ಕುಂಕುಮದ ಬೊಟ್ಟು, ಲಂಗದಾವಣಿಯಲ್ಲಿ ಮಿಂಚುತ್ತಿದ್ದ ಮುದ್ದು ಮಗಳಿಗೆ ಸೀರೆ, ಹಾಗೆ ನೀಲಿಯನ್ನ ಸರ್ವಾಲಂಕಾರ ಭೂಷಿತಳಾಗಿ ಮದುವೆ ಮಂಟಪಕ್ಕೆ ಅವರಪ್ಪ ಹೊತ್ತುಕೊಂಡು ಬರುತ್ತಾರೆ. 9 ವರ್ಷದ ನೀಲಿಗೆ 20 ವರ್ಷದ, ಎಷ್ಟು ಚಂದ ಜೋಡಿ ಎಂದು ಬಂದವರೆಲ್ಲ ಕೊಂಡಾಡುತ್ತಾರೆ. ಮದುವೆ ಸಮಯದಲ್ಲಿ ಎಲ್ಲ ಮಹಿಳೆಯರು ಸುಂದರವಾಗಿ ಹಾಡುಗಳನ್ನು ಹಾಡುತ್ತಾರೆ. ಧಾರೆಯನ್ನೆರೆಯುವುದು, ಅರಿಶಿನವನ್ನ ಹಚ್ಚಿದ್ದು, ಹೆಣ್ಣನ್ನ ಒಪ್ಪಿಸಿದ್ದು, ಹೀಗೆ ನಾನಾ ತರವಾದ ಹಾಡುಗಳು. ಹಾಡುಗಳನ್ನ ಕೇಳಿ ಕೇಳಿ ಮುದ್ದು ಕಂದ ನೀಲಿ ಎಷ್ಟೋ ಬಾರಿ ನಿದ್ರೆಗೆ ಮುಳುಗಿರುತ್ತಾಳೆ. ಅದೆಷ್ಟೋ ಬಾರಿ ಅಮ್ಮ ಕರೆದು, ಮಗಳೇ ಏಳಮ್ಮ, ಇಂದು ನಿನ್ನ ಮದುವೆ, ಹಾಗೆಲ್ಲ ಮಲಗಬಾರದು ಎಂದು ಎಬ್ಬಿಸುತ್ತಾರೆ. ತರತರವಾದ ಕಜ್ಜಾಯವನ್ನ ತಿನ್ನುತ್ತಾ ಹುಡುಗಾಟದ ಬುದ್ಧಿಯಲ್ಲಿರ್ತಾಳೆ ನೀಲಿ. ಕೊನೆಗೆ ಸಾಯಂಕಾಲದ ಸಮಯ, ಹೆಣ್ಣು ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಬೇಕಲ್ಲ. ಎಲ್ಲರೂ ನೀಲಿಯ ಗಂಡನ ಮನೆಗೆ ಹೊರಟು ನಿಲ್ಲುತ್ತಾರೆ. ಆಗ ಮುದ್ದು ಕಂದ ನೀಲಿಗೆ ತಾನು ಈ ಮನೆಯನ್ನ ಬಿಟ್ಟು ಹೊರಡಬೇಕು ಎನ್ನುವುದು ಅರ್ಥವಾಗುತ್ತದೆ. ಅಮ್ಮ, ನನ್ನನ್ನ ಇಲ್ಲಿಂದ ಎಲ್ಲಿಗೂ ಕಳಿಸಬೇಡ, ನಾನು ನಿನ್ನ ಜೊತೆಗೆ ಇರುತ್ತೇನೆ, ನನಗೆ ನೀನೇ ಬೇಕು ಅಮ್ಮ ಎಂದು ಅಮ್ಮನ ಸೀರೆಯನ್ನ ಹಿಡಿದು ಅಳುತ್ತಾಳೆ. ಆದರೆ ಭಾವನೆಗಳನ್ನೆಲ್ಲ ಅದುಮಿಟ್ಟುಕೊಂಡು ಹೊರಗಡೆಯಿಂದ ಒರಟನಂತೆ ಕಾಣುವ ಅಪ್ಪ ನೀಲಿಯ ಕೈರಟ್ಟೆಯನ್ನ ಎಳೆದು ನೀಲಿ ಅತ್ತೆ ಶಾರದಳ ಕೈಗೆ ಕೊಡುತ್ತಾನೆ. ಅವರು ಹಾಗೆ ಪಾಪವೋ ಪುಣ್ಯವೋ ಎಂಬುದನ್ನೂ ನೋಡದೆ ಆ ಪುಟ್ಟ ಕಂದನನ್ನ ಎಳೆದುಕೊಂಡು ಮನೆಗೆ ಬಂದು ವಧು ಪ್ರವೇಶವನ್ನ ನೆರವೇರಿಸಿ ಆ ದಿನ ನೀಲಿ ಅಳುತ್ತಲೇ ಕಳೆಯುತ್ತಾಳೆ. ಮದುವೆಯ ಸುಸ್ತು, ಅಪ್ಪ ಅಮ್ಮನನ್ನ ಬಿಟ್ಟು ಬಂದ ಬೇಸರ, ನೀಲಿಗೆ ಬೆಳಿಗ್ಗೆ 8 ಎಚ್ಚರವೇ ಆಗಲಿಲ್ಲ. ಅತ್ತೆ ಬರ್ತಾಳೆ, ನೀನೆಷ್ಟು ಹೊತ್ತು ಮಲಗೋದು, ಇದು ನಿನ್ನ ಅಮ್ಮನ ಮನೆಯಾ ಅಂತ ಕೇಳಿ

ಆ ಮುದ್ದು ಕಂದನಿಗೆ ತಾನಿದ್ದದ್ದು ಅಮ್ಮನ ಮನೆ ಅಲ್ಲ ಗಂಡನ ಮನೆಯಲ್ಲಿ ಅಂತ ನಿದ್ದೆಯ ಮಂಪರಿನಲ್ಲಿ ತಿಳಿಯದೇ ಹೋಗ್ತದೆ. ಮುದ್ದಾದ ಸ್ವರದಲ್ಲಿ, ಅಮ್ಮ ನಾನು ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು, ನನ್ನ ಎಬ್ಬಿಸಬೇಡ ಅಂತ ತಿರುಗಿ ಮಲಗುತ್ತಾಳೆ ಆ ಮುದ್ದು ಕಂದ. ಅವಳು ಹಾಗೆ ತಿರುಗಿ ಮಲಗಿದ್ದನ್ನ ನೋಡಿದ ಅವಳ ಅತ್ತೆಗೆ ಕೆಂಡದಂತಹ ಕೋಪ. ಎಲ್ಲಾ ಇವಳ ಎಬ್ಬಿಸಿದರೂ ಮತ್ತೆ ತಿರುಗಿ ಮಲಗಿದ್ದಾಳಲ್ಲ, ಮಾಡ್ತೇನೆ ಇವಳಿಗೆ ಅಂತ ಹೇಳಿ ಒಂದು ಬಕೆಟ್ ನೀರು ತಂದು ಪುಟ್ಟ ಕಂದನ ಮೇಲೆ ಎರಚಿ ಬಿಡ್ತಾಳೆ. ಒಮ್ಮೆಲೆ ಹೆದರಿ ಎದ್ದು ಕುಂತಹ ನೀಲಿ ಅಳೋದಕ್ಕೆ ಪ್ರಾರಂಭಿಸ್ತಾಳೆ. ಅಮ್ಮ ಅಮ್ಮ ನಾನಿಲ್ಲಿ ಇರಲ್ಲ, ನನ್ನನ್ನು ಕರೆದುಕೊಂಡು ಹೋಗು ಅಂತ ಬಿಕ್ಕಿ ಬಿಕ್ಕಿ ಅಳತಾಳೆ. ಆದರೆ ಆ ಕಂದ ಅತ್ತಿದ್ದನ್ನ ಕೇಳುವ ವ್ಯವಧಾನ ಆ ಮನೆಯಲ್ಲಿ ಯಾರಿಗೂ ಇರುವುದಿಲ್ಲ. ಅದೆಷ್ಟು ಕಾಲದಿಂದ ಬಾಲ್ಯ ವಿವಾಹ ಎನ್ನುವಂತಹ ಪದ್ಧತಿ ರೂಢಿಯಲ್ಲಿದ್ದು ಹಾಗಾಗಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಸಿಕೊಂಡು ಬಂದ ಹೊಸತರಲ್ಲಿ ಅವರು ಅಳುವುದು ಗೋಳಾಡುವುದು ಸಹಜವೇ ಆಗಿ ಹೋಗಿತ್ತು. ಹೀಗೆ ಕೆಲವು ವಾರಗಳು ಕಳೆದ ಬಳಿಕ ಆ ಮನೆ ಅಭ್ಯಾಸವಾಗಿ ಹೋಗುತ್ತೆ. ನೀಲಿ ತನ್ನ ಗಂಡನ ಸಹಾಯದಿಂದ ತಕ್ಕ ಮಟ್ಟಿಗೆ ಓದುವುದನ್ನ ಬರೆಯುವುದನ್ನ ವ್ಯವಹಾರ ಜ್ಞಾನಕ್ಕೆ ಎಷ್ಟು ಬೇಕೋ ಅಷ್ಟು ವಿದ್ಯಾಭ್ಯಾಸವನ್ನ ಕಲಿತುಕೊಳ್ತಾಳೆ. ನೀಲಿಗೀಗ ಸುಮಾರು 15 ಪ್ರಾಯ. ಅಪ್ಪ ತೀರಿಕೊಳ್ತಾರೆ. ಅದೇ ಕೊರಗಿನಲ್ಲಿ ಅಮ್ಮ ಮಾನಸಿಕ ಅಸ್ವಸ್ಥಳಾಗಿ ಹೋಗ್ತಾಳೆ. ಹೀಗೆ ಕೆಲವು ವರ್ಷಗಳ ನಂತರ ನೀಲಿಯ ದುರಾದೃಷ್ಟವೋ ಏನೋ, ಗಂಡನೂ ತೀರಿ ಹೋಗ್ತಾನೆ. ಗಂಡ ತೀರಿ ಹೋದ ಬಳಿಕ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ನೀಲಿಗೆ ತನ್ನ ತವರು ನೆನಪಾಗುತ್ತದೆ. ಅಂಗಳದ ತುದಿಯಲ್ಲಿ ಕಣ್ಣರಿಸಿ ನೋಡ್ತಾಳೆ, ಅಮ್ಮ ಬರುತ್ತಾಳೋ, ಅಣ್ಣ ಬರುತ್ತಾನೋ, ಇಲ್ಲ ಮಾತೃ ಸ್ವರೂಪಿಣಿ ಅತ್ತಿಗೆ ಬರುತ್ತಾಳೋ. ಯಾರು ಬರಲಿಲ್ಲ. ಅಮ್ಮನಿಗೋ ಮಗಳಿಗೆ ಗಂಡ ತೀರಿ ಹೋಗಿದ್ದಾನೆ ಎನ್ನುವುದರ ಪರಿವೇ ಇಲ್ಲ. ಅಣ್ಣ ಅತ್ತಿಗೆಯರಿಗೆ ನಾನು ಹೊರಗಿನವಳಾಗಿ ಬಿಟ್ಟೆ. ಮತ್ತೆ ಮನೆಯಲ್ಲಿ ನೀಲಿಗೆ ಕಷ್ಟವಾಗುವುದಕ್ಕೆ ಪ್ರಾರಂಭ ಆಗುತ್ತದೆ. ನೀಲಿಯ ಅತ್ತೆ, ನಿನ್ನ ಗಂಡ ಸಾಯುವುದಕ್ಕೆ ನೀನೇ ಕಾರಣ. ನಿನ್ನ ಜೊತೆ ನನ್ನ ಮಗನ ಮದುವೆ ಮಾಡಿಸದೆ ಹೋದರೆ ಅವ ಇನ್ನೂ ಬದುಕಿರುತ್ತಿದ್ದ, ಅವನ ಬದಲು ನೀನು ಸಾಯಬೇಕಾಗಿತ್ತು ಎಂದು ಹೇಳಿ ಬಾಯಿಗೆ ಬಂದ ಹಾಗೆ ನೀಲಿಯನ್ನ ಬಯ್ಯುತ್ತಾಳೆ. ಏನೇ ಆಗಲಿ, ಹೆಣ್ಣಾದವಳಿಗೆ ಗಂಡನ ಮನೆ ಚೆನ್ನಾಗಿರಬೇಕು, ಇಲ್ಲದೆ ಹೋದರೆ ತಾಯಿಯ ಮನೆಯಲ್ಲಾದರೂ ಅನುಕೂಲ ಚೆನ್ನಾಗಿರಬೇಕು. ಸರಿ, ನೀಲಿಗೆ ಇನ್ನೂ ಎಷ್ಟು ದಿನ ತಾನು ಹೀಗೆ ಇರಬೇಕು? ನನ್ನ ಬದುಕಿಗೆ ಅರ್ಥವೇ ಇಲ್ಲವೇ, ನಾನು ಬದುಕಿದ್ದೇ ತಪ್ಪೆ ಎಂದು ವಿಚಾರ ಮಾಡುತ್ತಾಳೆ. ತನ್ನ ಬದುಕು ವ್ಯರ್ಥವಾಗಬಾರದು. ನನ್ನ ಹಾಗೆ ಗಂಡನನ್ನ ಕಳೆದುಕೊಂಡ ಎಷ್ಟೋ ಹೆಣ್ಣು ಮಕ್ಕಳು ಇರುತ್ತಾರೆ. ಅವರ ಜೀವನ ಕೇವಲ ಗಂಡನ ಮನೆ ಸಂಸಾರ ಅಷ್ಟಕ್ಕೆ ಸೀಮಿತವೇ? ಒಂದು ಮನೆಯಲ್ಲಿ ಹುಟ್ಟಿ ಇನ್ನೊಂದು ಮನೆಯಲ್ಲಿ ಜೀತದಾಳಾಗಿ ದುಡಿಯುವುದಕ್ಕಾಗಿ ನಮ್ಮ ಜನ್ಮವ? ಹೀಗಾಗಬಾರದು. ನನ್ನ ಹಾಗೆ ನೊಂದ ಎಷ್ಟೋ ಹೆಣ್ಣು ಮಕ್ಕಳ ಬದುಕಿಗೆ ನಾನು ಆಸರೆಯಾಗಬೇಕು ಎಂದು ವಿಚಾರ ಮಾಡುತ್ತಾಳೆ. ಆದರೆ ಆ ಕಾಲದಲ್ಲಿ ಅದು ಸಾಧ್ಯವ? ಖಂಡಿತಕ್ಕೂ ಇಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳು ಅಡುಗೆ ಮನೆಯಿಂದ ಹೊರಗೆ ಬರಲೇಬಾರದು ಎನ್ನುವಂತಹ ಕಾಲವಲ್ಲವೇ ಅದು. ಅಂಥದ್ದನ್ನೆಲ್ಲ ಎದುರಿಸಿ ನೀಲಿ ಹೇಗೆ ಎದ್ದು ನಿಲ್ತಾಳೆ? ಅವಳಂತಹದೇ 4 ಹೆಣ್ಣು ಮಕ್ಕಳಿಗೆ ಹೇಗೆ ಸಹಾಯ ಮಾಡ್ತಾಳೆ? ವಿಚಾರ ಮಾಡಿದರೆ ಒಮ್ಮೆ ಮೈನಡುಕ ಬರುತ್ತದೆ ಅಲ್ವೇ? ಎದೆಗುಂದುವುದಿಲ್ಲ ನೀಲಿ. ಏನಾದರೂ ಒಂದು ಉಪಾಯವನ್ನ ಮಾಡಲೇಬೇಕು. ಬದುಕಿನ ಈ ಭವಣೆಯಿಂದ ಹೊರಬರಬೇಕು. ಜೀವನದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಜೀವನ ಮಾಡಬೇಕು. ಗಂಡನ ಮರಣದ ಬಳಿಕ ಹೆಣ್ಣಾದವಳಿಗೆ ಗೌರವವೇ ಇಲ್ಲ. ಆದರೆ ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣೇ ಶತ್ರು. ಇನ್ನೊಂದು ಹೆಣ್ಣಾದವಳು ತನ್ನ ಜೊತೆಗಾತಿಯ ಮನಸ್ಥಿತಿಯನ್ನ ಅರ್ಥೈಸಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇರುವುದಿಲ್ಲ. ಸುಮ್ಮನೆ ಅಲ್ಲ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಹೇಳಿದ್ದು ಇದಕ್ಕೆ ಅಲ್ವೇ? ಕೊನೆಗೊಮ್ಮೆ ಧೈರ್ಯ ಮಾಡಿ ಚಿಕ್ಕದಾಗಿ ಅಡುಗೆ ಮನೆಯಲ್ಲಿಯೇ ಮಾಡಬಹುದಾದಂತಹ ಒಂದು ಮಸಾಲೆ ಪುಡಿಗಳನ್ನ ನೀಲಿ ಮಾಡುವುದಕ್ಕೆ ಪ್ರಾರಂಭಿಸ್ತಾಳೆ. ಅವಳು ಅಡಿಗೆ ಮನೆಯಲ್ಲಿ ಕುಟ್ಟಿ ತಯಾರಿಸಿದಂತಹ ಸಾಂಬಾರ ಪುಡಿಯ ಘಮ ಇಡೀ ಮನೆಯನ್ನ ತುಂಬಿರುತ್ತೆ. ಆ ಪರಿಮಳ ತನ್ನ ಮೂಗಿಗೆ ಬಡಿಯುತ್ತಿದ್ದಂತೆ ಅವಳ ಘಟವಾಣಿ ಅತ್ತೆ ಎಲ್ಲಿಂದಲೋ ಒಂದು ದೊಡ್ಡ ದೊಣ್ಣೆಯನ್ನ ತಂದು ನೀಲಿಯನ್ನ ಹಿಗ್ಗ ಮುಗ್ಗ ಹೊಡೆಯುತ್ತಾಳೆ. ಮತ್ತೆ ಆ ಸಾಂಬಾರ ಮಸಾಲೆಗಳನ್ನ ತನ್ನ ಮಗಳಿಗೆ ಕೊಟ್ಟು ಕಳುಹಿಸುತ್ತಾಳೆ. ನೀಲಿಯ ಮೊದಲನೇ ಪ್ರಯತ್ನ ವ್ಯರ್ಥವಾಗಿ ಹೋಯಿತು. ಅದಾದ ನಂತರ ಅದೆಷ್ಟೋ ಬಾರಿ ಸಾಂಬಾರ ಮಸಾಲೆಗಳನ್ನ ನೀಲಿಯ ಕೈಯಲ್ಲಿ ಅವಳ ನಾದಿನಿ ಮಾಡಿಸಿಕೊಂಡು ಹೋಗುತ್ತಾ ಇರುತ್ತಾಳೆ. ರುಚಿಕರವಾಗಿರುತ್ತೆ. ನೀಲಿ ಒಂದು ಉಪಾಯವನ್ನ ಮಾಡುತ್ತಾಳೆ. ತನ್ನ ನಾದಿನಿಯ ಕೈ

0: ಎಲ್ಲಿ ತನ್ನ ಬದುಕಿನ ಬಗ್ಗೆ ಹೇಳಿಕೊಳ್ಳುತ್ತಾಳೆ. ಒಂದು ಚಿಕ್ಕ ಸಹಾಯವನ್ನ ಮಾಡಿ ಅತ್ತಿಗೆ, ನಾನು ಮಾಡಿದ ಸಾಂಬಾರ ಪದಾರ್ಥಗಳನ್ನ ನಿಮಗೆ ಕೊಡುತ್ತೇನೆ, ಅಲ್ಲೇ ಯಾವುದಾದರೂ ಅಂಗಡಿಗಳಿಗೆ ಮಾರಾಟ ಮಾಡಿಕೊಡಿ, ನೀವು ಹೇಗೂ ಪಟ್ಟಣದಲ್ಲಿರುತ್ತೀರಲ್ಲ ಎಂದು ಹೇಳುತ್ತಾಳೆ. ಅದನ್ನ ಕೇಳಿದ ಅವಳ ನಾದಿನಿ, ಆಗುವುದಿಲ್ಲ, ಅದೆಲ್ಲ ನೀನು ನನ್ನ ಹತ್ತಿರ ಹೇಳುವುದಕ್ಕೆ ಬರಬೇಡ ಎಂದು ನೀಲಿಯ ಬಳಿ ಒರಟಾಗಿ ಮಾತನಾಡಿ ಹೋಗುತ್ತಾಳೆ. ನೀಲಿ ನಿಟ್ಟುಸಿರು ಬಿಟ್ಟು, ಇದು ತನ್ನ ಹಣೆ ಬರಹವ, ಯಾವ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವೋ ಎಂದು ಬೇಸರಿಸಿಕೊಳ್ಳುತ್ತಾಳೆ. ಆದರೆ ಇತ್ತ ನಾದಿನಿ ತನ್ನ ಚಾಲಾಕಿ ಬುದ್ಧಿಯನ್ನ ಉಪಯೋಗಿಸಿ ಅವಳು ಮಾಡಿದ ಸಾಂಬಾರ ಪದಾರ್ಥಗಳನ್ನ ಚಿಕ್ಕ ಚಿಕ್ಕ ಪೊಟ್ಟಣಗಳನ್ನಾಗಿಸಿ ಮಾರಾಟ ಮಾಡುವುದಕ್ಕೆ ಪ್ರಯತ್ನಿಸ್ತಾಳೆ. ಒಮ್ಮೆ ನಾಲ್ಕೇ ನಾಲ್ಕು ಜನರಿಗೆ ಪ್ರಚಾರವಾದ ಮೇಲೆ ಕೇಳಬೇಕೆ, ಚಿಕ್ಕದಾಗಿ ಸಣ್ಣ ಸಣ್ಣ ಆರ್ಡರ್ಗಳು ಬರುವುದಕ್ಕೆ ಪ್ರಾರಂಭ ಆಗುತ್ತೆ. ಅವಳು ಮತ್ತೆ ತನ್ನ ಅತ್ತಿಗೆ ನೀಲಿಯ ಬಳಿ ಬಂದು ಹೇಳ್ತಾಳೆ, ಅತ್ತಿಗೆ ನೀವು ಮಾಡಿರೋ ಸಾಂಬಾರ್ ಮಸಾಲೆಗಳು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಿ ಹೋಗಿದೆ, ಅತ್ತಿಗೆ ನನಗೆ ಮತ್ತೆ ಸ್ವಲ್ಪ ಮಾಡಿಕೊಡಿ ಎಂದು ಹೇಳ್ತಾಳೆ. ಮೊದಲು ನೀಲಿಗೂ ಏನು ಅನ್ನಿಸದೆ ಇದ್ದರೂ ಕೆಲ ದಿನಗಳು ಕಳೆದಂತೆ ಅನುಮಾನಗಳು ಪ್ರಾರಂಭವಾಗುವುದಕ್ಕೆ ಶುರು ಆಗುತ್ತೆ. ನೀಲಿಯ ಅತ್ತೆ ಕೂಡ ಮಗಳ ಈ ಸ್ವಭಾವಕ್ಕೆ ರೋಸಿ ಹೋಗಿರುತ್ತಾರೆ. ಯಾಕೆಂದ್ರೆ ತಿಂಗಳ ದಿನಸಿ ಒಮ್ಮೆಲೇ ತರುವಂತಹ ಕಾಲ ಅದು, ಪ್ರತಿಯೊಂದು ವಸ್ತು ಬಳಸುವಾಗಲೂ ನಾಲ್ಕು ಬಾರಿ ಯೋಚಿಸಬೇಕು ಅಂತಹ ಕಾಲ ಅಲ್ವೇ. ಪದೇ ಪದೇ ಮಗಳು ಬಂದು ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಹೇಳಿದ್ರೆ ಮಾಡಿಕೊಡುವುದು ಕಷ್ಟವೇ. ಹೀಗೆ ನೀಲಿಯ ಅತ್ತೆ ತನ್ನ ಮಗಳನ್ನು ಜೋರಾಗಿ ಗದರಿದಾಗ ಮಗಳು ಹೇಳ್ತಾಳೆ, ಅಮ್ಮ ಅತ್ತಿಗೆ ಮಾಡುವ ಸಾಂಬಾರ್ ಪುಡಿಗಳನ್ನ ನಾನು ಮಾರಾಟ ಮಾಡ್ತಾ ಇದ್ದೇನೆ, ಅವು ತುಂಬಾ ಚೆನ್ನಾಗಿದೆ ಎಂದು ಮತ್ತೊಂದಷ್ಟು ಜನರು ಕೇಳಿದರಮ್ಮ. ಅದಕ್ಕೆ ಅವರಿಗೆ ಕೊಡುವುದಕ್ಕಾಗಿ ಅತ್ತಿಗೆ ಹತ್ತಿರ ಸ್ವಲ್ಪ ಪುಡಿಗಳನ್ನು ಮಾಡಿಕೊಡುವುದಕ್ಕೆ ಹೇಳಿದ್ದು. ಇಷ್ಟು ಮಾತ್ರ ಅಲ್ಲಮ್ಮ, ಪುಳಿಯೋಗರೆ ಪೌಡರ್ಗಳು, ಮಾವಿನಕಾಯಿ, ಉಪ್ಪಿನಕಾಯಿಗಳನ್ನು ಸಹಿತ ಕೇಳಿದ್ದಾರಮ್ಮ, ಅದಕ್ಕೆ ಹಣವನ್ನ ಕೂಡ ಕೊಡ್ತಾರೆ ಅಂತ ಹೇಳಿ ಒಂದು 10 ರೂಪಾಯಿಯನ್ನ ತೆಗೆದು ಅಮ್ಮನ ಕೈಯಲ್ಲಿಡ್ತಾಳೆ. ಹಣವನ್ನ ಕಾಣುತ್ತಿದ್ದ ಹಾಗೆ ನೀಲಿ ಅತ್ತೆಯ ಮೋರೆ ಮರದಷ್ಟು ಅಗಲ ಆಗಿ ಹೋಗ್ತದೆ. ಓಹೋಹೋಹೋ, ಇದರಿಂದ 4 ಕಾಸು ಸಂಪಾದನೆ ಆಗ್ತದೆ ಅಂತಾದ್ರೆ ನನ್ನ ಸೊಸೆ ಅಡಿಗೆ ಮನೆಯಲ್ಲಿ ಮಾಡಿಕೊಂಡಿರುವಂತಹ ಕೆಲಸ ತಾನೆ, ಮಾಡ್ಲಿ ಬಿಡು ಎಂದು ಸೊಸೆಯನ್ನ ಕರೆದು ಹೇಳ್ತಾಳೆ. ನೀನು ಇಂದಿನಿಂದ ಮಸಾಲೆ ಪುಡಿಗಳನ್ನ, ಉಪ್ಪಿನಕಾಯಿಗಳನ್ನ ತಯಾರಿಸುವುದಕ್ಕೆ ಪ್ರಾರಂಭಿಸು, ಮುಂದಿನದನ್ನ ತನ್ನ ಮಗಳು ನೋಡಿಕೊಳ್ತಾಳೆ. ಹೀಗೆ ಪ್ರಾರಂಭವಾದಂತಹ ಒಂದು ಚಿಕ್ಕ ಮಸಾಲೆ ವ್ಯವಹಾರ ಮುಂದೊಂದು ದಿನ ದೊಡ್ಡದಾಗಿ ಬೆಳೆಯುತ್ತೆ. ಕೊನೆಗೂ ನೀಲಿ ಅಡುಗೆ ಮನೆಯಿಂದ ಹೊರಬೀಳುವಂತಹ ಸಂದರ್ಭ ಬಂದೇ ಬಿಟ್ಟಿತು. ನೀಲಿಯ ಸಾಂಬಾರ ಪದಾರ್ಥಗಳು, ಉಪ್ಪಿನಕಾಯಿ ಸರ್ಕಾರಿ ಮಾನ್ಯತೆಯನ್ನು ಕೂಡ ಪಡೆದುಕೊಂಡವು. ಊರಿನಲ್ಲಿರುವಂತಹ ಅದೆಷ್ಟೋ ವಿಧವೆಯರು, ಯಾರೋ ದಿಕ್ಕಿಲ್ಲದ ಜನರು ಬಂದು ನೀಲಿಯ ಮಸಾಲೆಯನ್ನು ತಯಾರಿಸುವಂತಹ ಫ್ಯಾಕ್ಟರಿಯಲ್ಲಿ ಸೇರಿಕೊಳ್ತಾರೆ. ನೀಲಿ ಒಳ್ಳೆ ಹಂತಕ್ಕೆ ಬರುತ್ತಿರುವ ವಿಷಯ ತಿಳಿದ ಕೂಡಲೇ ಅಣ್ಣ ಅತ್ತಿಗೆಗೆ ನೀಲಿಯ ಮೇಲೆ ಎಲ್ಲಿಲ್ಲದ ಪ್ರೀತಿ ಬರುತ್ತದೆ. ಹೀಗೆ ದಿನ ಕಳೆದ ಹಾಗೆ ನೀಲಿ ಉನ್ನತ ಮಟ್ಟವನ್ನು ತಲುಪುತ್ತಾಳೆ. ದೇಶ ವಿದೇಶದವರಿಗೆ ತನ್ನ ಸಾಂಬಾರ ಪುಡಿಗಳ ಚಾಪನ್ನು ತಲುಪಿಸುತ್ತಾಳೆ. ಅವಳು ಮಾತ್ರ ಅಲ್ಲದೆ ತನ್ನ ಜೊತೆಗೆ ತನ್ನಂತವರೇ ಆದ ಕೆಲ ಹೆಣ್ಣು ಮಕ್ಕಳನ್ನ ಜೊತೆಗೂಡಿಸಿಕೊಂಡು ಸಮಾಜದಲ್ಲಿ ಸ್ವಾಭಿಮಾನದಿಂದ, ನಿಯತ್ತಿನಿಂದ ಬದುಕುವುದಕ್ಕೆ ಒಂದು ಜಾಗವನ್ನು ಗಿಟ್ಟಿಸಿಕೊಳ್ತಾಳೆ. 4 ಜನ ಹಾಡಿ ಹೊಗಳುವಂತಹ ಹೆಣ್ಣು ಮಗಳು ಇವಳಾಗ್ತಾಳೆ. ಸಾಧಿಸುವ ಛಲ ನಮ್ಮಲ್ಲಿದ್ದರೆ ಕಾಲ ಯಾವುದೇ ಇರಬಹುದು, ವಾತಾವರಣ ಎಂತಹುದೇ ಆಗಬಹುದು, ಪ್ರಯತ್ನವೇ ಪರಮಾತ್ಮ ಎಂದು ನಾವು ನಮ್ಮ ಕೆಲಸವನ್ನ ಮಾಡುತ್ತಾ ಇರಬೇಕು. ನಾವು ಮಾಡುವಂತಹ ಕೆಲಸ ನಮಗೆ ಗೌರವವನ್ನ ತಂದುಕೊಡುತ್ತದೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸಿಗೆ ಸರಿ ಅನಿಸಿದರೆ, ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿದರೆ ಯಶಸ್ಸು ಕಾಣುವುದು ಖಂಡಿತ.
1: ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕು ಗುಂಡ ಗ್ರಾಮದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಸಣ್ಣ ಕಥೆ ನೀಲಿ ಕೇಳಿದ್ರಲ್ಲ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ, ಅರೆ ವಾಹ್. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಪಿಎಂ ಜಯ, ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಹಲೋ
5: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
4: ಒಂದ್ ಸೆಕೆಂಡ್.
5: ಹಾ ಹಾ ಹಾ, ಆಮೇಲೆ ಆಮೇಲೆ.
6: ಹಲೋ
4: ಹಲೋ,
6: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
4: ಹಲೋ,
6: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
4: ಸ್ವಲ್ಪ ಮಾತಾಡಬೇಕಿತ್ತು.
6: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
4: ಎಲ್ಲ ಓಕೆ.
6: ಮತ್ತೆ ಮೆಸೇಜ್ ಮಾಡ್ತೀನಿ.
4: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
0: ನಿಂದು ಯಾವಾಗ್ಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
4: ನಂಗೆ ಹಸಿವೆ ಇಲ್ಲ.
7: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
8: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
9: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡಬೇಕಿತ್ತು.
10: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
11: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ, ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವ. ಈ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನ.
12: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಾಯಿಯ ಹಾಲು ಅಂದರೆ ಅಮೃತಕ್ಕೆ ಸಮಾನ ಅಂತ ಹೇಳ್ತೇವೆ. ಹಾಗಾದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಆಚರಣೆ, ಉದ್ದೇಶ, ಎದೆಹಾಲಿನ ಮಹತ್ವ, ಈ ಎಲ್ಲದರ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾಗಿರುವಂತಹ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರು. ಬನ್ನಿ ಈಗ ಅವರನ್ನ ಮಾತಾಡಿಸ್ತಾ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರಿಂದ ತಿಳಿದುಕೊಳ್ಳೋಣ. ಡಾಕ್ಟ್ರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
13: ನಮಸ್ಕಾರ, ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು.
12: ಈಗ ಡಾಕ್ಟ್ರೇ, ಮೊದಲಿಗೆ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನ ಯಾವಾಗ ಆಚರಿಸಲಾಗ್ತದೆ, ಹಾಗೆ ಈ ಬಾರಿಯ ಘೋಷವಾಕ್ಯ ಏನು ಅಂತ ಹೇಳ್ತೀರಾ?
13: ಇದು ಒಂದು ಒಳ್ಳೆ ಪ್ರಶ್ನೆ. ನಾವು ಪ್ರತಿ ವರ್ಷ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಗಸ್ಟ್ 1 ಆಗಸ್ಟ್ 7 ಆಚರಿಸ್ತೇವೆ. ಸೃಷ್ಟಿ ವೈಶಿಷ್ಟ್ಯ ಏನಿದೆ ಅಂತ ಅಂದ್ರೆ,

0: ತಾಯಿ ಹಾಲು ಅಮೃತ ಅಂತ ಆಗ್ಲೇ ಹೇಳಿದ್ರು, ಇದು ಜೀವಾಮೃತ ಅಂತ ಹೇಳ್ತೀವಿ. ಪ್ರಕೃತಿ ನಮ್ಗೆ ತಾಯಿಯಿಂದ ಮಗುವಿಗೆ ಕೊಡುವಂತ ಪ್ರಕೃತಿಯ ಕೊಡುಗೆ ಇದು. ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಧ್ಯೇಯ ವಾಕ್ಯ ಅಂದ್ರೆ ಥೀಮ್ ಅಂತ ಹೇಳ್ತೀವಿ, ಅದೇನು ಅಂದ್ರೆ ಜೀವನಕ್ಕೆ ಸುಸ್ಥಿರ ಆರಂಭಕ್ಕಾಗಿ ಸ್ತನ್ಯಪಾನ, ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ವ್ಯವಸ್ಥೆಗಳನ್ನ ಇನ್ನಷ್ಟು ಬಲಪಡಿಸೋಣ ಅನ್ನೋದು ಈ ವರ್ಷದ ಧ್ಯೇಯ ವಾಕ್ಯವಾಗಿದೆ.
1: ಅಂದ್ರೆ ಅದನ್ನ ಸ್ವಲ್ಪ ವಿವರಿಸಿ ಹೇಳ್ಬೋದಾ ನಮ್ಮ ತಾಯಂದಿರಿಗೆ?
0: ಹೌದು, ಈ ಥೀಮ್ದು ಧ್ಯೇಯ ವಾಕ್ಯದ ಮುಖ್ಯ ಉದ್ದೇಶ ಏನು ಅಂದ್ರೆ, ಈಗಾಗಲೇ ಪರಿಣಾಮಕಾರಿಯಾಗಿ ನಾವು ಎಲ್ಲ ಸ್ತನ್ಯಪಾನ ಸಪ್ತಾಹದ ಅಥವಾ ಸ್ತನ್ಯಪಾನದ ಬಗ್ಗೆ ಕಾರ್ಯನಿರ್ವಹಿಸ್ತಾ ಇರುವ ಕೆಲವು ಸಂಸ್ಥೆಗಳಿದಾವೆ, ಅದನ್ನ ನಾವು ಇನ್ನಷ್ಟು ಬಲಪಡಿಸೋದು ಈ ಮುಖ್ಯ ಉದ್ದೇಶ ಆಗಿರ್ತದೆ. ಯಶಸ್ವಿಯಾಗಿ ಸ್ತನ್ಯಪಾನ ಕಾರ್ಯಕ್ರಮಗಳು ಮತ್ತು ಅದರಿಂದ ಏನು ನಾವು ನೀತಿಗಳನ್ನ ಕಲಿಯೋದು ಇದರ ಉದ್ದೇಶ ಆಗಿರ್ತದೆ. ಸರ್ಕಾರಗಳು ಮತ್ತೆ ಆರೋಗ್ಯ ಸೇವಾ ಪೂರೈಕೆದಾರರು, ಉದ್ಯೋಗ ಸ್ಥಳಗಳಲ್ಲಿ ಮತ್ತು ಸಮುದಾಯಗಳಲ್ಲಿ ಸ್ತನ್ಯಪಾನ ಮಾಡುವ ಬಗ್ಗೆ ಕುಟುಂಬಗಳಿಗೆ ನಾವು ನಿರಂತರ ಬೆಂಬಲನ ನೀಡುವಂತೆ ಉತ್ತೇಜನ ಮಾಡಬೇಕು. ಇದರಿಂದ ಇನ್ನೊಂದು ಏನಂದ್ರೆ, ಜೀವಿತಾವಧಿಯಲ್ಲಿ ಉತ್ತಮ ಆರೋಗ್ಯಕ್ಕೆ ಸ್ತನ್ಯಪಾನ ಸುಸ್ಥಿರ ಅಡಿಪಾಯ ಎಂಬ ಅರಿವನ್ನ ನಾವು ಮೂಡಿಸಬೇಕು. ಯಾಕೆಂದ್ರೆ ಈಗ ನಾವು ಏನು ಯಂಗ್ ಜನರೇಷನ್ ಅಂತ ಹೇಳ್ತೀವಿ, ಈಗ ಒಂದು ಮಗು ಒಂದು ದೇಶದ ಮುಂದಿನ ಸತ್ಪ್ರಜೆ ಆಗ್ಬೇಕು ಅಂತ ಅಂದ್ರೆ ಹುಟ್ಟಿದ ತಕ್ಷಣದಿಂದನೇ ಆ ಮಗುನ ನಾವು ಸುಸ್ಥಿರ ಸಮಾಜಕ್ಕೆ ಅಡಿಪಾಯ ಹಾಕೋ ತರನೇ ಮಗುನ ಬೆಳವಣಿಗೆಗೆ ನಾವು ಸ್ತನ್ಯಪಾನದ ಬಗ್ಗೆ ಮಾಹಿತಿನ ನೀಡಿ ಅರಿವು ಮೂಡಿಸೋದು ಇದರದು ಮುಖ್ಯ ಉದ್ದೇಶ ಆಗಿರ್ತದೆ.
1: ಸ್ತನ್ಯಪಾನದ ಉದ್ದೇಶದ ಬಗ್ಗೆ ಈಗ ಹೇಳಿದ್ರಿ, ಘೋಷವಾಕ್ಯದ ಬಗ್ಗೆ ಕೂಡ ವಿವರಿಸಿದ್ರಿ. ಹಾಗಾದ್ರೆ ಎದೆಹಾಲಿನಿಂದ ಇರುವಂತಹ ಪ್ರಯೋಜನಗಳು ಏನು, ಇದರ ಮಹತ್ವ ಏನು ಎದೆಹಾಲಿನಿಂದ ಅಂತ ಹೇಳೋದನ್ನ ತಿಳಿಸ್ಕೊಡ್ತೀರಾ?
0: ಇದು ಎಲ್ಲಾ ಮಹಿಳೆಯರು ಮತ್ತೆ ಎಲ್ಲಾ ಕುಟುಂಬದವರು ತಿಳ್ಕೊಳ್ಳೋ ವಿಷಯ. ಯಾಕೆಂದ್ರೆ ಬರೀ ಮಹಿಳೆ ತಿಳ್ಕೊಂಡ್ರೆ ಸಾಕು ಅಂತ ಹೇಳೋದಿಲ್ಲ, ಕುಟುಂಬದ ಎಲ್ಲಾ ಜನರಿಗೂ ಇದ್ರ ಬಗ್ಗೆ ಮಹತ್ವನ ಮತ್ತೆ ಏನು ಅದ್ರದ್ದು ಉದ್ದೇಶ ಅನ್ನೋದು ಗೊತ್ತಿರಬೇಕು ಅನ್ನೋದು ಇದ್ರದ್ದು ಮುಖ್ಯ ಉದ್ದೇಶ ಆಗಿರ್ತದೆ.
1: ಹೌದು, ಖಂಡಿತವಾಗಿ. ಯಾಕಂದ್ರೆ ಒಬ್ಳು ತಾಯಿ ಆ ಕುಟುಂಬದ ಸದಸ್ಯೆ ಆಗಿರ್ತಾಳೆ, ಕುಟುಂಬದ ಎಲ್ಲರ ಸಹಕಾರ ಅಥವಾ ಬೆಂಬಲ ಅವಳಿಗೆ ಬೇಕಾಗ್ತದೆ. ಹಾಗಾಗಿ ಕುಟುಂಬದಲ್ಲಿ ಎಲ್ರಿಗೂ ಮಗುವಿಗೆ ತಾಯಿಯ ಎದೆಹಾಲಿನ ಮಹತ್ವ ಏನು ಅನ್ನೋದನ್ನ ತಿಳಿಸುವಂತದ್ದು ಮುಖ್ಯವಾಗಿರ್ತದೆ.
0: ಹೌದು, ಯಾಕೆಂದ್ರೆ ಎದೆಹಾಲಿನ ಮಹತ್ವದ ಬಗ್ಗೆ ತಿಳಿಯಕ್ಕೆ ನಮ್ಗೆ ಏನು ಅಂದ್ರೆ ಫ್ಯಾಮಿಲಿನೂ ಅದ್ರಲ್ಲಿ ಜೊತೆಗೆ ಅವ್ರದ್ದು ಸಪೋರ್ಟ್ ಬೇಕಾಗ್ತದೆ. ಮಹಿಳೆಗೆ ಅವಳು ಏನೇ ಸಾಧಿಸಬೇಕು ಅಂದ್ರೆ ಫ್ಯಾಮಿಲಿದು ಸಪೋರ್ಟ್ ತುಂಬಾ ಮುಖ್ಯ ಆಗಿರ್ತದೆ. ಈ ಎದೆಹಾಲಿನ ಪ್ರಯೋಜನಗಳು ಮೇನ್ ಆಗಿ ಏನು ಅಂತಂದ್ರೆ, ಮಗುವಿಗೆ ಏನು ಪ್ರಯೋಜನಗಳಾಗ್ತದೆ ಮತ್ತೆ ತಾಯಿಗೆ ಏನಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಗುವಿಗೆ ಸಂಪೂರ್ಣ ಪೌಷ್ಟಿಕಾಂಶಗಳು ಸಿಗ್ತದೆ. ಈಗ ನಾವು ಏನು ಅಂದ್ರೆ, ಈಗ ನಾವು ಹೊರಗಡೆ ಎಲ್ಲರೂ ಊಟ ಮಾಡ್ತೀವಿ ಅಂತಂದ್ರೆ ನಾವು ಊಟಕ್ಕೆ ದುಡ್ಡು ಕೊಡ್ಬೇಕು, ಮತ್ತೆ ಈಗ ಮನೆಯಲ್ಲೇ ಅಡಿಗೆ ಮಾಡ್ತೀವಿ ಅಂತ ಅಂದ್ರೂ ಅಕ್ಕಿ ಬೇಳೆ ಮತ್ತೆ ಅದನ್ನ ತಯಾರಿಸ್ಲಿಕ್ಕೆ ಫ್ಯೂಯಲ್ ಬೇಕು. ಈಗ ಅದೇ ತರ ಆ ವಿಷಯಕ್ಕೆ ಬಂದ್ರೆ, ಈಗ ಮಗುವಿಗೆ ತಾಯಿ ಹಾಲು ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಏನು ಖರ್ಚಾಗ್ತಾ ಇಲ್ಲ, ತಾಯಿಯಿಂದ ಮಗುಗೆ ಸೀದಾ ಹಾಲು ಬರ್ತಾ ಇದೆ, ಅದಕ್ಕೆ ನಾವೇನು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ.
1: ಫ್ರೀ ಆಫ್ ಕಾಸ್ಟ್
0: ಬರೀ ಕಾಸ್ಟ್ ಕಮ್ಮಿ ಅಂತ ಅಂದ್ರೂ ಬೇರೆ ಅದರಿಂದ ಪ್ರಯೋಜನಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಫಸ್ಟ್ ಮೇನ್ ಆಗಿ ಏನ್ ಹೇಳ್ಬೇಕು ಅಂದ್ರೆ, ಮಗುವಿಗೆ ಫಸ್ಟ್ 6 ತಿಂಗಳು ತಾಯಿ ಎದೆ ಹಾಲು ಮಾತ್ರ ಸಾಕಾಗ್ತದೆ. ಸಂಪೂರ್ಣವಾಗಿ ತಾಯಿ ಎದೆ ಹಾಲನ್ನ ಮಾತ್ರ ಕುಡಿಸಬೇಕು. ನಾವು ಅದಕ್ಕೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ.
1: ನೀರು ಕೂಡ
0: ಏನು ಎಕ್ಸ್ಟ್ರಾ ನೀರಾಗ್ಲಿ, ಕೆಲವರು ಹೇಳ್ತಾರಲ್ಲ ಜೇನ್ ಕೊಡ್ಬೋದಾ ಆ ತರದೆಲ್ಲ ಕೊಡೋ ಅಂತ ಅವಶ್ಯಕತೆ ಇಲ್ಲ. ಫಸ್ಟ್ 6 ತಿಂಗಳು ತಾಯಿ ಹಾಲೇ ಮಗುಗೆ ಸಂಪೂರ್ಣ ಎಲ್ಲಾ ಪೌಷ್ಟಿಕಾಂಶಗಳನ್ನ ಒದಗಿಸ್ತದೆ. ಸೊ ಫಸ್ಟ್ 6 ತಿಂಗಳು ನಾವು ಅದ ಹೇಳ್ತೀವಿ. ಆಮೇಲೆ 6 ತಿಂಗಳು ಆದ ನಂತರ ಮಗುವಿಗೆ ತಾಯಿ ಹಾಲ್ ಜೊತೆಗೆ ಬೇರೆ ಟಾಪ್ ಫೀಡ್ಸ್ ಅಂತ ಹೇಳ್ತೀವಿ ಅದನ್ನ ಕೊಡ್ಬೇಕು. ಮಗುವಿಗೆ ಫಸ್ಟ್ 6 ತಿಂಗಳಲ್ಲಿ ಎಲ್ಲಾ ಸಂಪೂರ್ಣ ಪೌಷ್ಟಿಕಾಂಶ ಸಿಗ್ತದೆ, 2ನೇ 6 ತಿಂಗಳಲ್ಲಿ ಅರ್ಧ ಪೌಷ್ಟಿಕಾಂಶಗಳು ಸಿಗ್ತದೆ, ಬೇರೆ ಪೌಷ್ಟಿಕಾಂಶಗಳನ್ನ ನಾವು ಎಕ್ಸ್ಟ್ರಾ ಅವ್ರಿಗೆ ಕೊಡ್ಬೇಕಾಗ್ತದೆ, ಪೂರೈಸಬೇಕಾಗ್ತದೆ. ಮತ್ತೆ ಮಗುದು ಏನ್ ಬೆಳವಣಿಗೆ ಆಗ್ತದೆ ಅದರ ಅನುಗುಣವಾಗಿ ತಾಯಿ ಮಗುವಿಗೆ ಹಾಲನ್ನ ಉತ್ಪತ್ತಿ ಮಾಡ್ತಾ ಇರ್ತಾಳೆ. ಇದು ಪೌಷ್ಟಿಕಾಂಶದ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ, ಮೇನ್ ಆಗಿ ಮಗುವಿಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತದೆ. ಎದೆ ಹಾಲಿನ ಫಸ್ಟ್ ಶುರು ಆದ ಹಾಲನ್ನ ಅದಕ್ಕೆ ನಮ್ಮ ಮೆಡಿಕಲ್ ಭಾಷೆನಲ್ಲಿ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಸೊ ಆ ಫಸ್ಟ್ 3-4 ದಿವಸ ಏನು ಹಾಲು ಬರ್ತದೆ ಅದು ಅದರಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿ ಇರುವಂತಹ ಅಂಶಗಳು ಅಡಕವಾಗಿರ್ತದೆ. ಸೊ ಯಾವುದೇ ಮಗುನು ಆ ಹಾಲನ್ನ ಕುಡಿಯೋದ್ರಿಂದ ವಂಚಿತ ಆಗಬಾರ್ದು, ಅದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಕೆಲವು ನಾವು ಆಂಟಿಬಾಡೀಸ್ ಅಂತ ಹೇಳ್ತೀವಿ, IgE ಅಂತ ಹೇಳ್ತೀವಿ, ಮತ್ತೆ ಬಿಳಿ ರಕ್ತ ಕಣಗಳು ಮತ್ತೆ ಇನ್ನು ಕೆಲವು ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಸಮೃದ್ಧವಾಗಿರ್ತದೆ. ಸೊ ಅದರಿಂದ ಸೋಂಕು ಅಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇಂದ ನಾವು ರಕ್ಷಣೆಯನ್ನ ನೀಡಬಹುದು ಮಗುವಿಗೆ. ಇನ್ನೊಂದು ನಮ್ಮಲ್ಲಿ ಒಂದು ಮೂಢನಂಬಿಕೆ ಇದೆ, ಕೆಲವರು ಏನ್ ಮಾಡ್ತಾರೆ, ಓ ಮಗುಗೆ ಹಾಲು ಕುಡಿಸಿದ್ರೆ ತೊಂದರೆ ಆಗ್ಬಿಡ್ಬೋದು ಅಂತ ಅದನ್ನ ಕೊಡದೇ ಇರ್ಬೋದು, ಅದನ್ನ ಕೊಡದೇ ಇರಬಾರ್ದು ಮಗುವಿಗೆ, ಅದು ವಂಚಿತ ಆಗ್ಬಾರ್ದು ಆ ಹಾಲಿಂದ.
1: ಹೌದೌದು, ಹಿಂದೆ

0: ಬೈತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅರಿವು ಮೂಡಿದಾಗ ಸ್ವಲ್ಪ ತಾಯಂದಿರು ಈ ರೀತಿಯ ಮೂಢನಂಬಿಕೆಗಳನ್ನ ಬಿಟ್ಟಿದ್ದಾರೆ. ಆದ್ರೂ ಕೆಲವೊಂದು ಕಡೆಗಳಲ್ಲಿ
1: ಹೌದು. ಮತ್ತೆ ನೆಕ್ಸ್ಟ್ ಏನು ಅಂದ್ರೆ, ಇನ್ನೊಂದು ಕೆಲವು ಮಕ್ಕಳು ಸಡನ್ ಆಗಿ ಸತ್ತೋಗ್ತಾರೆ, ಏನು ಅಂತ ಕಾರಣ ಗೊತ್ತಿರೋದಿಲ್ಲ. ಬಟ್ ಈ ಎಕ್ಸ್ಕ್ಲೂಸಿವ್ ಆಗಿ ಎದೆ ಹಾಲು ಕುಡಿದಿರೋ ಮಕ್ಕಳಲ್ಲಿ ಈ ತರ ಸಡನ್ ಆಗಿ ಮಗು ಸಾಯುವಂತ ಅಪಾಯ ಇರುವಂತದ್ದು ತುಂಬಾ ಕಡಿಮೆ ಆಗಿದೆ ಅಂತ ಕೆಲವು ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಾವು ತಿಳ್ಕೊಳ್ತೀವಿ. ಮತ್ತೆ ಇನ್ನೊಂದು ಏನು ಅಂದ್ರೆ, ಮಕ್ಕಳಿಗೆ ಅಲರ್ಜಿ ಆಗೋದು ಗೊತ್ತಿರಬಹುದು, ಆದ್ರೆ ಒಂದು 100 ಮಕ್ಕಳಲ್ಲಿ ಕರೆಕ್ಟ್ ಆಗಿ ಹಾಲು ಕುಡಿದಿರೋ ಮಕ್ಕಳಿಗೆ 39% ಅದು ಅಲರ್ಜಿ ಆಗುವಂತ ಚಾನ್ಸಸ್ ಗಳನ್ನ ಕಡಿಮೆ ಮಾಡ್ತದೆ ಅಂತ ಸ್ಟಡೀಸ್ ಅಲ್ಲಿ ಹೇಳ್ತಾ ಇದೆ. ಮತ್ತೆ ಎದೆ ಹಾಲು ಕುಡಿದ ಮಕ್ಕಳಿಗೆ ಮೆದುಳು ಬೆಳವಣಿಗೆ ಮತ್ತೆ ನರಮಂಡಲದ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಮತ್ತೆ ವಿಶೇಷವಾಗಿ ಏನು ಅಂದ್ರೆ, ಈಗ ಕೆಲವು ಮಕ್ಕಳು ಈಗ ನಾರ್ಮಲ್ ಆಗಿ 9 ತಿಂಗಳ ತನಕ ತಾಯಿ ಹೊಟ್ಟೆ ಒಳಗಿದ್ದು ಮಗು ಡೆಲಿವರಿ ಆಗ್ಬೇಕು. ಕೆಲವು ಮಕ್ಕಳು ಬೇಗ ಅಂದ್ರೆ ಅವಧಿಗಿಂತ ಮುಂಚೆ ಮಕ್ಕಳು ಹುಟ್ಟುತ್ತಾರಲ್ಲ, ಅವ್ರಿಗೆ ಪ್ರೀಟರ್ಮ್ ಮಕ್ಕಳು ಅಂತ ಹೇಳ್ತೀವಿ. ಆ ಮಕ್ಕಳಿಗೆ ನರಮಂಡಲದ ಬೆಳವಣಿಗೆ ಅಂದ್ರೆ ಬ್ರೈನ್ ಬೆಳವಣಿಗೆ ಆಗ್ಲಿಕ್ಕೆ ಎದೆ ಹಾಲು ತುಂಬಾ ಅನುಕೂಲ ಆಗ್ತದೆ, ಸಹಕಾರ ಮಾಡ್ತದೆ.
0: ಮೆದುಳಿನ
1: ಬೆಳವಣಿಗೆಗೆ ತುಂಬಾ ಅನುಕೂಲ ಆಗ್ತದೆ.

0: ಅಂದ್ರೆ ಈಗ ಕೆಲವು ಮಕ್ಕಳು ಈಗ ನಾರ್ಮಲ್ ಆಗಿ 9 ತಿಂಗಳ ತನಕ ತಾಯಿ ಹೊಟ್ಟೆ ಒಳಗಿದ್ದು ಮಗು ಡೆಲಿವರಿ ಆಗ್ಬೇಕು. ಕೆಲವು ಮಕ್ಕಳು ಬೇಗ ಅಂದ್ರೆ ಅವಧಿಗಿಂತ ಮುಂಚೆ ಮಕ್ಕಳು ಹುಟ್ಟುತ್ತಾರಲ್ಲ ಅವ್ರಿಗೆ ಪ್ರೀ ಟರ್ಮ್ ಮಕ್ಕಳು ಅಂತ ಹೇಳ್ತೀವಿ. ಆ ಮಕ್ಕಳಿಗೆ ನರಮಂಡಲದ ಬೆಳವಣಿಗೆ ಅಂದ್ರೆ ಬ್ರೈನ್ ಬೆಳವಣಿಗೆ ಆಗ್ಲಿಕ್ಕೆ ಎದೆ ಹಾಲು ತುಂಬಾ ಅನುಕೂಲ ಆಗ್ತದೆ, ಸಹಕಾರ ಮಾಡ್ತದೆ.
1: ಮೆದುಳಿನ
0: ಬೆಳವಣಿಗೆಗೆ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ನೆಕ್ಸ್ಟ್ ಏನಂದ್ರೆ ಈಗಿನ ಹೊಸ ಇದರಲ್ಲಿ ಸಣ್ಣ ಮಕ್ಕಳಲ್ಲೇನೆ ಮಕ್ಕಳು ದಪ್ಪ ಆಗೋದು ಮತ್ತೆ ಡಯಾಬಿಟಿಸ್ ಬರೋದು, ಈ ಅಪಾಯ ಜಾಸ್ತಿ ಇದೆ. ಬಟ್ ಸಂಪೂರ್ಣವಾಗಿ ಎದೆ ಹಾಲು ಕುಡಿದಿರೋ ಮಕ್ಕಳಲ್ಲಿ ಈ ಒಬಿಸಿಟಿ ಮತ್ತೆ ಡಯಾಬಿಟಿಸ್ ಬರೋ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳ್ತೀವಿ. ಮತ್ ನೆಕ್ಸ್ಟ್ ಏನಂದ್ರೆ ಈಗ ನಾರ್ಮಲ್ ಆಗಿ ನಮ್ದು ಏನೇ ಪ್ರೋಗ್ರಾಮ್ಗಳಿದೆ ಅಂತ ಅಂದ್ರೆ ಗರ್ಭಿಣಿ ಇದು ಆರೈಕೆ ಅದರಲ್ಲೆಲ್ಲ ನಮ್ದು ಮೇನ್ ಮೋಟ ಏನಿರೋದು ಅಂದ್ರೆ ಗರ್ಭಿಣಿ ಮರಣನ ಕಮ್ಮಿ ಮಾಡೋದು ಮತ್ತೆ ಮಕ್ಕಳ ಮರಣ ಸಂಖ್ಯೆನ ಕಡಿಮೆ ಮಾಡ್ಲಿಕ್ಕಿರೋದು. ಅದ್ರಲ್ಲಿ ಒಂದ್ ಇಂಪಾರ್ಟೆಂಟ್ ಏನಂದ್ರೆ ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ನ ಅಡ್ವೈಸ್ ಮಾಡೋದ್ರಿಂದ ಮಕ್ಕಳ ನವಜಾತ ಶಿಶುನ ಮರಣ ಪ್ರಮಾಣ ನಾವು ಕಡಿಮೆ ಮಾಡಬಹುದು. ಮತ್ತೆ ಫಸ್ಟ್ 6 ತಿಂಗಳಲ್ಲಿ ನಾನು ಹೇಳಿದೆ ಬೆಳವಣಿಗೆಗೆ ಮತ್ತೆ ಎಲ್ಲ ಹಾಲೇ ಸಾಕಾಗ್ತದೆ ಅಂತ, ಅದು ಸಾಕಾಗ್ಬಹುದು. ಮತ್ತೆ ಅದರಲ್ಲಿ ನೆಕ್ಸ್ಟ್ 6 ತಿಂಗಳಾದ್ಮೇಲೆ ಕಬ್ಬಿಣಾಂಶ ಹೆಚ್ಚಿನ ಹಾಲಲ್ಲಿ ಇರೋದಿಲ್ಲ, ಅದಕ್ಕೆ ನಾವು ಸಪ್ಲಿಮೆಂಟ್ ಮಾಡಬೇಕು. ಇದಿಷ್ಟು ಮಗುವಿಗೆ ಆಗುವಂತ ಪ್ರಯೋಜನಗಳು.
1: ಮಗುವಿಂದ ಆಯ್ತು, ಹಾಗಾದ್ರೆ ಈಗ ತಾಯಿಗೆ ಎದೆ ಹಾಲು ಉಣಿಸೋದ್ರಿಂದ ಏನು ಪ್ರಯೋಜನಗಳಿದೆ?
0: ತಾಯಿಗೆ ಎದೆ ಹಾಲು ಉಣಿಸೋದ್ರಿಂದ ಏನಂದ್ರೆ ಫಸ್ಟ್ ಏನೇ ಶುರು ಡೆಲಿವರಿ ಆದಂಗೆ ಶುರು ಆಗ್ತದೆ ಅದು. ಈಗ ದೇವ್ರು ಹೆಂಗೆ ಇದ್ ಮಾಡಿದ್ದಾರೆ ಅಂತ ಅಂದ್ರೆ, ಈಗ ಮಂಕಿಗಳಲ್ಲಿ ಅಂದ್ರೆ ನಮ್ಮ ಪೂರ್ವಜರು ಇದ್ರಲ್ಲ
1: ಮಂಕಗಳು,
0: ಡೆಲಿವರಿ ಆದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಅವರು ಫಸ್ಟ್ ದ ಅರ್ಧ ಡೆಲಿವರಿ ಆದ್ಮೇಲೆ ಆ ಸಣ್ಣ ಮಗು ಮಂಕಿ ಬರ್ತಲ್ಲ ಅದನ್ನೇ ಎರಡನೇ ಹಾಫ್ ದ ಡೆಲಿವರಿನ ಮಾಡ್ಕೊಳ್ತದೆ. ಸೊ ಆ ಡೆಲಿವರಿ ಆಗೋ ಜಾಗದಿಂದ ಎದೆಗೆ ಇರೋದು ಆ ಒಕ್ಕಳು ಬಳ್ಳಿ ಅಂತ ಹೇಳ್ತೀವಲ್ಲ, ನಾರ್ಮಲ್ ಆಗಿ ನಮ್ಗೆ ಮನುಷ್ಯರಿಗೆ ಇದೊಂದು 45 ಸೆಂಟಿಮೀಟರ್ ಅಷ್ಟು ಇರ್ತದೆ. ಅಂದ್ರೆ ನಮ್ದು ಡೆಲಿವರಿ ಆಗೋ ಜಾಗದಿಂದ ಎದೆಗೆ ಎಷ್ಟು ಉದ್ದ ಬೇಕು ಅಷ್ಟನ್ನ ಸೃಷ್ಟಿ ಮಾಡಿದೆ ಅದನ್ನ. ಸೊ ಡೆಲಿವರಿ ಆದ ತಕ್ಷಣ ತಾಯಿ ಮಗುನ ಎದೆಗೆ ಹಾಕೊಂಡ್ರೆ ಅದು ಅಲ್ಲೇ ಹೀಗೆ ಅದಕ್ಕೆ ಬೇಬಿ ಕ್ರಾಲ್ ಅಂತಾನು ಹೇಳ್ತೀವಿ. ಅದು ಹೆಂಗೆ ಅಂದ್ರೆ ಡೆಲಿವರಿ ಆದ ತಕ್ಷಣ ಮಗುನಲ್ಲಿ ಕ್ರಾಲ್ ಮಾಡ್ಕೊಂಡು ಹೋಗ್ತದೆ ಇಫ್ ಬೇಬಿ ಇಸ್ ಫೈನ್ ಅಂತ ಅಂದ್ರೆ. ಸೊ ಅಲ್ಲಿ ಎದೆ ತನಕ ಹೋದ ತಕ್ಷಣ ಅಲ್ಲಿ ಎದೆ ಕಚ್ಚಿ ಕುಡಿಯುವಾಗ ಮಗು ಏನಾಗ್ತದೆ ಅಂದ್ರೆ ಆಕ್ಸಿಟೋಸಿನ್ ಅಂತ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ಆ ಆಕ್ಸಿಟೋಸಿನ್ ಹಾರ್ಮೋನ್ ಏನ್ ಮಾಡ್ತದೆ ಅಂದ್ರೆ ಗರ್ಭಕೋಶನ ಗಟ್ಟಿ ಮಾಡ್ತದೆ. ಈಗ ನಾರ್ಮಲ್ ಆಗಿ ಡೆಲಿವರಿ ಆಗ್ಲಿಕ್ಕೆ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಇಂಪಾರ್ಟೆಂಟ್. ಸೊ ಬೇಬಿ ಹೋಗಿ ಆ ಎದೆ ಕಚ್ಚಿದ ತಕ್ಷಣ ಅಲ್ಲಿ ಆಕ್ಸಿಟೋಸಿನ್ ಇನ್ನೂ ಜಾಸ್ತಿ ರಿಲೀಸ್ ಆಗ್ತದೆ. ಈಗ ಒಂದೇನಂದ್ರೆ ನಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇರುವಂತ ದೇಶಗಳಲ್ಲಿ ಹೆಚ್ಚು ತಾಯಿ ಮರಣಗಳಾಗ್ತಾ ಇರೋದು ಪೋಸ್ಟ್ ಪಾರ್ಟಲ್ ಹೆಮರೇಜ್ ಅಂತ ಹೇಳ್ತೀವಿ. ಡೆಲಿವರಿ ಆದ ನಂತರ ರಕ್ತಸ್ರಾವಾಗಿ ಸುಮಾರು ಜನ ಮಹಿಳೆಯರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸೊ ಆ ಪಿಪಿಎಚ್ ಆಗಿ ತಾಯಿ ಮರಣ ಆಗೋದನ್ನ ನಾವು ಈ ಬೇಗ ಅರ್ಲಿ ಬ್ರೆಸ್ಟ್ ಫೀಡಿಂಗ್ ಇನಿಷಿಯೇಟ್ ಮಾಡಿದ್ರೆ ಅದು ಅದರಿಂದನೂ ಹೆಲ್ಪ್ ಮಾಡುವಂತ ಪರಿಸ್ಥಿತಿ ಇರ್ತದೆ. ಸೊ ಡೆಲಿವರಿ ಆದ ತಕ್ಷಣ ಎಷ್ಟು ಬೇಗ ನಾವು ತಾಯಿ ಹಾಲನ್ನ ಕುಡಿಸ್ತೀವಿ ಅಂದ್ರೆ, ಈಗ ನಾರ್ಮಲ್ ಡೆಲಿವರಿ ಆದಾಗ ಅವಳು ತಾಯಿ ಸ್ವಲ್ಪ ಸುಧಾರಿಸ್ಕೊಳ್ಳೋಷ್ಟೊತ್ತಿಗೆ ಎಷ್ಟು ಬೇಗ ಅಂದ್ರೆ ಯೂಶಲಿ 1 ಅವರ್ ಒಳಗೆ ನಾವು ಇನಿಷಿಯೇಟ್ ಮಾಡಕ್ಕೆ ಅಡ್ವೈಸ್ ಮಾಡ್ತೀವಿ. ಸಿಸೇರಿಯನ್ ಆದಾಗ ಏನಾಗ್ತದೆ ಅಂದ್ರೆ ನಾವು ಬೇಬಿ ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣನೇ ಅಲ್ಲಿ ಇನ್ನೊಬ್ರು ಅಸಿಸ್ಟೆಂಟ್ ಇರ್ತಾರಲ್ಲ ಅವರು ಬೇಬಿಗಿನ ಎದೆಗೆ ಕಚ್ಚಿಸಿ ಹಾಲು ಕುಡಿಸಕ್ಕೆ ಶುರು ಮಾಡ್ತಾರೆ. ಸೊ ಆಗ ನಮ್ಗೆ ಡೆಲಿವರಿ ಮಾಡೋ ಟೈಮಲ್ಲಿ ಬ್ಲೀಡಿಂಗ್ ಆಗೋದು ಅದನ್ನೆಲ್ಲ ಸಮಸ್ಯೆಗಳನ್ನ ಸ್ವಲ್ಪ ಸುಧಾರಿಸಬಹುದು ನಾವು. ಇದು ಒಂದು. ನೆಕ್ಸ್ಟ್ ಏನಂದ್ರೆ ಈಗ ಕರೆಕ್ಟ್ ಆಗಿ ತಾಯಿ ಎದೆ ಹಾಲು ಹೊಣಿಸಿದ್ರೆ ಅವ್ರಿಗೆ ಅಂಡಾಶಯದ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಇರ್ತದೆ. ಸೊ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಿ ಅಂತ ಹೇಳುವಾಗ ಇದೊಂದು ಏನ್ ಬೆನಿಫಿಟ್ ಇದೆ ಅಂತ ಹೇಳುವಾಗ ಅವರು ಇನ್ನೂ ಜಾಸ್ತಿ ಎಕ್ಸೆಪ್ಟ್ ಮಾಡ್ತಾರೆ. ಈಗಿನ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ರಕ್ತದೊತ್ತಡ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು, ಹೃದಯಕ್ಕೆ ಸಂಬಂಧ ಕಾಯಿಲೆಗಳು ಬರ್ಬೋದು, ಅದನ್ನ ತಡೆಗಟ್ಟಲಿಕ್ಕೂ ಇದು ಸ್ವಲ್ಪ ಅನುಕೂಲ ಮಾಡ್ತದೆ. ನೆಕ್ಸ್ಟ್ ಡಯಾಬಿಟಿಸ್. ಈಗ ಹೆಂಗೆ ಅಂದ್ರೆ ನಾವು ಇಂಡಿಯನ್ಸ್ ನಮ್ದು ಜೀನ್ ಹೆಂಗೆ ಸ್ಟ್ರಕ್ಚರ್ ಆಗಿದೆ ಅಂದ್ರೆ ನಾವು ಜೆನೆಟಿಕಲಿ ಡಯಾಬಿಟಿಸ್ ಗೆ ಪ್ರಿಡಿಸ್ಪೋಸ್ ಆಗಿರ್ತೀವಿ ಇಂಡಿಯನ್ಸ್ ಏಷಿಯನ್ಸ್ ಅಲ್ಲಿ. ಸೊ ಡಯಾಬಿಟಿಸ್ ಬರೋ ಚಾನ್ಸಸ್ ನಮ್ಗೆ ಆಲ್ರೆಡಿ ಜಾಸ್ತಿ ಇದೆ. ಸೊ ಕರೆಕ್ಟ್ ಆಗಿ ಹಾಲು ಕುಡಿಸಿದ್ರೆ ಮಹಿಳೆಗೂ ಮತ್ತೆ ಆ ಹಾಲು ಉಣಿಸಿದ ಮಗುಗೂನು ಡಯಾಬಿಟಿಸ್ ಬರೋ ಚಾನ್ಸಸ್ ನ ಕಡಿಮೆ ಮಾಡಬಹುದು. ಅದಕ್ಕಿಂತ ಹೆಚ್ಚಾಗಿ ಏನು ಅಂತ ಅಂದ್ರೆ ಒಂದು ತಾಯಿಗೆ ಇದು ಒಂಥರ ದೇವ್ರು ಕೊಟ್ಟಿರೋ ಭಾಗ್ಯ ಅಂತ ಹೇಳ್ಬೋದು. ಆ ಒಂದು ಹಾಲು ಕುಡಿಸುವಾಗ ಇರೋ ಆ ಒಂದು ಆ ಬಾಂಧವ್ಯತೆ ಮತ್ತೆ ಆ ಸ್ಯಾಕ್ರಿಫಿಕೇಶನ್ ಅಂದ್ರೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ತಾಯಿಗೆ ಆ ಸಂತೋಷನ ಬೇರೆ ಯಾವ್ದ್ರಲ್ಲೂ ಅವಳು ಪಡ್ಕೊಳಕ್ ಆಗೋದಿಲ್ಲ ತಾಯಿ ಹಾಲು ಕುಡಿಸುವಾಗ. ಮತ್ತೆ ಆ ಮಗುಗೂ ಅಷ್ಟೇ, ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಚೆನ್ನಾಗಾಗ್ತದೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ ಈಗ ಬಾಂಧವ್ಯ ಅಂತ ಹೇಳಿದಾಗ ನಾ ಹೇಳ್ತೀನಿ, ಕೆಲವು ಮಕ್ಕಳು ಯಾವುದೋ ಬೇರೆ ಕಾರಣಕ್ಕೆ ಅವರು ಎದೆ ಹಾಲಿನಿಂದ ವಂಚಿತರಾಗ್ಬೋದು. ಈ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಲ್ಲ, ಕಂಪ್ಲೀಟ್ ಆಗಿ ಎದೆ ಹಾಲು ಕುಡಿದಿರೋ ಮಕ್ಕಳಲ್ಲಿ ಆ ತರದ ಆಕ್ಟಿವಿಟೀಸ್ ಕಡಿಮೆ. ಯಾರು ಆ ವಂಚಿತರಾಗಿರ್ತಾರೆ ಅವ್ರಿಗೆ ಆ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ಳೋದು ಚಾನ್ಸಸ್ ಜಾಸ್ತಿ ಇದೆ ಅಂತ ಕೆಲವು ಸ್ಟಡೀಸ್ ಗಳು ಹೇಳ್ತದೆ. ಸೊ ಅದು ಒಂದು ಇಂಪಾರ್ಟೆಂಟ್. ಮತ್ತೆ ತಾಯಿ ಅಲ್ಲಾಡಿಸೋದ್ರಿಂದ ಕೆಲವರು ಮಹಿಳೆಯರು ಏನಂದ್ರೆ ಡೆಲಿವರಿ ಆದ ತಕ್ಷಣ ಕೆಲವು ಸಮಸ್ಯೆಗಳನ್ನ ಪೋಸ್ಟ್ ಪಾರ್ಟಲ್

0: ಸೈಕೋಸಿಸ್ ಅಂತ ಹೇಳ್ತೀವಿ, ಖಿನ್ನತೆಗೆ ಒಳಗಾಗ್ತಾರೆ, ಆ ಚಾನ್ಸಸ್ ಇದರಿಂದ ಕಡಿಮೆ ಮಾಡಬಹುದು. ಮತ್ತೆ ನೆಕ್ಸ್ಟ್ ಏನು ಅಂದ್ರೆ, ಈಗ ಕೆಲವರದು ಇನ್ನೊಂದು ಇದೆ, ಡೆಲಿವರಿ ಆದ್ಮೇಲೆ ಹಾಲು ಉಣಿಸಿದ್ರೆ ನಮ್ದು ಫಿಗರ್ ಮೇಂಟೈನ್ ಮಾಡ್ಬೇಕು, ಅದು ಸೌಂದರ್ಯ ಹಾಳಾಗೋಗ್ತದೆ ಅನ್ನೋದು. ಬಟ್ ಅದು ಆಕ್ಚುಲಿ ತಪ್ಪು, ಒಂದ್ ಮೂಢನಂಬಿಕೆ. ಅಂಡ್ ಅದು ಆಕ್ಚುಲಿ ತಿಳುವಳಿಕೆ ಇರೋ ವಿದ್ಯಾವಂತ ಮಹಿಳೆಯರಲ್ಲಿ ಆ ಭಾವನೆಗಳು ಬರ್ತಾ ಇರೋದು ಸ್ವಲ್ಪ ಬೇಸರ ಆಗ್ತದೆ. ಆದ್ರೆ ಅವ್ರಿಗೆ ಅದು ಒಂದು ಏನು ಅಂದ್ರೆ, ಅವ್ರು ಕರೆಕ್ಟ್ ಆಗಿ ಹಾಲು ಕುಡಿಸಿದ್ರೆ ಅವ್ರದ್ದು ಎಕ್ಸ್ಟ್ರಾ ಫ್ಯಾಟ್ ಏನು ಡೆಪಾಸಿಟ್ ಆಗಿರ್ತದೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಅದನ್ನ ಅದು ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ, ಅವ್ರದ್ದು ಸೌಂದರ್ಯಕ್ಕೆ ಹೆಚ್ಚು ಒತ್ತನ್ನ ಕೊಡ್ತದೆ, ಇಮ್ಮಡಿ ಆಗ್ತದೆ. ಸೊ ಅದನ್ನ ಅವರು ತಿಳ್ಕೋಬೇಕು. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ, ಈಗ ಡೆಲಿವರಿ ಆದ್ಮೇಲೆ ಒಂದು ಮಗುಗೆ ಇನ್ನೊಂದು ಮಗುಗೆ ನಾವು ಅಂತರನ ಕಾಯ್ಕೊಳ್ಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ಒಂದು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗುವಾಗ ಅವ್ರಿಗೆ ಅದನ್ನ ಇನ್ನೊಂದು ಸುಧಾರಿಸ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಒಂದು 2-3 ವರ್ಷ ಟೈಮ್ ಬೇಕು. ಸೊ ಆ ಟೈಮಿಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಸ್ವಲ್ಪ ಮಾಹಿತಿ ಬೇಕಾಗ್ತದೆ. ನಾವು ಇನ್ನೊಂದ್ ಮಗುಗೆ ಅಂತರ ಕಾಯ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಡಾಕ್ಟ್ರೆ ಅಂತ ಅವ್ರು ಕೇಳ್ಬಹುದು. ಅದಕ್ಕೆ ಹಲವಾರು ವಿಧಾನಗಳಿರ್ತದೆ. ಅದರಲ್ಲಿ ಮೇನ್ ಆಗಿ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೆ ಹೇಳ್ತೀವಿ. ಅದರಿಂದ ಕಾಂಟ್ರಸೆಪ್ಟಿವ್ ಆಗಿನೂ ಅಂದ್ರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗದೆ ಇರೋಕ್ಕೆ ಅನುಕೂಲ ಆಗುವಂತ ವ್ಯವಸ್ಥೆಗಳು ಇದರಿಂದ ಆಗ್ಬಹುದು. ಕಾಂಟ್ರಸೆಪ್ಟಿವ್ ಮೆಥಡ್ ಅಂತ ಹೇಳ್ತೀವಿ, ಲ್ಯಾಕ್ಟೇಷನಲ್ ಅಮೆನ್ಯೂರಿಯಾ ಮೆಥಡ್ ಅಂತ ಹೇಳ್ತೀವಿ. ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಹಾಲು ಕುಡಿಸಿದ್ರೆ ಅವ್ರಿಗೆ ಪೀರಿಯಸ್ ಬರದೇ ಇರ್ಬೋದು, ಅವಾಗ ಎಗ್ಗು ಉತ್ಪತ್ತಿ ಆಗದೆ ಅದಕ್ಕೊಂದು ಕಾಂಟ್ರಸೆಪ್ಟಿವ್ ತರನು ಆಗ್ತದೆ. ಸೊ ಅವರು ಆ ಇನ್ನೊಂದು ಮಗು ಪ್ರೆಗ್ನೆನ್ಸಿನ ಮುಂದೂಡಕ್ಕೆ ವ್ಯವಸ್ಥೆ ಆಗ್ತದೆ. ಆದ್ರೆ 100% ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ ಈ ಮೆಥಡ್ ಅಲ್ಲಿ. ಒಂದು 60% ಕರೆಕ್ಟ್ ಆಗಿ ಅಂದ್ರೆ ಹಾಲು ಕುಡಿಸಿರಿ,
1: ಅಂತರವನ್ನ ಕಾಪಾಡ್ಕೊಳ್ಬಹುದು ಎರಡು ಮಗುವಿನ ನಡುವೆ ಈ ಮೂಲಕ ಅಂತ ನೀವು ಹೇಳಿದ್ರಿ. ಹಾಗೆ ತಾಯಿಗೆ ಏನೆಲ್ಲ ಪ್ರಯೋಜನಗಳಿವೆ ಎದೆ ಹಾಲು ಉಣಿಸೋದ್ರಿಂದ ಅಂತ ಹೇಳೋದನ್ನ ಕೂಡ ತಿಳಿಸಿದಿರಾ. ಈಗ ತಾಯಿಯಂದಿರು ಯಾವ ರೀತಿಯಲ್ಲಿ ಎದೆ ಹಾಲನ್ನ ಉಣಿಸ್ಬೇಕು ಮಕ್ಕಳಿಗೆ ಅಂತ ಹೇಳ್ಬಹುದಾ? ಅಂದ್ರೆ ಕೆಲವರಿಗೆ ತಾಯಿಯಂದರಿಗೆ ಯಾವ ರೀತಿ ಕೂತು ಉಣಿಸ್ಬೇಕಾ ಅಥವಾ ಮಲಗಿ ಉಣಿಸ್ಬೇಕಾ, ಉಣಿಸಿ ಆದ್ಮೇಲೆ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರುತ್ತೆ.
0: ಹೌದು ಹೌದು, ಇದು ಒಳ್ಳೆ ಪ್ರಶ್ನೆ. ಈಗ ಕೆಲವರಿಗೆ ಏನಾಗ್ತದೆ ಅಂದ್ರೆ ಯಾವ ತರ ಹಾಲು ಕುಡಿಸ್ಬೇಕು, ಹಾಲು ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಅಷ್ಟು ಮಾಹಿತಿ ಇರಲ್ಲ. ಅಂದ್ರೆ ಈಗ ಕೆಲವ್ರು ಇನ್ನೊಂದು ಏನಾಗ್ತದೆ ಅಂದ್ರೆ ಅವರು ಪ್ರೆಗ್ನೆನ್ಸಿಗೆ ಪ್ಲಾನೇ ಮಾಡಲ್ಲ. ಮೋಸ್ಟ್ ಈಗ ಭಾರತದಲ್ಲಿ ಹೆಂಗೆ ಆಗ್ತದೆ ಅಂತ ಅಂದ್ರೆ, ಮೋಸ್ಟ್ ಆಫ್ ದ ಪ್ರೆಗ್ನೆನ್ಸೀಸ್ ಆರ್ ನಾಟ್ ಪ್ಲಾನ್ಡ್ ಪ್ರೆಗ್ನೆನ್ಸೀಸ್, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತಾರೆ. ಅಂಡ್ ಕೆಲವರಿಗೆ ಕರೆಕ್ಟ್ ಆಗಿ ಮಾಹಿತಿ ಇರೋದಿಲ್ಲ. ಎದೆ ಹಾಲು ಉಣಿಸೋದು ಅದು ಒಂದು ಟೆಕ್ನಿಕ್ ಗಳಿರ್ತದೆ, ಮಗುನ ಯಾವ ತರ ಎತ್ಕೊಳ್ಬೇಕು, ಮತ್ತೆ ಮಗು ಎದೆ ಕಚ್ಚಿದಾಗ ಯಾವ ಭಾಗನ ಫುಲ್ ಅದು ಇದ್ ಮಾಡ್ಕೊಂಡಿರ್ಬೇಕು, ಅದಕ್ಕೆ ಗುಡ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ಪೂರ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಮೇನ್ ಆಗಿ ಏನಂದ್ರೆ, ಈಗ ಫಸ್ಟ್ ತಾಯಿ ಹಾಲು ಕೊಡಿಸುವಾಗ ಹಾಲಲ್ಲಿ ಎರಡು ಭಾಗಗಳಾಗ್ತದೆ. ಫಸ್ಟ್ ಈಗ ನಾವು ಮನೆಯಿಂದ ಹೊರಗಡೆಯಿಂದ ಎಲ್ಲರೂ ಬರ್ತಾ ಇದ್ದಾಗ ಬಿಸಿಲಲ್ಲಿ ಬಂದಿರ್ತೀವಿ, ಅವಾಗ ಏನಾಗ್ತದೆ ಬಾಯಾರಿಕೆ ಆಗಿರ್ತದೆ. ಸೊ ಮಗುಗೆ ಫಸ್ಟ್ ಆಶೀರ್ವಾದಾಗ ಫಸ್ಟ್ ಬಾಯಾರಿಕೆ ಆಗಿರ್ತದೆ, ಅದಕ್ಕೆ 4 milk ಅಂತ ಹೇಳ್ತೀವಿ. ಅದು ಫಸ್ಟ್ ಎದೆ ಕಚ್ಚಿದ ತಕ್ಷಣ ಸಿಗುವಂತ ಹಾಲು. ಅದರಲ್ಲಿ ಏನಾಗ್ತದೆ, ನೀರಿನ ಅಂಶ ಜಾಸ್ತಿ ಇರ್ತದೆ, ಪ್ರೋಟೀನ್ಗಳು, ಮಿನರಲ್ಸ್, ಮತ್ತೆ ವಿಟಮಿನ್ಸ್ ಗಳು, ಮತ್ತೆ ಸಕ್ಕರೆ ಅಂಶಗಳು ಇರ್ತದೆ. ಸೊ ಅದು ಮಗುದು ಬಾಯಾರಿಕೆನ ಕಮ್ಮಿ ಮಾಡ್ತದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಏನಾಗ್ತದೆ, ಅದಕ್ಕೆ ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ, ಅದು ಫ್ಯಾಟ್ ಅಂಶದಲ್ಲಿ ರಿಚ್ ಇರ್ತದೆ, ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ. ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ದಾಗ, ಈಗ ನಾವು ಬರೀ ಸಕ್ಕರೆ ಅಂಶ ತಕೊಂಡ್ರೆ ನಮ್ಗೆ ಬೇಗ ಹೊಟ್ಟೆ ತುಂಬ್ತಾದ್ರೆ ಬೇಗ ನಮ್ಗೆ ಹಸಿವಾಗ್ತದೆ. ಮಗುಗೆ ಫಸ್ಟ್ ಹಾಲು ನೀರು ಹಾಲು ಕುಡಿಸ್ಬಿಟ್ರೆ ಅದಕ್ಕೆ ಬೇಗ ಹೊಟ್ಟೆ ಹಸಿವಾಗ್ತದೆ, ಮತ್ತೆ ಅದು ದಪ್ಪ ಆಗಲ್ಲ ಪಾಪು. ಸೊ ಅದಕ್ಕೆ ಫಸ್ಟ್ ಮತ್ತೆ ಸೆಕೆಂಡ್ ಹಾಫ್ ಎರಡು ಮಿಲ್ಕ್ ಕರೆಕ್ಟ್ ಆಗಿ ಕುಡಿಸ್ಬೇಕು. ಸೊ ಅದಕ್ಕೆ ಫಸ್ಟ್ ಹಾಲು ಕುಡಿಸುವಾಗ ಒಂದ್ ಕಡೆ ಫುಲ್ ಹಾಲು ಕುಡಿಸಿ ಇನ್ನೊಂದು ಎದೆಗೆ ಶಿಫ್ಟ್ ಆಗ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಮಗು ಅಳ್ತು ಒಂದ್ ಕಡೆ ಹಾಲು ಕುಡಿಸ್ತಾರೆ, ಆಯ್ತು ಸುಮ್ನೆ ಆಗ್ಬಿಡ್ತು, ಅಥವಾ ಇನ್ನೊಂದ್ಸರಿ ಆಗುವಾಗ ಇನ್ನೊಂದು ಎರಡನೇ ಬ್ರೆಸ್ಟ್ ಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಆಗ ಎರಡು ಸರಿ ಅದಕ್ಕೆ ನೀರ್ ಹಾಲೆ ಸಿಗ್ತದೆ. ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿ ಹಾಲು ಕುಡಿಸ್ತಾ ಇದೀನಿ ಮೇಡಮ್, ಆದ್ರೆ ಅದು ಮಗು ದಪ್ಪನೆ ಆಗ್ತಾ ಇಲ್ಲ ಅಂತ. ಸೊ ಅಲ್ಲಿ ಪ್ರಾಬ್ಲಮ್ ಇರೋದು, ಒಂದ್ ಸರಿ ಕುಡಿಸುವಾಗ ಫಸ್ಟ್ ಅಂಡ್ ಸೆಕೆಂಡ್ ಆಫ್ ಎರಡು ಮಿಲ್ಕ್ ಅವರು ಕರೆಕ್ಟ್ ಆಗಿ ಕುಡಿಸ್ಬೇಕು.
1: ಒಂದು ಕಡೆ ಕುಡಿಸಿ ಅದು ಪೂರ್ತಿ ಕುಡಿದ್ರೆ ಇನ್ನೊಂದು ಎದೆಗೆ ಹಾಕೊಳ್ಬೇಕು.
0: ಹೌದು ಹೌದು ಹೌದು. ಮತ್ತೆ ಟೆಕ್ನಿಕ್ಸ್ ಬಂದಾಗ ಪೊಸಿಷನ್ ಆಫ್ ದ ಮದರ್ ಇಂಪಾರ್ಟೆಂಟ್ ಆಗ್ತದೆ. ಅವ್ರು ಯಾವ ತರ, ನಾವು ಹೆಚ್ಚಿನ ಅಂಶ ಹೇಳ್ತೀವಿ, ಯಾವಾಗ್ಲೂ ಕುತ್ಕೊಂಡು ಕುಡಿಸ್ಬೇಕು, ಮತ್ತೆ ತಾಯಿಗೆ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಕುಡಿಸ್ಬೇಕು. ಅಂಡ್ ಹೆಚ್ಚಿನ ಸರಿ ನಾವು ಮಲ್ಕೊಂಡು ಕುಡಿಸ್ಬೇಡಿ ಅಂತ ಹೇಳ್ತೀವಿ. ಮಗುಗೆ ಮಲಗಿಸಿ ಹಾಲು ಕುಡಿಸಿದ್ರೆ ಅದು ಒಂದೊಂದ್ಸರಿ ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರ್ತದೆ. ಈಗ ನಾವು ಸಡನ್ ಆಗಿ ನೀರು ಕುಡಿಯೋದು ಅಂದ್ರೆ ಗಳಗಳ ಕುಡಿದ್ಬಿಡ್ತೀವಲ್ಲ, ಆಗ ಮಗುಗೆ ಏನಾಗ್ತದೆ ಹಾಲು ಶ್ವಾಸಕೋಶಕ್ಕೆ ಹೋಗ್ಬಿಡುವಂತ ಚಾನ್ಸಸ್ ಇರ್ತದೆ. ಶ್ವಾಸಕೋಶಕ್ಕೆ ಹೋದ್ರೆ ಅದು ಆಸ್ಪಿರೇಷನ್ ಆಗ್ಬಿಟ್ಟು ಸಡನ್ ಆಗಿ ಡೆತ್ ಆಗೋ ಚಾನ್ಸಸ್ ಇರ್ತದೆ. ನಾವು ಎಷ್ಟೊಂದು ಪ್ರಕರಣಗಳನ್ನ ಇದರಲ್ಲಿ ನೋಡಿದ್ದೇವೆ. ಸೊ ಅದಕ್ಕೆ ಯೂಶಲಿ ಮಲ್ಕೊಂಡು ಹಾಲು ಕುಡಿಸ್ಬೇಡಿ ಅಂತ ಹೇಳ್ತೀವಿ. ಅದು ಕೂತ್ಕೊಂಡು ಅವ್ರಿಗೆ ಹಿಂದ್ಗಡೆ ಒಂದು ಬೆನ್ನಿಗೆ ಒಂದು ಪಿಲ್ಲೋ ಏನಾರು ಇಟ್ಕೊಂಡು ತಾಯಿ ಕಂಫರ್ಟಬಲ್ ಆಗ್ಬೇಕು, ಇಲ್ಲಾಂದ್ರೆ ಅವಳಿಗೆ ಬೆನ್ನು ಬರೋದು ಅಂಡ್ ಸುಸ್ತಾಗೋದು ಈ ತರ ಎಲ್ಲ ಆಗ್ತದೆ. ಮತ್ತೆ ಬೇಬಿದು ಬಾಡಿನ ಒಂದ್ ಕಡೆ ಕೈಯಲ್ಲಿ ಇಟ್ಕೊಂಡು ಅದನ್ನ ಸಪೋರ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಅದು ಯೂಶಲಿ ಎಲ್ಲಾ ತಾಯಂದರಿಗೆ

0: ವಿದ್ಯೆಗಳು ಕಲಿಯದೆ ಬರೋ ವಿದ್ಯೆಗಳು ಅನ್ನೋ ತರ ಇದು. ಹಾಲು ಕುಡಿಸೋದು ಕೆಲವರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರ್ಬೋದು, ಅದು ತಾನಾಗಿ ಬಂದ್ಬಿಡ್ತದೆ. ಮತ್ತೆ ಮಗುದ ಲ್ಯಾಚಿಂಗ್ ಅಂತ ಹೇಳ್ತೀವಿ, ಹಿಂಗೆ ಅದು ಮಗು ಬಾಯಿನ ಎದೆಗೆ ಹಾಕೋಬೇಕು ಅಂತ. ಎದೆನಲ್ಲಿ ನಿಪ್ಪಲ್ ಅಂತ ಹೇಳ್ತೀವಿ, ಮತ್ತೆ ಏರಿಯೋಲ್ ಅಂತ ಹೇಳ್ತೀವಿ. ಮಗು ಫಸ್ಟ್ ಬಾಯಿನ ಫುಲ್ ಅಗಲ ಮಾಡ್ಕೊಂಡು ಆ ನಿಪ್ಪಲ್ನ ಮತ್ತೆ ಏರಿಯೋಲ್ನ ಫುಲ್ ಕಚ್ಚಿಕೋಬೇಕು,
1: ಕಪ್ಪು ಭಾಗನ
0: ಫುಲ್ ಮುಚ್ಕೋಬೇಕು. ಅವಾಗ ಮೇಲ್ಗಡೆದು ಭಾಗ ಮಾತ್ರ ಕಾಣ್ತದೆ ಕಪ್ಪುದು, ಕೆಳಗಡೆ ಭಾಗ ಕಾಣೋದಿಲ್ಲ. ಮತ್ತೆ ಮಗುದು ಗದ್ದ ಅಲ್ಲಿಗೆ ಕೆಳಗಡೆಗೆ ತಾಯಿದು ಎದೆಗೆ ಟಚ್ ಆಗ್ಬೇಕು. ಅವಾಗ ಮಗುದು ಕೆಳಗಡೆದು ತುಟಿ ಹೊರಗಡೆ ಬಂದಂಗ ಆಗ್ತದೆ, ಮೇಲ್ಗಡೆ ತುಟಿ ಕಚ್ಕೊಂಡಿರ್ತದೆ, ಕೆಳಗಡೆ ಭಾಗ ಸ್ವಲ್ಪ ಹೊರಗಡೆ ಬಂದಂಗಿರ್ತದೆ. ಅದನ್ನ ಗುಡ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ಆ ತರ ಇದ್ರೆ ಕರೆಕ್ಟ್ ಆಗಿ ಮಿಲ್ಕ್ ಸೆಕ್ರೀಷನ್ ಆಗ್ತದೆ, ಮಗು ಚೆನ್ನಾಗಿ ಹಾಲ್ನ ಕುಡಿತದೆ. ಅದು ಈ ತರದ್ದು ಅಂಶಗಳು ಕರೆಕ್ಟ್ ಆಗಿ ಇಲ್ಲ ಅಂತ ಅದನ್ನ ಪೂರ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಮಗುಗೆ ಹಾಲು ಕುಡಿಲಿಕ್ಕೆ ಸಮಸ್ಯೆ ಆಗ್ಬಹುದು,
1: ಸಮಸ್ಯೆ. ಈಗ ತಾಯಿ ಯಾವ ರೀತಿ ಎದೆ ಹಾಲು ಕುಡಿಸ್ಬೇಕು ಅಂತ ಹೇಳೋದ್ರ ಬಗ್ಗೆ ಹೇಳಿದ್ರಿ. ಇನ್ನೀಗ ಕೆಲವು ತಾಯಂದಿರು ಕರ್ತವ್ಯದ ಮೇಲೆ ಹೋಗ್ಬೇಕಾಗುತ್ತೆ, ಉದ್ಯೋಗದಲ್ಲಿರುವಂತ ತಾಯಂದಿರು, ಅವರಿಗೆ ನೀವು ಯಾವ ರೀತಿ ಹಾಲುಣಿಸೋದಕ್ಕೆ ಪ್ರೇರೇಪಣೆಯನ್ನ ಕೊಡ್ತೀರಿ? ಅವಕಾಶಗಳಿಗೆಲ್ಲ ಇದೆ
0: ಅವರಿಗೆ? ಯೂಶಲಿ
1: ಅವರಿಗೆ ಕಡ್ಡಾಯವಾಗಿ ಹಾಲು ಉಣಿಸಬೇಕಾಗುತ್ತೆ.
0: ಈಗ ಒಂದು ಏನಂದ್ರೆ, ಯೂಶಲಿ ವರ್ಕಿಂಗ್ ವುಮೆನ್ಸ್ ಗೆ ಒಂದು ಸರ್ಕಾರದ ಮುಖಾಂತರ ಕೆಲವು ಅನುಕೂಲಗಳಿದೆ. ಏನಂದ್ರೆ ಯೂಶಲಿ 6 ತಿಂಗಳು ಅವರಿಗೆ ಮೆಟರ್ನಿಟಿ ಲೀವ್ ಇರ್ತದೆ. ಸೊ ಆ ರಾಜ್ಯದಲ್ಲಿ ಅವಳು ಎಷ್ಟು ಅನುಕೂಲ ಆಗ್ತದೆ ಅಷ್ಟನ್ನ ಉಪಯೋಗಿಸ್ಕೊಂಡು ಮನೇಲೆ ಇರ್ತಾರೆ ಅವರು, ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡ್ಬೋದು. ಕೆಲವರು ಏನಾಗ್ತಂದ್ರೆ ಅವ್ರದ್ದು ಮೆಟರ್ನಿಟಿ ಲೀವ್ನ ಸ್ವಲ್ಪ ಮುಂಚೆನೆ ತಗೊಂಡಿರ್ತಾರೆ ಕೆಲವು ಕಾರಣಾಂತರಗಳಿಂದ. ಆ ತರ ಇದ್ದಾಗ ಒಂದು 2-3 ತಿಂಗಳು ಮುಂಚೆ ತಗೊಂಡಿತ್ತು ಅಂತಂದ್ರೆ ಅವ್ರ ಮಗುಗೆ 2-3 ತಿಂಗಳಾಗುವಾಗ್ಲೇ ಅವರು ಮತ್ತೆ ಕೆಲಸಕ್ಕೆ ಹೋಗುವಂತ ಸಂದರ್ಭ ಬರ್ಬೋದು. ಆ ತರ ಇದ್ದಾಗ ಯೂಶಲಿ ಏನಾದ್ರೆ ಮನೆ ಹತ್ರ ಇತ್ತು ಅಂತಂದ್ರೆ ಆಫೀಸ್ಗಳಲ್ಲಿ ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ ಗೆ ಸ್ವಲ್ಪ ಟೈಮ್ ಕೊಡ್ತಾರೆ, ಹೋಗಿ ಹಾಲು ಉಣಿಸಿ ಬರಬಹುದು. ಬಟ್ ದೂರ ಎಲ್ಲ ಇತ್ತು ಅನ್ವಾಗ ಅವ್ರು ಏನ್ ಮಾಡ್ಬೋದು ಅಂದ್ರೆ ಆ ಹಾಲನ್ನ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಒಂದು ಕಂಟೈನರ್ ಅಲ್ಲಿ ಇಟ್ಟು ಬರಬಹುದು. ಮನೇಲಿ ಯಾರಿರ್ತಾರೆ ಅವರು ಅದನ್ನ ಕುಡಿಸಬಹುದು. ಎಕ್ಸ್ಪ್ರೆಸ್ ಮಾಡಿದ ಮಿಲ್ಕ್ ನ ಒಂದು 5-6 hours ಅವರು ಅದನ್ನ ಪ್ರಿಸರ್ವ್ ಮಾಡಬಹುದು, ಕ್ಲೀನ್ ಕಂಟೈನರ್ ಗೆ ಹಾಕ್ಬಿಟ್ಟು ಅದರಲ್ಲಿ ಪಲ್ಲಾಡ ಅಂತ ಹೇಳ್ತೀವಿ ಅಥವಾ ಒಳ್ಳೆ ಅಂತೆಲ್ಲ ಹೇಳ್ತಾರಲ್ಲ ಅದರಲ್ಲಿ ಕುಡಿಸಬಹುದು. ಯೂಶಲಿ ಬಾಟ್ಲ್ ನ ನಾವು ಅಡ್ವೈಸ್ ಮಾಡೋದಿಲ್ಲ, ಏಕೆಂದ್ರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಇದ್ರ ವಿಷಯ ಬಂದಾಗ ಹೇಳ್ತಾ ಇದ್ದೀನಿ. ತಾಯಿ ಹಾಲು ಅಮೃತ ಅಂತ ಹೇಳ್ತಾರೆ, ಬಾಟ್ಲಿ ಹಾಲು ವಿಷ ಅಂತ ಹೇಳ್ತಾರೆ. ಸೊ ಬಾಟ್ಲ್ ಹಾಲಲ್ಲಿ ಈಗ ವಿಷ ಅಂತ ಅಂದ್ರೆ ಹಾಲು ವಿಷ ಅಲ್ಲ, ನಾವು ಕೊಡುವಾಗ ವಿಷವಾಗಿ ಪರಿಣಾಮ ಆಗ್ಬೋದು, ಅಂದ್ರೆ ಕ್ರಿಮಿಗಳು ಕೀಟಗಳು ಎಲ್ಲ ಆಗಿ ಮಗುಗೆ ಇನ್ಫೆಕ್ಷನ್ ಆಗಿ ಅದರಿಂದ ಮರಣ ಹೊಂದೋ ಸಾಧ್ಯತೆಗಳು ಇರ್ತದೆ. ಸೊ ಅದಕ್ಕೆ ಬಾಟ್ಲಿ ಹಾಲನ್ನ ನಾವು ಯೂಶಲಿ ಮಕ್ಕಳ ಡಾಕ್ಟರ್ ಆಗ್ಲಿ ಹೆರಿಗೆ ತಜ್ಞರಾಗ್ಲಿ ಅಡ್ವೈಸ್ ಮಾಡೋದಿಲ್ಲ. ಇನ್ನೊಂದೇನಂದ್ರೆ ನೀವು ಹೇಳಿದ್ರಿ ವರ್ಕಿಂಗ್ ವುಮೆನ್ಸ್ ಗೆ ಅಂತ, ಈಗ ಕೆಲವು ಕಾರಣಗಳಿಂದಾಗಿ ಅವಳಿಗೆ ತಾಯಿ ಹಾಲು ಬರದೇ ಇರುವಂತ ಚಾನ್ಸಸ್ ಇರುವಾಗ, ಈಗ ನಾವೇನು ಬ್ಲಡ್ ಇಲ್ಲ ಅಂತಂದ್ರೆ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಿ, ಅದೇ ತರ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಗಳಂತನೂ ಇದೆ. ಕೆಲವರಿಗೆ ಎಕ್ಸ್ಟ್ರಾ ತುಂಬಾ ಹಾಲಿತ್ತು ಅಂದ್ರೆ ಅದನ್ನ ಶೇಖರಿಸಿ ಅದನ್ನ ರೆಫ್ರಿಜರೇಟರ್ 24 hours ತನಕ ಅದನ್ನ ಯೂಸ್ ಮಾಡಬಹುದು. ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಗಳಂತ ಇದೆ. ಸಣ್ಣ ಊರುಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ದೊಡ್ಡ ದೊಡ್ಡ ಊರುಗಳಲ್ಲಿ ಅದರದ್ದು ವ್ಯವಸ್ಥೆಗಳು ಇದೆ.
1: ಈಗ ಎದೆ ಹಾಲನ್ನ ಎಷ್ಟು ಸಮಯದವರೆಗೆ ಉಣಿಸಬೇಕು?
0: ಫಸ್ಟ್ 6 ತಿಂಗಳು ಫಸ್ಟ್ ಹಾಲನ್ನೇ ಕೊಡ್ಬೇಕು ಅಂತ ಹೇಳ್ತೀವಿ. 6ನೇ ತಿಂಗಳು ಆದ ನಂತರ ಒಂದು ಅರ್ಧ ತಾಯಿ ಹಾಲ್ ಜೊತೆಗೆ ಎಕ್ಸ್ಟ್ರಾ ಹಾಲ್ನ ಕೊಡ್ಲಿಕ್ಕೆ ಹೇಳ್ತೀವಿ. 2-3 ವರ್ಷ ತನಕನೂ ತಾಯಿ ಹಾಲ್ನ ಕುಡಿಸಬಹುದು.
1: ಒಳ್ಳೇದು. ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪಾತ್ರ ಏನು ಈ ನಿಟ್ಟಿನಲ್ಲಿ ಅಂತ ಹೇಳ್ಬಹುದಾ?
0: ಈ ನಿಟ್ಟಿನಲ್ಲಿ ಏನಂದ್ರೆ, ಈಗ ಅವರು ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಫಸ್ಟ್ ಡೆಲಿವರಿ ಆದ ತಕ್ಷಣ ಎಷ್ಟು ಬೇಗ ನಾವು ಹಾಲು ಕುಡಿಸ್ತೀವಿ ಅಷ್ಟು ಒಳ್ಳೇದು ಅಂತ ಅವ್ರಿಗೆ ಗರ್ಭಿಣಿಯಲ್ಲೂ ಹೇಳಿರ್ತಾರೆ, ಒಂದು ಡೆಲಿವರಿ ಆದ ತಕ್ಷಣ ಹೇಳ್ತೀವಿ. ಈಗ ಇನ್ನೊಂದಿದೆ ರೆಸ್ಪೆಕ್ಟ್ಫುಲ್ ಮದರ್ ಮೆಟರ್ನಿಟಿ ಕೇರ್ ಅಂತ, RMC ಅಂತ ಹೇಳ್ತೀವಿ. ಅಂದ್ರೆ ಡೆಲಿವರಿ ಆಗೋ ತಾಯಿನ ನಾವು ಗೌರವದಿಂದ ಕಾಣಬೇಕು ಅಂತ ಇದೆ. ಯೂಶಲಿ ನಾವು ಅವ್ರ ಜೊತೆಗೆ ಒಬ್ಬರನ್ನ ಡೆಲಿವರಿ ಆಗುವಾಗ ಅವ್ರಿಗೆ ಯಾರು ಕಂಫರ್ಟಬಲ್ ಇರ್ತಾರೆ, ಯೂಶಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಗಂಡಸರಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಬೇರೆ ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ಕಷ್ಟ ಆಗ್ತದೆ ಅಂದ್ಬಿಟ್ಟು ಗರ್ಭಿಣಿ ಮಹಿಳೆಗೆ ಯಾರು ತಾಯಿ ಇರ್ಬೋದು ಅಥವಾ ಅಕ್ಕ ಇರ್ಬೋದು ಅವ್ರಿಗೆ ವಿಶ್ವಾಸ ಜಾಸ್ತಿ ಯಾರಿರ್ತದೆ ಅವ್ರನ್ನ ಒಬ್ಬರನ್ನ ಬರ್ತ್ ಕಂಪ್ಯಾನಿಯನ್ ಅಂತ ಕಟ್ಕೊಂಡಿರ್ತೀವಿ. ಸೊ ಡೆಲಿವರಿ ಆದ ತಕ್ಷಣ ಅವರನ್ನು ಅಸಿಸ್ಟ್ ಮಾಡ್ತಾರೆ ಮಗುಗೆ ತಾಯಿ ಹಾಲನ್ನ ಉಳಿಸ್ಲಿಕ್ಕೆ. ಎಷ್ಟು ಬೇಗ ನಾವು ಮಗುವಿಗೆ ತಾಯಿ ಹಾಲನ್ನ ಕೊಡ್ತೀವಿ ಅಷ್ಟು ಒಳ್ಳೇದು. ಅದ್ರ ಬಗ್ಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಿಂದ ಕೆಲವು ಜನಜಾಗೃತಿ ಕಾರ್ಯಕ್ರಮಗಳೆಲ್ಲ ಆಗ್ತದೆ, ಅದಕ್ಕೆ ಕೆಲವು ಇನ್ಫಾರ್ಮೇಶನ್ ಗಳನ್ನ ಫೋಕ್ ಪ್ಲೇಸ್ ತರ ಮಾಡೋದು ಅದನ್ನೆಲ್ಲ ನಾಟಕ ರೂಪದಲ್ಲಿ ಆಗ್ತಾ ಇದೆ. ಮತ್ತೆ ಆಶಾ ಕಾರ್ಯಕರ್ತರು ಎಲ್ಲರೂ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತಾರೆ ಗರ್ಭಿಣಿ ಮಹಿಳೆಯರಿಗೆ. ಮತ್ತೆ ಕೆಲವು ಈಗ ಅಂಗನವಾಡಿಗಳಲ್ಲಿ ಪೌಷ್ಟಿಕತೆ ದಿನ ಅಂತೆಲ್ಲ ಮಾಡ್ತಾರೆ, ಸ್ಯಾನಿಟೇಷನ್ ಡೇ ನ್ಯೂಟ್ರಿಷನ್ ಡೇ ಅಂತ ಮಾಡ್ತಾರಲ್ಲ, ಆ ಟೈಮಲ್ಲಿ ತಾಯಂದಿರನ್ನ ಒಂದ್ ಕಡೆ ಒಗ್ಗೂಡಿಸಿ ಈ ವಿಷಯದ ಬಗ್ಗೆ ಮಾಹಿತಿಗಳನ್ನ ನೀಡಿ ಅವರಿಗೆ ಜಾಗೃತಿನ ಮಾಡ್ತಾ ಇದ್ದಾರೆ.
1: ಈಗ ತಾಯಂದಿರಿಗೆ ನಿಮ್ಮ ಸಲಹೆಗಳೇನು ಈ ಸಂದರ್ಭದಲ್ಲಿ? ಈಗ ಸ್ತನ್ಯಪಾನ

0: ಸಪ್ತಾಹ ಆಚರಿಸಲಾಗ್ತಾ ಇದೆ ಅಲ್ವಾ.
1: ಇದು ನಾವ್ ಒಂದ್ ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ, ಆಗ್ಲೇ ಹೇಳ್ದೆ ತಾಯಿ ಹಾಲು ಒಂದು ಜೀವಾಮೃತ ಅಂತ. ಸೊ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಇದೊಂದು ಸೃಷ್ಟಿದ ಕೊಡುಗೆ ನಮಗೆ. ತಾಯಿ ಮಗುವಿಗೆ ಎದೆ ಹಾಲನ್ನ ಕುಡಿಸೋದು ಒಂದು, ಈಗ ನಾವ್ ಏನ್ ಬರ್ಡೇಗೆ ಗಿಫ್ಟ್ ಅಂತ ಕೊಡ್ತೀವಿ ಅದು ಒಂದು ಮಗುಗೆ ಅತ್ತಮೂಲ್ಯ ಒಂದು ಉಡುಗೊರೆ ತರ ಆಗ್ತದೆ. ಸೊ ಫಸ್ಟ್ ಒಂದು ಗಂಟೆ ಒಳಗೆ ನಾವು ಹಾಲನ್ನ ಉಣಿಸ್ಬೇಕು. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ. ಮತ್ತೆ ಈಗ ಹಾಲು ಬರ್ತಾ ಇಲ್ಲ ಅಂತ ಅವರ ಆತ್ಮವಿಶ್ವಾಸನ ಕಳ್ಕೋಬಾರ್ದು. ಅವರು ಅದನ್ನ ಇಲ್ಲ ನನಗೆ ಬರ್ತದೆ, ನನ್ನ ಮಗುಗೆ ನಾನು ಹಾಲು ಕುಡಿಸ್ತೀನಿ ಅನ್ನೋ ಒಂದು ಪಾಸಿಟಿವ್ ಇದರಲ್ಲಿ ಇದ್ರೆ ಅವ್ರಿಗೆ ಹಾಲು ಚೆನ್ನಾಗಿ ಬರ್ತದೆ. ಮತ್ತೆ ಇದು ಬರೀ ತಾಯಿದು ಮಾತ್ರ ಅಲ್ಲ, ಕುಟುಂಬದ ಸದಸ್ಯರು ಗಂಡ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಅಮ್ಮ, ಅವರದ್ದು ಕೊಡುಗೆ ಜಾಸ್ತಿ ಇರ್ತದೆ. ಸೊ ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಕೊಟ್ರೆ ಅವಳು ಎಲ್ಲಾನು ಸಾಧಿಸ್ಬೋದು, ಮಗುನು ಚೆನ್ನಾಗಿ ಬೆಳೆಸಬಹುದು.
0: ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ನಮ್ಮ ತಾಯಂದಿರಿಗೆ ಈ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ. ನಮ್ಮ ಎಲ್ಲ ತಾಯಂದಿರು ಇದನ್ನ ಕೇಳಿಸ್ಕೊಂಡು ಅವರು ತಮ್ಮ ಮಕ್ಕಳಿಗೆ ಎದೆ ಹಾಲು ಉಣಿಸುವುದರ ಮೂಲಕ ಒಂದು ಒಳ್ಳೆ ಭವಿಷ್ಯವನ್ನ ಕೊಡ್ತಾರೆ ಅಂತ ಅನ್ಕೊಳ್ತಾ ನಮ್ಮ ಇವತ್ತಿನ ಸಂವಾದವನ್ನ ಇಲ್ಲಿಗೆ ಮುಗಿಸೋಣ. ಬಹಳಷ್ಟು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ತಾವು ಹಂಚಿಕೊಂಡಿದ್ದೀರಾ, ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.
2: ಇದುವರೆಗೆ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವ ಈ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ವಿದ್ಯಾರಾವ್ ಕೆಎಲ್, ನಿರ್ವಹಣೆ ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
5: ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಯೋಜನೆ ಅಂತಂತಂದ್ರೆ ವಿಬಿಜಿ ರಾಮ್ಜಿ. ಇದರ ವಿಸ್ತೃತ ರೂಪ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಭಾರತವು 2047ರ ವೇಳೆಗೆ ವಿಕಸಿತ ರಾಷ್ಟ್ರವಾಗಿ ಮಾರ್ಪಾಟುಗೊಳ್ಳುವ ದೂರದೃಷ್ಟಿಯೊಂದಿಗೆ ಮುನ್ನಡೆಯುತ್ತಿದೆ. ಈ ದೂರದೃಷ್ಟಿಯನ್ನು ಗ್ರಾಮೀಣ ಭಾಗದಲ್ಲಿ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸ್ತಾ ಇದೆ. ಅಂತಹದ್ದೇ ಒಂದು ಪ್ರಮುಖ ಹೊಸ ಕಾಯ್ದೆ ಎಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಇದನ್ನು ಸಂಕ್ಷಿಪ್ತ ರೂಪದಾಗಿ ಹೇಳಬೇಕು ಅಂತಂದ್ರೆ ವಿಬಿಜಿ ರಾಮ್ಜಿ ಅಂತ ಕರೀತಾರೆ. ಇದು 2005ರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಇದನ್ನು ನರೇಗಾ ಅಂತಲೂ ಕೂಡ ಕರಿತಾ ಇದ್ರು ಈ ಹಿಂದೆ. ಅದನ್ನು ಜಾರಿಗೆ ತಂದಿದ್ದು ಮೊದಲು ಈ ಹೊಸ ಶಾಸನಬದ್ಧ ಚೌಕಟ್ಟ ಇದನ್ನು ಬದಲಾಯಿಸಿ ವಿಬಿಜಿ ರಾಮ್ಜಿ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. 2025ರ ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಈ ಕಾಯ್ದೆಯು ಗ್ರಾಮೀಣ ಭಾರತದ ಆದಾಯ ಭದ್ರತೆ, ಶಾಶ್ವತ ಆಸ್ತಿ ನಿರ್ಮಾಣ ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನು ಗುರಿಯಾಗಿಟ್ಟುಕೊಂಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ವಿಕಸಿತ ಭಾರತ 2047ರ ದೂರದೃಷ್ಟಿಗೆ ಅನುಗುಣವಾಗಿ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಉದ್ಯೋಗ ಖಾತ್ರಿ ನೀಡುವುದು. ಇಂದಿನ ನರೇಗಾ ಯೋಜನೆಯಲ್ಲಿ ವಾರ್ಷಿಕ 100 ದಿನಗಳ ಉದ್ಯೋಗ ಖಾತ್ರಿ ಇದ್ದರೆ ವಿಬಿಜಿ ರಾಮ್ಜಿಯಲ್ಲಿ ಇದನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಗ್ರಾಮೀಣ ಕುಟುಂಬಗಳ ಆದಾಯ ಸ್ಥಿರತೆ ಹೆಚ್ಚಾಗ್ತದೆ ಮತ್ತು ಕೃಷಿ ಋತುವಿನಲ್ಲಿ ಸೀಡಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸಮಯ ಅಂತ ಹೇಳ್ತಾರಲ್ಲ ಅದು 60 ದಿನಗಳವರೆಗೆ ಕೆಲಸವಿಲ್ಲದ ಅವಧಿಯಲ್ಲಿ ಖಾತ್ರಿಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದ್ರೆ ಉದ್ಯೋಗ ಖಾತ್ರಿ ಹೆಚ್ಚಳ. ಪ್ರತಿ ಗ್ರಾಮೀಣ ಕುಟುಂಬಕ್ಕೂ ವಾರ್ಷಿಕ 125 ದಿನಗಳ ಅಕುಶಲ ಕೈಗಾರಿಕೆ ಕೆಲಸದ ಖಾತ್ರಿಯನ್ನು ಇದು ನೀಡುತ್ತದೆ. ಮುಂದಿನದು ಶಾಶ್ವತ ಆಸ್ತಿ ನಿರ್ಮಾಣಕ್ಕೆ ಆದ್ಯತೆ ಕೊಡತಕ್ಕಂಥದ್ದು. ರಸ್ತೆಗಳು, ಚೆಕ್ ಡ್ಯಾಮ್ಗಳು, ಸೇತುವೆಗಳು, ನೀರಾವರಿ ಸೌಲಭ್ಯಗಳು ಮುಂತಾದ ದೀರ್ಘಕಾಲೀನ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸುವುದಕ್ಕೆ ಈ ಯೋಜನೆ ಆದ್ಯತೆ ನೀಡುತ್ತೆ.

ಇರತಕ್ಕಂಥದ್ದು. ತಂತ್ರಜ್ಞಾನ ಆಧಾರಿತ ನಿರ್ವಹಣೆ, ಬಯೋಮೆಟ್ರಿಕ್ ಧೃವೀಕರಣ, ಮೊಬೈಲ್ ಮಾನಿಟರಿಂಗ್, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್, ಎಐ ಆಧಾರಿತ ವಿಶ್ಲೇಷಣೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲಾಗಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಲಪಡಿಸುವಿಕೆ, ಗ್ರಾಮ ಮಟ್ಟದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ವ್ಯವಸ್ಥೆ, ರಾಜ್ಯಗಳೊಂದಿಗೆ ಹಂಚಿಕೆ. ಕೆಲವು ವರದಿಗಳ ಪ್ರಕಾರ ಯೋಜನೆಯ ಹಣಕಾಸು ಹೊರೆಯಲ್ಲಿ ರಾಜ್ಯಗಳ ಪಾಲು ಸುಮಾರು 40% ಇರಬಹುದು. ಕೂಲಿ ದರ ಹೆಚ್ಚಳ, ಕೆಲವು ರಾಜ್ಯಗಳಲ್ಲಿ ಕೂಲಿಯನ್ನು 370 ರೂಗಳಿಗೆ ಏರಿಸುವ ಪ್ರಸ್ತಾಪ ಈ ಯೋಜನೆಯಲ್ಲಿ ಇದೆ. ನರೇಗಾದಿಂದ ವಿಬಿಜಿ ರಾಮ್ಸ್ಗೆ ಬದಲಾವಣೆಯ ಮಹತ್ವ, ನರೇಗಾ ಯೋಜನೆಯು ಗ್ರಾಮೀಣ ಬಡವರಿಗೆ ಆದಾಯ ಭದ್ರತೆ ನೀಡಿದ್ದರೂ ಅದರಲ್ಲಿ ಕೆಲವು ಲೋಪಗಳಿದ್ದವು. ಉದಾಹರಣೆ, ಕಡಿಮೆ ದಿನಗಳ ಖಾತರಿ, ಆಸ್ತಿಗಳ ಗುಣಮಟ್ಟ ಕಡಿಮೆ ಇರುವುದು, ಭ್ರಷ್ಟಾಚಾರದ ಆರೋಪಗಳು ಇತ್ಯಾದಿ. ಈ ವಿಬಿಜಿ ರಾಮ್ಜಿಯು ಈ ಲೋಪಗಳನ್ನು ಸರಿಪಡಿಸಿ ಹೆಚ್ಚಿನ ದಿನಗಳ ಖಾತರಿ ನೀಡತಕ್ಕಂಥದ್ದು, ಉತ್ತಮ ಗುಣಮಟ್ಟದ ಆಸ್ತಿ ನಿರ್ಮಾಣ, ಡಿಜಿಟಲ್ ಗವರ್ನೆನ್ಸ್ ಮೂಲಕ ಹೊಸ ಆಯಾಮನ ನೀಡತಕ್ಕಂಥದ್ದು. ಇದು ಕೇವಲ ಉದ್ಯೋಗ ಯೋಜನೆಯಲ್ಲದೆ ಗ್ರಾಮೀಣ ಸಬಲೀಕರಣ, ಬೆಳವಣಿಗೆ ಮತ್ತು ಸ್ವಾವಲಂಬನೆಯ ಸಮಗ್ರ ಚೌಕಟ್ಟಾಗಿದೆ. ಈ ಯೋಜನೆಯಿಂದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕ ಆಸರೆ ಸಿಗಲಿದೆ. ಶಾಶ್ವತ ಆಸ್ತಿಗಳ ನಿರ್ಮಾಣದಿಂದ ಗ್ರಾಮಗಳು ದೀರ್ಘಕಾಲೀನ ಅಭಿವೃದ್ಧಿ ಕಾಣುತ್ತದೆ. ಆದರೆ ರಾಜ್ಯಗಳ ಮೇಲೆ ಹೆಚ್ಚುವರಿ ಹಣಕಾಸು ಹೊರೆ, ಅನುಷ್ಠಾನದ ಸವಾಲುಗಳು, ವಿರೋಧ ಪಕ್ಷಗಳ ಟೀಕೆಗಳು, ಇವು ಕೆಲವು ಸವಾಲುಗಳು ಎದುರಿಸತಕ್ಕಂಥದ್ದು. ಭಾರತವು 2047ರಲ್ಲಿ ಸ್ವಾತಂತ್ರ್ಯದ ಶತಮಾನೋತ್ಸವ ಸಂದರ್ಭದಲ್ಲಿ ವಿಕಸಿತ ದೇಶವಾಗಿ ಅಂದರೆ ಡೆವಲಪ್ಡ್ ನೇಷನ್ ಮಾರ್ಪಟ್ಟುಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿತ್ತು. ಇದನ್ನು ವಿಕಸಿತ ಭಾರತ್ @2047 ಎಂದು ಕರೆಯಲಾಗುತ್ತದೆ. ಈ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳು, ಅಭಿಯಾನಗಳು ಮತ್ತು ಸಂಕಲ್ಪಗಳನ್ನು ರೂಪಿಸಿದೆ. ಅದರಲ್ಲಿ ಪ್ರಮುಖವಾದುದು ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆ ಮತ್ತು ಸಂಬಂಧಿತ ಯೋಜನೆಗಳು. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ಉಜ್ವಲ, ಪಿಎಂ ಕಿಸಾನ್, ಜಲಜೀವನ್ ಮಿಷನ್, ಪಿಎಂ ಸನ್ನಿಧಿ ಮುಂತಾದವುಗಳನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಿದೆ. ಕರ್ನಾಟಕವು ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು ತಂತ್ರಜ್ಞಾನ, ಐಟಿ, ಕೃಷಿ, ಉದ್ಯಮ ಮತ್ತು ನವೀಕರಣೀಯ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ಇದೆ. ರಾಜ್ಯವು ವಿಕಸಿತ ಭಾರತ್ನ ಗುರಿಗಳಲ್ಲಿ ಸುಮಾರು 10% ಕೊಡುಗೆ ನೀಡಬೇಕು ಎಂಬ ಗುರಿಯನ್ನು ಹೊಂದಿದೆ. ಇಲ್ಲಿ ವಿಕಸಿತ ಭಾರತ್ ಸಂಕಲ್ಪ ಯೋಜನೆಯ ಅನುಷ್ಠಾನವು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023 ನವೆಂಬರ್ 15ರಂದು ಜಾರ್ಖಂಡ್ನ ಕುಂಟಿಯಿಂದ ಈ ಯಾತ್ರೆಗೆ ಚಾಲನೆ ನೀಡಿದರು. ಇದು ದೇಶಾದ್ಯಂತ 2.7 ಲಕ್ಷ ಗ್ರಾಮ ಪಂಚಾಯತಿಗಳು ಮತ್ತು 15,000 ನಗರ ಪ್ರದೇಶಗಳನ್ನು ಆವರಿಸುವ ದೊಡ್ಡ ಮಟ್ಟದ ಅಭಿಯಾನವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅರ್ಹರಾದವರಿಗೆ ಕೇಂದ್ರ ಯೋಜನೆಗಳ ಪ್ರಯೋಜನ ತಲುಪಿಸತಕ್ಕಂಥದ್ದು, ಜನರಲ್ಲಿ ವಿಕಸಿತ ಭಾರತ್ ಸಂಕಲ್ಪದ ಜಾಗೃತಿ ಮೂಡಿಸತಕ್ಕಂಥದ್ದು, ಮಾಹಿತಿ, ಶಿಕ್ಷಣ ಮತ್ತು ಸಂವಹನಗಳ ಮೂಲಕ ಗ್ರಾಮ ಗ್ರಾಮಕ್ಕೆ ತೆರಳತಕ್ಕಂಥದ್ದು, ಮೇರಿ ಕಹಾನಿ ಮೇರಿ ಜಬಾನಿ ಮೂಲಕ ಪ್ರಯೋಜನ ಪಡೆದವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಯಾತ್ರೆಯನ್ನು 2023ರ ನವೆಂಬರ್ನಿಂದಲೇ ಆರಂಭಿಸಲಾಗಿತ್ತು. ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಇತರ ಜಿಲ್ಲೆಗಳಲ್ಲಿ ಆದಿವಾಸಿ ಪ್ರದೇಶಗಳ ಮೇಲೆ ವಿಶೇಷ ಗಮನವನ್ನು ನೀಡಲಾಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಮೈಸೂರಿನಲ್ಲಿ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕಮಗಳೂರು ಮತ್ತು ಇತರ ಜಿಲ್ಲೆಗಳಿಂದ ಸಹ ಇದೇ ರೀತಿ ಕಾರ್ಯಕ್ರಮಗಳು ಸಹ ನಡೆದವು. ದಕ್ಷಿಣ ಕನ್ನಡದ ಮಂಗಳೂರಿನ ಉಳಾಯಿಬೆಟ್ಟು ಗ್ರಾಮ ಪಂಚಾಯತಿಯಲ್ಲಿ ಯಾತ್ರೆಗೆ ಚಾಲನೆ ಸಹ ನೀಡಲಾಯಿತು. ಗ್ರಾಮೀಣ ಜನರಿಗೆ ಕೇಂದ್ರ ಯೋಜನೆಗಳ ಮಾಹಿತಿ ನೀಡುವಲ್ಲಿ ಈ ಯೋಜನೆ ಯಶಸ್ವಿಯಾಯಿತು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಯಾತ್ರೆ ನೀಡಲು ಪಿಎಂ ಕಿಸಾನ್, ಜಲಜೀವನ್ ಮಿಷನ್ ಮುಂತಾದ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸಿತು. ರಾಜ್ಯದಲ್ಲಿ 100,000 ಜನರು ಯಾತ್ರೆಯಲ್ಲಿ ಭಾಗವಹಿಸಿ ಸಂಕಲ್ಪ ಪಡೆದುಕೊಂಡರು. ಅನೇಕರು ತಮ್ಮ ಅನುಭವಗಳನ್ನ ಯೋಜನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸಚಿವರು ಮತ್ತು ಸ್ಥಳೀಯ ನಾಯಕರು ಭಾಗವಹಿಸಿದ್ದರು. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕರ್ನಾಟಕದಲ್ಲಿ ಯಾತ್ರೆಯಲ್ಲಿ ಭಾಗವಹಿಸಿ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಈ ಯೋಜನೆಯಲ್ಲಿ ಕೃಷಿ ಕ್ಷೇತ್ರದ ಬಗ್ಗೆ ಗಮನ ಕೊಡೋದಾದರೆ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರಿಗೆ ಆಧುನಿಕ ತಂತ್ರಜ್ಞಾನ, ಹೊಸ ಬೀಜಗಳು ಮತ್ತು ಇತರ ಸಹಾಯ ತಲುಪಿಸಲಾಗುತ್ತದೆ. ಉದ್ಯೋಗ ಮತ್ತು ಉದ್ಯಮ ರೋಜ್ಗಾರ್ ಯೋಜನೆಗಳ ಮೂಲಕ ಯುವಕರಿಗೆ ಅವಕಾಶಗಳು. 2025ರಿಂದ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ನೆರವಾಗ್ತಾ ಇದೆ. ಈ ರಾಜ್ಯದ ದೃಷ್ಟಿಕೋನ ಏನಾದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕ @100 ವಿಷನ್ ಡಾಕ್ಯುಮೆಂಟ್ ಫಾರ್ 2047 ಎಂಬತಕ್ಕಂಥದ್ದು ರೂಪಿಸಿದ್ದು, ಬೆಂಗಳೂರು ಸೇರಿದಂತೆ ನಗರಗಳನ್ನು ನವೀಕರಣೀಯ ಶಕ್ತಿ ಎಐ ಸೆಮಿಕಂಡಕ್ಟರ್ಗಳಲ್ಲಿ ಮುಂಚೂಣಿಗೆ ತರುವ ಗುರಿಯನ್ನು ಇದು ಹೊಂದಿದೆ. ರಾಜ್ಯವು ಭಾರತದ ವಿಕಸಿತ ಭಾರತ್ನಲ್ಲಿ 10% ಕೊಡುಗೆ ನೀಡುವ ಗುರಿಯನ್ನು ಇಟ್ಟುಕೊಂಡಿದೆ. ಈ ಯೋಜನೆಯ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಯಾತ್ರೆ

0: ಯಶಸ್ವಿಯಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕೊರತೆ, ಆಡಳಿತದ ವಿಳಂಬಗಳು ಮತ್ತು ಭೌತಿಕ ಸವಲತ್ತುಗಳ ಕೊರತೆ ಇಲ್ಲಿ ಸವಾಲುಗಳಾಗಿವೆ. ಆದರೆ 2026 ಬಜೆಟ್ನಲ್ಲಿ ವಿಕಸಿತ್ ಭಾರತ್ಗೆ ಬಲವಾದ ಬೆಂಬಲ ನೀಡಲಾಗಿದ್ದು ಕರ್ನಾಟಕಕ್ಕೆ ಹೆಚ್ಚಿನ ನಿಧಿ ಮತ್ತು ಯೋಜನೆಗಳು ಲಭ್ಯವಾಗುತ್ತಿದೆ. ವಿಕಸಿತ್ ಭಾರತ್ ಸಂಕಲ್ಪ ಯೋಜನೆಯ ಕೇವಲ ಒಂದು ಅಭಿಯಾನವಲ್ಲ, ಬದಲಿಗೆ ದೇಶದ ಪ್ರತಿ ನಾಗರಿಕನ ಜೀವನವನ್ನು ಸುಧಾರಿಸತಕ್ಕಂಥ ಸಂಕಲ್ಪವಾಗಿದೆ. ಕರ್ನಾಟಕದಲ್ಲಿ ಇದರ ಅನುಷ್ಠಾನವು ರಾಜ್ಯದ ತಂತ್ರಜ್ಞಾನಿಕ ಮತ್ತು ಆರ್ಥಿಕ ಶಕ್ತಿಯೊಂದಿಗೆ ಸಂಯೋಜನೆಯಾಗಿದೆ. 2047 ವಿಕಸಿತ್ ಭಾರತ್ಗೆ ಮಹತ್ವದ ಕೊಡುಗೆ ಇದು ನೀಡ್ತಾ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಜನರ ಸಹಯೋಗದೊಂದಿಗೆ ಈ ಗುರಿ ಸಾಧ್ಯವಾಗಲಿದೆ. ಇದು ಕರ್ನಾಟಕದ ಭವಿಷ್ಯಕ್ಕೆ ಮಾತ್ರವಲ್ಲ, ಸಮಗ್ರ ಭಾರತದ ಸಮೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಅನ್ನೋದನ್ನು ನಾವು ಮನಗಾಣಬಹುದು.
1: ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ಅನುಮೋದನೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿ ಪ್ರಧಾನಿ ಅವರಿಂದ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಉದ್ಘಾಟನೆ. 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರ 200 ರೂಪಾಯಿಗಳಷ್ಟು ಇಳಿಕೆ, ಇಂದಿನಿಂದ ಹೊಸ ದರ ಜಾರಿ. ಜುಲೈನಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಗಮನಾರ್ಹ ಏರಿಕೆ, 211,205 ಕೋಟಿ ರೂಪಾಯಿಗಳ ಏರಿಕೆಯೊಂದಿಗೆ 15% ಹೆಚ್ಚಳ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ ಹಾಗೂ ಪ್ರಧಾನಿ ಅಭಿನಂದನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಅನುಮೋದನೆ ನೀಡಿದ್ದಾರೆ. ಈ ಮಸೂದೆಯನ್ನು ಗುರುವಾರ ಸಂಸತ್ತು ಅಂಗೀಕರಿಸಿತ್ತು. ಕಠಿಣ ಶಿಕ್ಷೆಗಳನ್ನು ಪರಿಚಯಿಸುವ ಮತ್ತು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ಅಭ್ಯಾಸಗಳನ್ನು ತಡೆಯುವುದು ಈ ಕಾಯ್ದೆಯ ಗುರಿಯಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವಾಗ ದೃಢವಾದ ಕಾನೂನು ಚೌಕಟ್ಟನ್ನು ರಚಿಸುವ ಮೂಲಕ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ, ನ್ಯಾಯಸಮ್ಮತತೆ ಮತ್ತು ಸಮಗ್ರತೆಯನ್ನು ಬಲಪಡಿಸಲು ಕಾಯ್ದೆ ಪ್ರಯತ್ನಿಸುತ್ತದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳಿಗೆ ಸೇರಿದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಪ್ರಮುಖ ನಿಬಂಧನೆಗಳನ್ನು ಈ ಕಾಯ್ದೆ ಒಳಗೊಂಡಿದೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆ ಭೋಗಪುರಂನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರೀನ್ಫೀಲ್ಡ್ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದರು. ಇದಕ್ಕೂ ಮೊದಲು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಆಂಧ್ರಪ್ರದೇಶ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್, ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಮತ್ತು ಇತರ ಗಣ್ಯರು ಬರಮಾಡಿಕೊಂಡರು. ಪ್ರಧಾನಿಯವರು ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಉದ್ಘಾಟಿಸಿದರು. ಬಳಿಕ ವಿಮಾನ ನಿಲ್ದಾಣದ ಅತ್ಯಾಧುನಿಕ ಪ್ರಯಾಣಿಕರ ಸೌಲಭ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ವಿಮಾನ ನಿಲ್ದಾಣದ ವಿನ್ಯಾಸ, ಸುಧಾರಿತ ತಂತ್ರಜ್ಞಾನ, ಮಾಸ್ಟರ್ ಪ್ಲಾನ್ ಮತ್ತು ವಾಯುಯಾನ ಕೇಂದ್ರವಾಗಿ ಭವಿಷ್ಯದ ವಿಸ್ತರಣೆಯ ಕುರಿತು ಅಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ನೀಡಿದರು. ಪ್ರಧಾನಿಯವರು ಉತ್ತರ ಆಂಧ್ರದ 13,500ಕ್ಕೂ ಹೆಚ್ಚು ಬುಡಕಟ್ಟು ಮಹಿಳೆಯರು ಪ್ರದರ್ಶಿಸಿದ

0: ಸಾಂಪ್ರದಾಯಿಕ ತಿಮ್ಸಾ ನೃತ್ಯವನ್ನು ವೀಕ್ಷಿಸಿದರು. ನಂತರ ಅವರು ಕರ್ನಾಟಕದ ಮೈಸೂರಿಗೆ ತಲುಪಲಿದ್ದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ವಿವೇಕ ಸ್ಮಾರಕವು ನವೆಂಬರ್ 1892ರಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದಾದ್ಯಂತ ಪ್ರಯಾಣ ಮಾಡುವಾಗ ಮೈಸೂರಿಗೆ ನೀಡಿದ ಐತಿಹಾಸಿಕ ಭೇಟಿಯನ್ನು ಸ್ಮರಿಸುತ್ತದೆ. ಪ್ರಸಿದ್ದ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿಗಳಿಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಇದು ಮುಖ್ಯವಾಗಿ 4D ಅನುಭವ ಕೇಂದ್ರ, ಪ್ರದರ್ಶನ ಸಭಾಂಗಣ, ಸುಮಾರು 700 ಜನರು ಕುಳಿತುಕೊಳ್ಳಬಹುದಾದ ಆಂಫಿಥಿಯೇಟರ್, ತರಗತಿ ಕೊಠಡಿಗಳು, ಸಮ್ಮೇಳನ ಕೊಠಡಿಗಳು, ಗ್ರಂಥಾಲಯ, ಓದುವ ಕೊಠಡಿ, ಧ್ಯಾನ ಮತ್ತು ಯೋಗ ಸಭಾಂಗಣ ಹಾಗೂ ಪುಸ್ತಕ ಮಳಿಗೆಯನ್ನು ಹೊಂದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಮೀಸಲಾದ ಸೌಲಭ್ಯಗಳನ್ನು ಸಹ ಈ ಕೇಂದ್ರ ಒಳಗೊಂಡಿದೆ. ಇಂದು ರಾಜರ್ಷಿ ಪುರುಷೋತ್ತಮ ದಾಸ್ ತಂಡನ್ ಅವರ ಜನ್ಮ ವಾರ್ಷಿಕೋತ್ಸವದ ಹಿನ್ನೆಲೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ವಿವಿಧ ಚಳವಳಿಗಳಲ್ಲಿ ರಾಜರ್ಷಿ ಪುರುಷೋತ್ತಮ ದಾಸ್ ತಂಡನ್ ಅವರು ಪ್ರವರ್ತಕ ಪಾತ್ರವನ್ನು ವಹಿಸಿದ್ದಾರೆ ಎಂದು ಹೇಳಿದ್ದಾರೆ. ಉತ್ಸಾಹಭರಿತ ಬರಹಗಳ ಮೂಲಕ ರಾಜರ್ಷಿ ಪುರುಷೋತ್ತಮ ದಾಸ್ ತಂಡನ್ ಸಮಾಜವನ್ನು ಜಾಗೃತಗೊಳಿಸುವ ಮತ್ತು ರಾಷ್ಟೀಯ ಪ್ರಜ್ಞೆ ತುಂಬುವ ಪ್ರಮುಖ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಿಂದಿ ಭಾಷೆಗೆ ರಾಜರ್ಷಿ ಪುರುಷೋತ್ತಮ ದಾಸ್ ತಂಡನ್ ಅವರ ಕೊಡುಗೆ ಅವಿಸ್ಮರಣೀಯವಾಗಿದೆ. ರಾಷ್ಟೀಯ ಸೇವೆಗೆ ಅವರ ಸಮರ್ಪಣೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯ ಶಾಶ್ವತ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು ಇಂದು ವಾಣಿಜ್ಯ ಎಲ್ಪಿಜಿ ಅನಿಲದ ಬೆಲೆಯನ್ನು ಸುಮಾರು 200 ರೂಪಾಯಿಗಳಷ್ಟು ಕಡಿಮೆ ಮಾಡಿವೆ. ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಹೊಸ ಬೆಲೆ ಈಗ 2,738 ರೂಪಾಯಿಗಳಾಗಲಿದೆ. ಅದೇ ರೀತಿ ಕೋಲ್ಕತ್ತಾದಲ್ಲಿ 2,872 ರೂಪಾಯಿ 50 ಪೈಸೆ, ಮುಂಬೈನಲ್ಲಿ 2,691 ರೂಪಾಯಿ 50 ಪೈಸೆ ಮತ್ತು ಚೆನ್ನೈನಲ್ಲಿ 2,906 ರೂಪಾಯಿಗಳಾಗಿರಲಿದೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಹೊಸ ಬೆಲೆಗಳು ಇಂದಿನಿಂದ ಜಾರಿಗೆ ಬಂದಿದ್ದು, ಈ ನಿರ್ಧಾರವು ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಮತ್ತು ಆಹಾರ ಹಾಗೂ ಪಾನೀಯ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಕೊಂಚ ಮಟ್ಟಿಗೆ ನಿರಳತೆಯನ್ನು ನೀಡುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ತಿಂಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 211,205 ಕೋಟಿ ರೂಪಾಯಿಗಳಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025ರ ಜುಲೈನಲ್ಲಿ 183,065 ಕೋಟಿ ರೂಪಾಯಿಗಳಿದ್ದ ಜಿಎಸ್ಟಿ ಸಂಗ್ರಹ ವರ್ಷದಿಂದ ವರ್ಷಕ್ಕೆ ಶೇಕಡ 15.4% ಹೆಚ್ಚಳವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಒಟ್ಟು ದೇಶೀಯ ಜಿಎಸ್ಟಿ ಆದಾಯ 144,695 ಕೋಟಿ ರೂಪಾಯಿಗಳಾಗಿದ್ದು, ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡ 10.1% ಹೆಚ್ಚಾಗಿದೆ. ಆಮದುಗಳಿಂದಾದ ಜಿಎಸ್ಟಿ ಸಂಗ್ರಹ ಶೇಕಡ 28.8% ಹೆಚ್ಚಾಗಿ 66,511 ಕೋಟಿ ರೂಪಾಯಿಗಳಿಗೆ ತಲುಪಿದ್ದು, ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಕ್ರೀಡಾಕೂಟದಲ್ಲಿ ಪುರುಷರ ಜಾವೆಲಿನ್ ಎಸೆತದಲ್ಲಿ ಬೆಳ್ಳಿ ಪದಕ ಜಯಿಸಿರುವ ನೀರಜ್ ಚೋಪ್ರಾ ಮತ್ತು ಕಂಚಿನ ಪದಕ ಗಳಿಸಿದ ಯಶ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಡೆಕಥ್ಲಾನ್ನಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡ ತೇಜಸ್ವಿನ್ ಶಂಕರ್ ಹಾಗೂ ಮಹಿಳೆಯರ 57 ಕೆಜಿ ಜೂಡೋ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಜೂಡೋ ಆಟಗಾರ್ತಿ ಯಾಮಿನಿ ಮೌರ್ಯ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಇದೇ ವೇಳೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಮಾಧ್ಯಮ ಪೋಸ್ಟ್ನಲ್ಲಿ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ, ಯಶ್ವೀರ್ ಸಿಂಗ್, ತೇಜಸ್ವಿನ್ ಶಂಕರ್ ಮತ್ತು ಯಾಮಿನಿ ಮೌರ್ಯ ಅವರನ್ನು ಅಭಿನಂದಿಸಿದ್ದಾರೆ. ಮಧ್ಯಪ್ರದೇಶ ಪೊಲೀಸರ ಮಾದಕ ದ್ರವ್ಯ ವಿರೋಧಿ ಅಭಿಯಾನವಾದ ನಶೆ ಸೆ ದೂರಿ ಹೇ ಜರೂರಿ 2.0 5 ವಿಶ್ವ ದಾಖಲೆಗಳನ್ನು ನಿರ್ಮಿಸಿದೆ. ಅಭಿಯಾನದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದರು. ಲಂಡನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಭಿಯಾನದ 5 ಸಾಧನೆಗಳನ್ನು ಗುರುತಿಸಿದೆ. 15 ದಿನಗಳ ಕಾಲ ನಡೆದ ಅಭಿಯಾನ ಜನರಿಗೆ ಮಾದಕ ದ್ರವ್ಯಗಳಿಂದ ದೂರವಿರುವ ಸಂದೇಶವನ್ನು ಸಾರಿತು. ಚಲನಚಿತ್ರ, ಕ್ರೀಡೆ, ಸಂಗೀತ, ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ 60ಕ್ಕೂ ಹೆಚ್ಚು

0: ಮಹಿಳೆಯರು ಸಹ ಅಭಿಯಾನವನ್ನು ಬೆಂಬಲಿಸಿದರು. ರಾಜ್ಯಾದ್ಯಂತ ಜುಲೈ 15ರಿಂದ 30ರವರೆಗೆ ನಡೆದ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ದ ಜಾಗೃತಿ ಮೂಡಿಸಿತು ಎಂದು ಮಧ್ಯಪ್ರದೇಶ ಪೊಲೀಸ್ ಪ್ರಧಾನ ಕಚೇರಿ ತಿಳಿಸಿದೆ. ಕೇರಳಂನಲ್ಲಿ ಭಾರಿ ಮಳೆ ಮುಂದುವರೆದಿದ್ದು 14 ಜಿಲ್ಲೆಗಳ ಪೈಕಿ 8 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಜಾರಿಯಲ್ಲಿದ್ದರೆ ಉಳಿದ 3 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. 9 ಜಿಲ್ಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಮುಚ್ಚಲ್ಪಟ್ಟಿವೆ. ನಿನ್ನೆ ಸಂಜೆಯಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹಲವಾರು ಪ್ರದೇಶಗಳಲ್ಲಿ ಭೂಕುಸಿತ ಮತ್ತು ಪ್ರವಾಹ ಉಂಟಾಗಿದೆ. ಕೊಟ್ಟಾಯಂ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ 2 ಪೆಟ್ಟ ಮುಳುಗಿದ್ದು ಪಟ್ಟಣ ಸಂಪರ್ಕ ಕಡಿತಗೊಂಡಿದೆ. ಹತ್ತಿರದ ವಸತಿ ಪ್ರದೇಶಗಳು ಜಲಾವೃತವಾಗಿವೆ. ಜಲಾಶಯದ ಮಟ್ಟ ಏರುತ್ತಲೇ ಇರುವುದರಿಂದ ಪಾಲಕ್ಕಾಡ್ನ ಮಂಗಳಂ ಅಣೆಕಟ್ಟು ಮತ್ತು ತಿರುವನಂತಪುರಂನ ನೆಯ್ಯರ್ ಹಾಗೂ ಅರುವಿಕ್ಕರ ಅಣೆಕಟ್ಟುಗಳ ಗೇಟ್ಗಳನ್ನು ತೆರೆಯಲಾಗಿದೆ. ರಾಜ್ಯದ ಕರಾವಳಿಯಲ್ಲಿ 2 ದಿನಗಳ ಕಾಲ ಮೀನುಗಾರಿಕೆಯನ್ನು ಸಹ ನಿಷೇಧಿಸಲಾಗಿದೆ. ಇಂದಿನಿಂದ ಸಿಕ್ಕಿಂನಲ್ಲಿರುವ ನಾಥುಲಾ ಪಾಸ್ ಮೂಲಕ ಭಾರತ ಮತ್ತು ಚೀನಾ ಗಡಿ ವ್ಯಾಪಾರವನ್ನು ಪುನರಾರಂಭಿಸಲಿದ್ದು, ಇದು 2 ನೆರೆಯ ರಾಷ್ಟಗಳ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗದ ಪುನರುಜ್ಜೀವನವನ್ನು ಸೂಚಿಸುತ್ತದೆ. ಇದರೊಂದಿಗೆ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ 2020ರಿಂದ 6 ವರ್ಷಗಳವರೆಗೆ ನಿರ್ಬಂಧಿಸಲಾಗಿದ್ದ ಗಡಿ ವ್ಯಾಪಾರ ಪುನರುಜ್ಜೀವಗೊಳ್ಳಲಿದ್ದು, ಗಡಿಯಾಚೆಗಿನ ವಾಣಿಜ್ಯ ವ್ಯವಹಾರವನ್ನು ಉತ್ತೇಜಿಸುವ ನಿರೀಕ್ಷೆ ಇದೆ. ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಆಂಡಿ ಬರ್ನ್ಹ್ಯಾಮ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ತಮ್ಮ ಸಂಭಾಷಣೆಯ ಸಮಯದಲ್ಲಿ ತಂತ್ರಜ್ಞಾನ, ನಾವೀನ್ಯತೆ, ರಕ್ಷಣೆ, ಭದ್ರತೆ, ಶುದ್ದ ಇಂಧನ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಮತ್ತು ಭಾರತ ಯುಕೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಕುರಿತು ಮಾತುಕತೆ ನಡೆಸಿದ್ದಾಗಿ ತಿಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯ ಅಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ಅನುಮೋದನೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿ ಪ್ರಧಾನಿ ಅವರಿಂದ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಉದ್ಘಾಟನೆ. 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರ 200 ರೂಪಾಯಿಗಳಷ್ಟು ಇಳಿಕೆ, ಇಂದಿನಿಂದ ಹೊಸ ದರ ಜಾರಿ. ಜುಲೈನಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಗಮನಾರ್ಹ ಏರಿಕೆ. 211,205 ಕೋಟಿ ರೂಪಾಯಿಗಳ ಏರಿಕೆಯೊಂದಿಗೆ ಶೇಕಡಾ 15ರಷ್ಟು ಹೆಚ್ಚಳ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ ಹಾಗೂ ಪ್ರಧಾನಿ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಓಜಸ್ ಚಿತ್ರದಿಂದ ಆದ ಒಂದು ಹಾಡು ಇದೀಗ ಗೋವಿಂದ್ ಕರ್ನೂಲ್ ಅವರ ಸ್ವರದಲ್ಲಿ. ವಿನಯ್ ಅವರ ರಚನೆ ಇದು, ಕಾರ್ತಿಕ್ ವೆಂಕಟೇಶ್ ಅವರ ಸ

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.SSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸಂಜಿತ್ ಹೆಗ್ಡೆ ಹಾಗೂ ಬಾಬಿ ಸಿಹಾರ್ ಅವರ ಹಾಡು ಕಂಠದಲ್ಲಿ ಮೂಡಿ ಬರ್ತಾ ಇದೆ ಜೆಂಟಲ್ಮ್ಯಾನ್ ಚಿತ್ರದ ಈ ಒಂದು ಹಾಡು.

0: ಚಿತ್ರಗೀತೆ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
5: ವೀರವರ್ಮ ಕೃಷ್ಣಾರ್ಜುನರನ್ನು ಕುರಿತು ಹೀಗೆ ಹೇಳ್ತಾ ಇದ್ದಾನೆ. ಕೃಷ್ಣ ನೀನು, ಅರ್ಜುನ ನಿನ್ನ ಧ್ವಜದಲ್ಲಿರುವಂತಹ ಆಂಜನೇಯ, ಈ ಮೂವರ ಜೊತೆ ನಾನು ಕಾದುತ್ತೇನೆ, ಯುದ್ಧವನ್ನ ಮಾಡ್ತೇನೆ, ಉಳಿದವರವರು ಎಲ್ಲಿಗಾದರೂ ಕೂಡ ಹೋಗ್ಲಿ ಅಂತ ಹೇಳಿ ಕೃಷ್ಣನ ಮೇಲೆ, ಅರ್ಜುನನ ಮೇಲೆ ಮತ್ತು ಆಂಜನೇಯನ ಮೇಲೆ ಬಾಣಗಳನ್ನು ಹೊಡೆದು ಅವರೆಲ್ಲರನ್ನೂ ಕೂಡ ಘಾಸಿ ಮಾಡಿದ್ದಾನೆ. ವೀರವರ್ಮ 8 ದಿಕ್ಕುಗಳಿಗೂ ಕೂಡ ಬಾಣವನ್ನ ಬಿಡ್ತಾ ಇದ್ದಾನಂತೆ. ಇಡೀ ಆಕಾಶವೆಲ್ಲ ಬಾಣಮಯವಾಯಿತು. ಆತನ ಬಾಣದ ಕೈ ಚಲಕವನ್ನ ಕಂಡು ಕೃಷ್ಣ, ಅರ್ಜುನ, ಹನುಮಂತರಾದಿಯಾಗಿ ಎಲ್ಲರಿಗೂ ಕೂಡ ತಲೆ ತಿರುಗುವಂತಾಯ್ತಂತೆ. ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಅರ್ಜುನ ವೀರವರ್ಮನ ಮೇಲೆ ಬಾಣಗಳನ್ನ ಬಿಡ್ತಾ ಇದ್ದಾನೆ.

ಕಟ್ಟಿದ ಕುದುರೆಗಳನ್ನ ಬಿಟ್ಬಿಡು ಅಂತ ಹೇಳಿ ಆತನ ಮೇಲೆ ಬಾಣಗಳನ್ನ ಸುರಿಸ್ತಾ ಇದ್ದಾನೆ. ಇಲ್ಲದೆ ಇದ್ರೆ ನೀನು ಸಂಹಾರವಾಗ್ತೀಯ, ನಿನ್ನನ್ನು ನಾಶ ಮಾಡ್ತೇನೆ ಅಂತ ಹೇಳಿ ಬಾಣಗಳನ್ನ ಬಿಟ್ಟಾಗ ಆ ವೀರವರ್ಮ ಅರ್ಜುನನ ಬಾಣಗಳನ್ನೆಲ್ಲ ಕಡಿದು ಹೇಳ್ತಾ ಇದ್ದಾನೆ, ಪಾರ್ಥ ನೀನು ಮೊದಲೇ ವಿನಯದಿಂದ ವಿಧೇಯತೆಯಿಂದ ಕೇಳ್ಕೊಂಡಿದ್ರೆ ಬಿಟ್ಬಿಡ್ತಾ ಇದ್ದೆ, ಆದ್ರೆ ಈಗ ಯುದ್ಧ ಭೂಮಿಗೆ ಬಂದು ಕುದುರೆಗಳನ್ನ ಬಿಡು ಅಂತ ಹೇಳಿದ್ರೆ ಅದು ಬಿಡೋಕ್ಕಾಗೋದಿಲ್ಲ, ಪರಾಕ್ರಮದ ಪಂಥ ನಿನಗಿದ್ರೆ ಯುದ್ಧ ಮಾಡಬಹುದಲ್ಲ ಅಂತ ಹೇಳಿ ವೀರವರ್ಮ ಅರ್ಜುನನ ಮೇಲೆ, ಕೃಷ್ಣನ ಮೇಲೆ ಮತ್ತು ಆಂಜನೇಯನ ಮೇಲೆ, ಅವರ ಕುದುರೆಗಳ ಮೇಲೆ ನೂರಾರು ಬಾಣಗಳನ್ನ ಹೊಡೆದು ಗರ್ಜಿಸ್ತಾ ಇದ್ದಾನೆ.

ವೀರವರ್ಮನ ಬಾಣದ ಹೊಡೆತಕ್ಕೆ ಅರ್ಜುನ ಕೊರಗ್ತಾ ಇದ್ದಾನಂತೆ. ಹನುಮಂತ ನೋವಿನಿಂದ ಹಲ್ಲನ್ನ ಕಿರಿತಾ ಇದ್ದಾನೆ. ಲಗಾಮನ್ನ ಹಿಡಿದಂತಹ ಕೃಷ್ಣನ ಕೈ ಸಡಿಲ ಆಗಿ ಹಿಡಿತ ತಪ್ಪಿಬಿಟ್ಟು ಕುದುರೆಗಳೆಲ್ಲ ಎಲ್ಲೆಲ್ಲೋ ಓಡಿ ಹೋಗ್ತಾ ಇದೆಯಂತೆ. ಹೀಗೆ ಬಾಣಗಳ ಹೊಡೆತಕ್ಕೆ ತಡೆಯಲಾರದೆ ಅರ್ಜುನನ ಸೈನ್ಯ ತತ್ತರಿಸಿ ಓಡಿ ಹೋಗ್ತಾ ಇದೆ. ಆಗ ವೀರವರ್ಮ ಪಾಂಡವರ ಸೈನ್ಯರ ಬೆನ್ನಹಟ್ಟಿ ಯುದ್ಧವನ್ನು ಮಾಡ್ತಾ ಇದ್ದಾನೆ, ಅವರೆಲ್ಲರನ್ನು ಕೂಡ ಓಡಿಸ್ತಾ ಇದ್ದಾನೆ. ಎಲ್ಲ ಸೈನಿಕರು ಕೂಡ ವೀರವರ್ಮನ ಪ್ರತಾಪಕ್ಕೆ ಹೆದರಿ ಓಡಿ ಹೋಗ್ತಾ ಇದ್ದಾರೆ.

ಆಕಾಶದಲ್ಲಿ ಮಿಂಚು ಸುಳಿಯುವಂತೆ ಅವನ ರಥ ಅರ್ಜುನನ ಸೈನ್ಯದಲ್ಲಿ ತಿರುಗ್ತಾ ಇದೆಯಂತೆ. ಆ ಚಾಪದ ಘೋಷ ಸಿಡಿಲಂತೆ ಬಡಿತಾ ಇದೆಯಂತೆ. ಬಾಣಗಳು ಬಿರುಮಳೆಯಂತೆ ಸುರಿತಾ ಇದೆಯಂತೆ. ಬಬ್ರುವಾಹನ, ಮಯೂರಧ್ವಜ ಮೊದಲಾದಂತಹ ಮಹಾರಥಿಗರು ಕೂಡ ಯುದ್ಧದಲ್ಲಿ ಭ್ರಷ್ಟರಾಗಿ ಓಡಿ ಹೋಗಿದ್ದಾರೆ. ಅರ್ಜುನ ರೋಷದಿಂದ ಹುಬ್ಬುಗಂಟೆಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನನ್ನು ನೋಡಿ ಅವನಿಗೆ ಈ ರೀತಿಯಾಗಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ.

ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ಅರ್ಜುನ ಕೋಪ ಮಾಡ್ಕೋಬೇಡ, ನಿನಗೂ ನನಗೂ ಇವನು ತಲೆ ಬಾಗೋದಿಲ್ಲ, ಯಾವ ಉಪಾಯವಾಗಲಿ ಶೌರ್ಯವಾಗಲಿ ಇವನಲ್ಲಿ ನಡೆಯೋದೇ ಇಲ್ಲ. ಯಾವ ರೀತಿ ಜಯದ್ರಥನನ್ನ ನಿನ್ನ ಬಾಣದಿಂದ ಸಂಹಾರ ಮಾಡಿದೆ, ಆ ಬಾಣ ಇವನ ಮೇಲೆ ಯಾವ ಒಂದು ಪ್ರಯೋಗವನ್ನು ಮಾಡೋದಕ್ಕೂ ಆಗೋದಿಲ್ಲ. ಆ ಬಾಣದಿಂದ ಕರ್ಣನ ಜೊತೆ ಯುದ್ಧ ಮಾಡಬೇಕಾದ್ರೆ ಭೂಮಿ ಕರ್ಣನ ಚಕ್ರವನ್ನು ನುಗ್ಗಿದ

ಇವನ ರಥವನ್ನು ಕೂಡ ಭೂಮಿ ಏನೂ ಮಾಡಲಾರದು. ನಾನು ಕೋಪದಿಂದ ಸುದರ್ಶನ ಚಕ್ರವನ್ನ ಬಿಟ್ರೆ ಅದೂ ಕೂಡ ವ್ಯರ್ಥವಾಗತ್ತೆ, ಏನ್ ಹೇಳಲಿ ಅಂತ ಹೇಳಿ ಕೃಷ್ಣ ಹನುಮಂತನನ್ನ ಕರೆದು ಹೀಗೆ ಹೇಳ್ತಾ ಇದ್ದಾನೆ.

ಅರ್ಜುನ, ಈ ವೀರವರ್ಮನನ್ನ ಯಾರಿಂದಲೂ ಸೋಲಿಸೋದಕ್ಕಾಗೋದಿಲ್ಲ. ನಿನ್ನ ಬಾಣವಾಗಲಿ ನನ್ನ ಚಕ್ರವಾಗಲಿ ಯಾವುದು ಕೂಡ ಇವನ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ ಅಂತ ಹೇಳಿ ಆಂಜನೇಯನನ್ನ ಕರೆದು ಇವನ ರಥವನ್ನು ನಿನ್ನ ಬಾಲದ ತುದಿಯಿಂದ ಸುತ್ತಿ ಆಕಾಶಕ್ಕೆ ಎಸಿ, ಇದು ತಿರುಗಿ ತಿರುಗಿ ತಿರುಗಿ ಸಮುದ್ರದಲ್ಲಿ ಬೀಳಲಿ, ನೀನು ಎಸಿ ಅಂತ ಆಜ್ಞೆ ಮಾಡಿದಾಗ ಆಂಜನೇಯ ಹೇಳ್ತಾ ಇದ್ದಾನಂತೆ, ಕೃಷ್ಣ ಈತನ ರಥವನ್ನು ನಾನು ಹೇಗೆ ಎತ್ತಿ ಎಸೆಯಲಿ? ಇವನು ರಾವಣ ಜಂಬುಮಾಲಿಗಳಂತೆ ದುಷ್ಟನಲ್ಲ, ಸೀತೆಯ ಕಾವಲಿಗೆ ಇದ್ದಂತಹ ರಾಕ್ಷಸಿಯರಷ್ಟು ದುಷ್ಟನಲ್ಲ, ಕಳನಲ್ಲ, ಇವನನ್ನು ನಾನು ಹೇಗೆ ಎಸೆಯಲಿ, ಇವನ ಮೇಲೆ ಹೇಗೆ ಅಪಚಾರವನ್ನು ಮಾಡಲಿ ಅಂತ ಆಂಜನೇಯ ಕೇಳಿದಾಗ ಆಂಜನೇಯನನ್ನು ಕುರಿತು ಕೃಷ್ಣ

ವಾಯುಸುತ ಶಂಕೆ ಬೇಡ, ಇದು ನನ್ನ ಆಜ್ಞೆ, ಧರ್ಮಕ್ಕೆ ಸಹಾಯ ಮಾಡುವಂತಹ ಕೆಲಸ ಅಂತ ಕೃಷ್ಣ ಹೇಳಿದಾಗ ಹನುಮಂತ ಒಪ್ಪಿಬಿಟ್ಟು ತನ್ನ ಬಾಳವನ್ನ ಬೆಳೆಸಿಕೊಂಡು ಸಾರಥಿ ಕುದುರೆ ಮತ್ತು ವೀರವರ್ಮನ ಸಹಿತವಾಗಿ ಅವನ ರಥವನ್ನ ಹಿಡಿದು ಸಮುದ್ರಕ್ಕೆ ಎಸೆಯೋದಕ್ಕೋಸ್ಕರ ಆಕಾಶಕ್ಕೆ ಜಿಗಿದಿದ್ದಾನೆ.

ಸ್ನೇಹ ಆ ವೀರವರ್ಮನ ರಥವನ್ನ ಸಾರಥಿ ಕುದುರೆ ಸಹಿತವಾಗಿ ಸಮುದ್ರಕ್ಕೆ ಎಸೆಯಲು ಆಕಾಶಕ್ಕೆ ಹಾರಿದನೋ ಅಷ್ಟರಲ್ಲಿ ವೀರವರ್ಮ ತನ್ನ ರಥವನ್ನ ಬಿಟ್ಟು ಅರ್ಜುನನ ಮಣಿರಥವನ್ನ ಹಿಡಿದು ಪರಾಕ್ರಮದಿಂದ ಆಕಾಶಕ್ಕೆ ಜಿಗಿದು ಹನುಮಂತನಿಗೆ ಹೇಳ್ತಾ ಇದ್ದಾನೆ, ಎಲೈ ಕಪೀಂದ್ರ, ನಿನ್ನ ಕೈಯಲ್ಲಿರೋದು ಬರಿಯ ರಥ, ನನ್ನ ಕೈಯಲ್ಲಿ ಕೃಷ್ಣಾರ್ಜುನರ ಉತ್ತಮವಾದ ಮಣಿಮಯದಿಂದ ಕೂಡಿರುವಂತಹ ರಥ ಇದೆ ನೋಡು ಅಂತ ಹೇಳಿ ಹನುಮಂತನನ್ನ ಹೀಯಾಳಿಸ್ತಾ ಇದ್ದಾನೆ.

ಎಲೈ ಕಪೀಂದ್ರ, ಈ ನನ್ನ ರಥವನ್ನ ನೀನು ಎಲ್ಲಿಗೆ ಎಸೆಯುತ್ತೀಯೋ ಅಲ್ಲಿಗೆ, ಈ ಕೃಷ್ಣಾರ್ಜುನರ ರಥವನ್ನು ಕೂಡ ಅಲ್ಲಿಗೆ ಎಸೆಯುತ್ತೇನೆ. ನೋಡ್ತಾ ಇರು, ಇಲ್ಲದೆ ಇದ್ರೆ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮಿಗೆ ಒಬ್ಬಳೇ ಇದ್ದಾಳೆ, ವಿರಹ ವೇದನೆಯಿಂದ ಪರಿತಪಿಸ್ತಾ ಇದ್ದಾಳೆ. ಭಕ್ತರ ಭಕ್ತಿಗೆ ಮೆಚ್ಚಿ ಕೃಷ್ಣ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅರ್ಜುನ್ ಜೊತೆಗೆ. ಅವಳ ವಿರಹ ವೇದನೆಯನ್ನು ನಾನು ಹೋಗಲಾಡಿಸ್ತೇನೆ. ಕೃಷ್ಣ ಆ ಕ್ಷೀರ ಸಮುದ್ರದಲ್ಲಿ ಬೀಳೋ ಹಾಗೆ ನಾನು

ರಥವನ್ನು ಕೂಡ ಅಲ್ಲಿಗೆ ಎಸೆಯುತ್ತೇನೆ. ನೋಡ್ತಾ ಇರೋ, ಇಲ್ಲದೆ ಇದ್ರೆ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮಿಗೆ ಒಬ್ಬಳೇ ಇದ್ದಾಳೆ, ವಿರಹ ವೇದನೆಯಿಂದ ಪರಿತಪಿಸ್ತಾ ಇದ್ದಾಳೆ. ಭಕ್ತರ ಭಕ್ತಿಗೆ ಮೆಚ್ಚಿ ಕೃಷ್ಣ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅರ್ಜುನ್ ಜೊತೆಗೆ. ಅವಳ ವಿರಹ ವೇದನೆಯನ್ನು ನಾನು ಹೋಗಲಾಡಿಸ್ತೇನೆ, ಕೃಷ್ಣ ಆ ಕ್ಷೀರ ಸಮುದ್ರದಲ್ಲಿ ಬೀಳೋ ಹಾಗೆ ನಾನು ಮಾಡ್ತೇನೆ ಅಂತ ಹೇಳಿ ವೀರವರ್ಮ ಅತ್ಯಂತ ರೋಷಾಯುಕ್ತನಾಗಿ ಅವರ ರಥವನ್ನ ಎಸೆಯುತ್ತಾ ಇದ್ದಾನೆ.

0: ವೀರವರ್ಮ ಹೇಳ್ತಾ ಇದ್ದಾನೆ, 100 ಯೋಜನ ವಿಸ್ತೀರ್ಣವಿರುವಂತಹ ಸಾಗರವನ್ನು ಹಾರಿದ್ದೇನೆ ಎಂಬುದಾಗಿ ನೀನು ಉಬ್ಬಬೇಡ, ನೀನು ಅಹಂಕಾರವನ್ನು ಪಡಬೇಡ. ಆಕಾಶದಲ್ಲಿ ಸೂರ್ಯ ಇರಬೇಕಾದ್ರೆ ಚಂದ್ರನಿಗೆ ಏನು ಕೆಲಸ? ಚಂದ್ರ ಬೆಳಗುತ್ತಾನೆ. ಎಲ್ಲೋ ಹುಚ್ಚ, 3 ಲೋಕಗಳಲ್ಲಿ ನನ್ನಂತಹ ವೀರರು ಇದ್ದಾರೆಯೇ ಅಂತ ಹೇಳ್ತಾ ವೀರವರ್ಮ ಹನುಮಂತನನ್ನ ಹೊಡೆಯೋದಕ್ಕೆ ಹೋಗ್ತಾನೆ. ಆಗ ಆಂಜನೇಯ ಹೇಳ್ತಾನೆ, ನಮ್ಮನ್ನ ನಾವೇ ಹೊಗಳಿಕೊಳ್ಳೋದಿಲ್ಲ, ನಾವು ಹಣ್ಣು ಹಣ್ಣು ಮುದುಕರು ಅಂತ ಹೇಳಿ ಹನುಮಂತನು ಕೂಡ ವೀರವರ್ಮನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ.
1: ಆ ವೀರವರ್ಮಂ ಕನಲ್ದು

ವೀರವರ್ಮ ಕೋಪದಿಂದ ಆ ಹನುಮಂತನ ಮೇಲೆ ಎರಗಿದ್ದಾನೆ. ಹಾಗೆ ಕೃಷ್ಣಾರ್ಜುನ ಹನುಮಂತರನ್ನ ಕರೆದು ಹೇಳ್ತಾ ಇದ್ದಾನೆ, ಈ ಮೂರು ಲೋಕಗಳಲ್ಲಿ ನೀವು ಅತಿ ಪರಾಕ್ರಮಿಗಳು ಅಂತ ಹೇಳ್ಕೊಂಡಿದ್ದೀರಿ, ನೀವು ಮೂರು ಜನ ನನ್ನ ಮೇಲೆ ಒಟ್ಟಿಗೆ ಯುದ್ಧಕ್ಕೆ ಬನ್ನಿ, ನಾನೊಬ್ಬ ನೀವು ಮೂರು ಜನ ನನ್ನ ಮೇಲೆ ಒಟ್ಟಿಗೆ ಯುದ್ಧವನ್ನ ಮಾಡಿ, ಆಗ ನೋಡಿ ನನ್ನ ಪರಾಕ್ರಮ ಏನು ಅಂತ ತಿಳಿಯತ್ತೆ ಅಂತ ಹೇಳಿ ಹನುಮಂತನ ಮೇಲೆ ಮುಷ್ಟಿಯಿಂದ ಹೊಡೆಯೋದಕ್ಕೆ ವೀರವರ್ಮ ಉದ್ಯುಕ್ತನಾಗಿದ್ದಾಗ ಆಗ ಕೃಷ್ಣ ವೀರವರ್ಮನ ಎದೆಗೆ ಜೋರಾಗಿ ಒದ್ದಿದ್ದಾನೆ.

ಹರಿಯ ಪಾದದ ಆಘಾತಕ್ಕೆ ಸಿಕ್ಕಿ ವೀರವರ್ಮ ಭೂಮಿಯ ಮೇಲೆ ಮೂರ್ಛಿತನಾಗಿ ಬಿದ್ದಿದ್ದಾನೆ. ಅನಂತರ ಎಚ್ಚರಗೊಂಡು ಹೇಳ್ತಾ ಇದ್ದಾನೆ, ಎಲೈ ಪರಾಕ್ರಮಿಗಳ, ನೀವು ಮೂರರು ನಾನೊಬ್ಬ, ನನ್ನ ಮೇಲೆ ನೀವು ಯುದ್ಧ ಮಾಡ್ತೀರಾ ಅಂತ ಹೇಳಿ ಹಿಂದೆ ಯಮನ ವರದಿಂದ ಕೃಷ್ಣನ ದರ್ಶನ ಆಗುವವರೆಗೆ ನನಗೆ ಮರಣ ಇಲ್ಲ ಅಂತ ಯಮ ವರ ಕೊಟ್ಟಿದ್ದಾನೆ. ಈಗ ಕೃಷ್ಣನ ಪಾದ ಸ್ಪರ್ಶವಾಯಿತು, ಪಾದವರ ಸ್ಪರ್ಶವಾದ ಮೇಲೂ ಕೂಡ ನನಗೆ ಎಲ್ಲಿಯ ಮರಣ ಆಗತ್ತೆ, ನನಗೆ ಕೃಷ್ಣನ ಸಾಕ್ಷಾತ್ಕಾರವೇ ಆಗಿದೆ ಅಂತ ಹೇಳ್ತಾ ಇದ್ದಾನೆ.

ಎಚ್ಚೆತ್ತು ಮತ್ತೆ ಹೇಳ್ತಾ ಇದ್ದಾನೆ, ಪರಮಾತ್ಮನ ಪಾದಸ್ಪರ್ಶದಿಂದ ನನಗೆ ಮರಣ ಎಲ್ಲಿಯದು ಅಂತ ಹೇಳಿದಾಗ ಪುನಃ ವೀರವರ್ಮ ತನ್ನ ರಥದಲ್ಲಿ ಕುಳಿತು ಅವರಿಗೆ ಎದುರಾಗಿ ಯುದ್ಧಕ್ಕೆ ನಿಂತಿದ್ದಾನೆ. ಅದನ್ನು ನೋಡಿ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ಪಾರ್ಥ ನಿನಗೂ ನನಗೂ ಇವನ್ ಜೊತೆ ನೂರಾರು ಸಾವಿರಾರು ವರ್ಷಗಳನ್ನ ಯುದ್ಧ ಮಾಡಿದ್ರೂ ಕೂಡ ಗೆಲ್ಲೋದಕ್ಕಾಗೋದಿಲ್ಲ, ಇವನು ಯಾವತ್ತೂ ಕೂಡ ಸೋಲೋದಿಲ್ಲ, ಅತ್ಯಂತ ವೇಗವಾದಂತಹ ಕೈಚಳಕವನ್ನ ಹೊಂದಿದ್ದಾನೆ, ಶಸ್ತ್ರಾಸ್ತ್ರಗಳು ನಮಗಿಂತ ಇವನಲ್ಲಿ ಹೆಚ್ಚಾಗಿದೆ, ಮತ್ತು ಎಲ್ಲ ವೀರರನ್ನು ಕೂಡ ಗೆದ್ದು ಬಿಟ್ಟಿದ್ದಾನೆ. ಇವನ್ನು ನೋಡಿದರೆ ಸಾಕು, ನನಗೆ ಸಂತೋಷವಾಗುತ್ತೆ, ನಾನು ಅವನನ್ನು ಸಂತೋಷ ಪಡಿಸ್ತೇನೆ ಅಂತ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ.

ಆಗ ಅರ್ಜುನ ಪರಮಾತ್ಮನನ್ನ ಕುರಿತು, ದೇವ ಯಾರನ್ನ ನೋಡಿ ನೀನು ಸಂತೋಷಿಸ್ತೀಯೋ, ಯಾರನ್ನ ನೀನು ಲೋಕದಲ್ಲಿ ಸಂತೋಷ ಪಡಿಸ್ತೀಯೋ, ಯಾರಿಂದ ನೀನು ಸಂತುಷ್ಟನಾಗ್ತೀಯೋ ಅವನೇ ಲೋಕದಲ್ಲಿ ವೀರ, ಅವನೇ ಲೋಕದಲ್ಲಿ ಜಯಶಾಲಿ, ಅವನೇ ಲೋಕದಲ್ಲಿ ಬಲಶಾಲಿ. ಹೀಗಿದ್ದ ಮೇಲೆ ಈ ರಾಜನು ನನ್ನ ಪರಾಕ್ರಮಕ್ಕೆ ಸೋಲ್ತಾನೆಯೇ, ಇವನನ್ನ ನನಗೆ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತದೆಯೇ, ಈ ಯುದ್ಧ ಸಾಕು ಅಂತ ಹೇಳಿದಾಗ ಅರ್ಜುನನ ಮಾತನ್ನ ಕೇಳಿ ಆ ವೀರವರ್ಮ ಮೆಚ್ಚಿಬಿಟ್ಟು ಅರ್ಜುನನಿಗೆ ನಮಸ್ಕಾರ ಮಾಡಿ ತನ್ನ ಬೆರಳ ತುದಿಯನ್ನು ಅಲಗಿಸಿ ಕೊಂಡಾಡ್ತಾ ಇದ್ದಾನಂತೆ.

ಅರ್ಜುನ ಹೇಳ್ತಾ ಇದ್ದಾನೆ, ದೇವ ನೀನ್ ಅವನಂ ತೋಷಿಸುವೆ ಜಗದೊಳ್, ಅವನೇ ವಿಜಯಿ, ಮೇಣವನೇ ಬಲವಂತ. ಹೀಗೆ ಇರಬೇಕಾದ್ರೆ ನಿನ್ನ ಸಂತೋಷಕ್ಕೆ ಪಾತ್ರನಾದಂತಹ ವ್ಯಕ್ತಿಯನ್ನು ಗೆಲ್ಲೋದಕ್ ಸಾಧ್ಯವೇ? ಅವನೇ ಜಯಶಾಲಿ, ಅವನೇ ಬಲಶಾಲಿ ಅಂದ್ಮೇಲೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ, ಆ ಮಾತನ್ನ ಕೇಳಿ ವೀರವರ್ಮ, ಅರ್ಜುನ ಚರಾಚರಗಳೆಲ್ಲವನ್ನೂ ಕೂಡ ಗೆಲ್ಲುತ್ತೇನೆ ಎಂಬ ಅಭಿಮಾನ ಹಿರಿಮೆಗಳನ್ನೆಲ್ಲ ಬಿಟ್ಟು ಕೃಷ್ಣನ ಮಾತಿಗೆ ಅನುಸಾರವಾಗಿ ನೀನು ಹೇಳಿದ ಮಾತಿಗೆ ನನ್ನ ಮನಸ್ಸು ಸೋತಿದೆ, ನನ್ನ ಮನಸ್ಸು ಸಂತೋಷಗೊಂಡಿದೆ, ಯುದ್ಧ ಮಾಡಬೇಕು ಎಂಬಂತಹ ಛಲ ನನಗೂ ಇಲ್ಲ ಅಂತ ಹೇಳಿ ಕೈಯಲ್ಲಿದ್ದಂತಹ ಬಿಲ್ಲನ್ನ ಕೆಳಗೆ ಇಟ್ಟು ಸಂತೋಷದಿಂದ ಬಂದು ಕೃಷ್ಣನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ವೀರವರ್ಮ ಮಾಡ್ತಾ ಇದ್ದಾನೆ.

ವೀರವರ್ಮ ಬಂದು ಕೃಷ್ಣನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದಾಗ ಕೃಷ್ಣ ಅವನನ್ನ ಮೇಲಕ್ಕೆ ಎತ್ತಿ ಗಾಢವಾಗಿ ಆಲಿಂಗನವನ್ನು ಮಾಡಿಕೊಂಡಿದ್ದಾನೆ. ಅರ್ಜುನನು ಕೂಡ ಪ್ರೀತಿಯಿಂದ ವೀರವರ್ಮನನ್ನ ಸತ್ಕರಿಸಿದ್ದಾನೆ. ಮಯೂರ ಧ್ವಜನೇ ಮೊದಲಾದಂತಹ ಅತಿರಥ ಮಹಾರಥರು ಕೂಡ ವೀರವರ್ಮನಿಗೆ ಸತ್ಕಾರವನ್ನು ಮಾಡಿದ್ದಾರೆ. ವೀರವರ್ಮನ ಅಳಿಯನಾದಂತಹ ಯಮನು ಕೂಡ ಬಂದು ವೀರವರ್ಮನನ್ನ ಶ್ರೀಕೃಷ್ಣನಿಗೆ ಒಪ್ಪಿಸಿದ್ದಾನೆ. ಅರ್ಜುನನೇ ಮೊದಲಾದವರು ನಮಸ್ಕಾರಗಳನ್ನು ಸ್ವೀಕರಿಸಿ ಅನಂತರ ತನ್ನ ಪಟ್ಟಣಕ್ಕೆ ಹಿಂತಿರುಗ್ತಾ ಇದ್ದಾರೆ.

ವೀರವರ್ಮನ ಅಳಿಯನಾದಂತಹ ಯಮ ವೀರವರ್ಮನನ್ನ ಕೃಷ್ಣನಿಗೆ ಒಪ್ಪಿಸಿಬಿಟ್ಟು ತನ್ನ ಪಟ್ಟಣಕ್ಕೆ ಹೋದ ಮೇಲೆ ವೀರವರ್ಮ ತನ್ನಲ್ಲಿರುವಂತಹ ಸಮಸ್ತವನ್ನು ಕೂಡ ಧನಕನಕಾದಿ ವಸ್ತುಗಳನ್ನು ಕೂಡ ತನ್ನಲ್ಲಿರುವಂತಹ ದೇಶಕೋಶಗಳನ್ನು ಕೂಡ ಶ್ರೀಕೃಷ್ಣನಿಗೆ ಬಳುವಳಿಯಾಗಿ ಕೊಟ್ಟಿದ್ದಾನೆ. ತಾನು ಕಟ್ಟಿ ಹಾಕಿದಂತಹ ಎರಡು ಕುದುರೆಗಳನ್ನು ಕೂಡ ಅವನಿಗೆ ಕೊಟ್ಟಿದ್ದಾನೆ. ಭಕ್ತಿಯಿಂದ ಅವನನ್ನು ಉಪಚರಿಸಿದ್ದಾನೆ ಮತ್ತು ಕೂಡ ಕೃಷ್ಣನನ್ನು ಉಳಿದ ರಾಜರನ್ನು ವಿನಯದಿಂದ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಸತ್ಕರಿಸಿದ್ದಾನೆ, ಉಪಚರಿಸಿದ್ದಾನೆ. ತನ್ನ ಊರಿನಲ್ಲಿ 6 ದಿನಗಳ ಕಾಲ ಇರಿಸಿಕೊಂಡು ಅವರ ಸತ್ಕಾರವನ್ನು ಮಾಡಿದ್ದಾನೆ. ಅನಂತರ ಅರ್ಜುನಾದಿಗಳು ಮುಂದಕ್ಕೆ ಹೊರಟಾಗ ತಾನೂ ಕೂಡ ಆ ಯಾಗಾಶ್ವಗಳ ರಕ್ಷಣೆಗೆ ಮುಂದಕ್ಕೆ ಅವರ ಜೊತೆ ಹೆಜ್ಜೆಯನ್ನು ಹಾಕಿದ್ದಾನೆ.

ವೀರವರ್ಮ ಅರ್ಜುನನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇದ್ದಾನೆ. ಸಾವಿರಾರು ಭದ್ರ ಗಜಗಳನ್ನ, ಎಷ್ಟು ಅಂತ ಹೇಳಿದ್ರೆ 71,000 ಶುಭ ಲಕ್ಷಣಗಳಿಂದ ಕೂಡಿರುವ ಬೆಟ್ಟದಂತೆ ಇರುವಂತಹ ಪರ್ವತೋಪಮವಾಗಿರುವಂತಹ ಭದ್ರ ಗಜಗಳನ್ನು ಕೊಟ್ಟಿದ್ದಾನೆ. ಒಂದು ಕಿವಿ ಕಪ್ಪಾದಂತಹ ವೇಗಶಾಲಿಗಳಾದಂತಹ ಕುದುರೆಗಳನ್ನು, 1,000 ಸುಂದರಿಯರನ್ನು ಕೂಡ, ನವವಿಧ ರತ್ನಗಳನ್ನು ಕೂಡ ಕೊಟ್ಟು, ಮುತ್ತು ರತ್ನಗಳನ್ನು ಕೊಟ್ಟು ವೀರವರ್ಮ ಅರ್ಜುನನಿಗೆ ಆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವನ ಜೊತೆ ಇವನು ಕೂಡ ಮುನ್ನಡೆದಿದ್ದಾನೆ.

0: ಆ ಸಾರಸ್ವತ ಪರ್ವನ್ನು ಬಿಟ್ಟು ಮಯೂರ ಧ್ವಜನೇ ಮೊದಲಾದಂತಹ ರಾಜರ ಜೊತೆ ಎರಡೂ ಕುದುರೆಗಳ ರಕ್ಷಣೆಗಾಗಿ ಹಿಂದೆ ಹೊರಡ್ತಾರೆ. ಮುಂದೆ ಅವರು ಒಂದು ಮಹಾನದವನ್ನು ಕಾಡ್ತಾರೆ. ಅಲ್ಲಿ ಘೋರವಾದಂತಹ ಮೊಸಳೆಗಳಿಂದ ಕೂಡಿರುವಂತಹ ಒಂದು ದೊಡ್ಡ ಮಡು ಇರುತ್ತೆ. ಅದನ್ನ ಅವರು ಸ್ವಾಮಿಯ ಅಪ್ಪಣೆಯಂತೆ ದೋಣಿಗಳಲ್ಲಿ ಆ ಮಡುವನ್ನ ದಾಟಿ ಮುಂದೆ ಸಾಕ್ತಾರೆ ಎನ್ನುವಲ್ಲಿಗೆ ಇವತ್ತಿನ ಕಥಾಭಾಗ ಮುಕ್ತಾಯ ಆಗಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಖಾಲಿ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟಲೇಬೇಕು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಮೈಸೂರಿನಲ್ಲಿಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕೊಡಗಿನಲ್ಲಿ ಧಾರಾಕಾರ ಮಳೆ, ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳ, ಕಬ್ಬಿನಿ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ. ಸರ್ಕಾರ ಕಾರ್ಪೊರೇಷನ್ ಹಾಗೂ ಸಹಕಾರ ಸಂಘಗಳಿಂದ ಪಡೆದ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟದಿದ್ದರೆ ನಿವೇಶನ ಹಿಂಪಡೆಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಬೆಂಗಳೂರಿನ ಎಸ್ಟಿ ಮಾಲ್ ಬಳಿ ಚಾಲನೆ ನೀಡಿ ಮಾತನಾಡಿದ ಅವರು, ಎಲ್ಲೆಂದರಲ್ಲಿ ಕಸ ಸುರಿಯುವ ವಾಹನಗಳನ್ನು ಮುಲಾಜಿಲ್ಲದೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ಬೇರೆ ಜಾಗದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ.
1: ಬಿಡಿಎ ಆಗಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದಲೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೇನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಒಳದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ಟದೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಿ ಆಗುವಂತ ಎಲ್ಲ ಅನಾಹುತಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಿಯಾಗಲಿಕ್ಕೆ ಸಾಧ್ಯ ಇಲ್ಲ.
0: ಇದೇ ವೇಳೆ ಕಾವೇರಿ ನದಿ ನೀರು ವಿವಾದ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ತಮಿಳುನಾಡಿಗೆ ಈವರೆಗೆ ಕಾವೇರಿ ನೀರು ಹರಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಜೆ ವೇಳೆಗೆ 1 ಅಣೆಕಟ್ಟು ಭರ್ತಿಯಾಗಲಿದೆ, ಅಣೆಕಟ್ಟು ತುಂಬಿದ ಬಳಿಕವೂ ನೀರನ್ನು ಹಿಡಿದಿಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಈ ಕುರಿತಂತೆ ಪ್ರತಿಪಕ್ಷಗಳು ಹಾಗೂ ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿಯವರು ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892ರ ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದರು, ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ರಾಜ್ಯ ಸರ್ಕಾರಗಳ ಅಭಿವೃದ್ದಿ ಮತ್ತು ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ 1,19,019 ಕೋಟಿ ರೂಪಾಯಿಗಳ ತೆರಿಗೆ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಇಂದು ಬಿಡುಗಡೆ ಮಾಡಲಾದ ಈ ತೆರಿಗೆ ಹಂಚಿಕೆಯು ಬಂಡವಾಳ ಮತ್ತು ಅಭಿವೃದ್ದಿ ವೆಚ್ಚವನ್ನು ವೇಗಗೊಳಿಸಲು ಹಾಗೂ ರಾಜ್ಯಗಳ ಹಣಕಾಸು ಸ್ಥಿತಿಯನ್ನು ಬಲಪಡಿಸಲಿದೆ. ರಾಜ್ಯಕ್ಕೆ 4

0: 504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಇಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ವಿವಿಧ ಅಭಿವೃದ್ದಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ವಿವಿಧ ಅಭಿವೃದ್ದಿ ಪ್ರಾಧಿಕಾರ ಮತ್ತು ಮಂಡಳಿಗಳ ಕಾರ್ಯಚಟುವಟಿಕೆಗಳು, ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ, ಅನುಷ್ಠಾನಗೊಳ್ಳುತ್ತಿರುವ ಯೋಜನೆಗಳು ಹಾಗೂ ಅನುದಾನ ಬಳಕೆಯ ಕುರಿತು ಸಮಗ್ರವಾಗಿ ಚರ್ಚಿಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿದ್ದಾರೆ. ಸಚಿವ ಎಂಬಿ ಪಾಟೀಲ್, ಬ್ಯಾಡಗಿ ಶಾಸಕರಾದ ಬಸವರಾಜ್ ಶಿವಣ್ಣನವರ್, ಶಿಗ್ಗಾವಿ ಶಾಸಕ ಯಾಸೀರ್ ಖಾನ್ ಪಠಾಣ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಬೀಳಗಿ ಶಾಸಕ ಜಿಟಿ ಪಾಟೀಲ್, ಹುನಗುಂದ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ್, ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಹಾಗೂ ಅಭಿವೃದ್ದಿ ಪ್ರಾಧಿಕಾರಗಳ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜೆಪಿ ಮುಖಂಡ ಎಂಕೆ ಪ್ರಾಣೇಶ್ ವಿಧಾನ ಪರಿಷತ್ನ ಉಪಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ತಮ್ಮ ರಾಜೀನಾಮೆ ಪತ್ರವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಸಲ್ಲಿಸಿದ್ದು, ರಾಜೀನಾಮೆ ಅಂಗೀಕರಿಸುವಂತೆ ಕೋರಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ 2021 ನಡೆದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದ ಬಿಜೆಪಿ ಅಭ್ಯರ್ಥಿ ಎಂಕೆ ಪ್ರಾಣೇಶ್ ಆಯ್ಕೆಯನ್ನು ಹೈಕೋರ್ಟ್ ಅಸಿಂಧುಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗಾಯತ್ರಿ ಶಾಂತೇಗೌಡ ಅವರನ್ನು ವಿಜೇತ ಅಭ್ಯರ್ಥಿ ಎಂದು ಘೋಷಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆ ಗಾಳಿಯಿಂದಾಗಿ ಮಡಿಕೇರಿಯಲ್ಲಿ ಜನಜೀವನ ವ್ಯತ್ಯಯವಾಗಿದೆ. ಕಾವೇರಿ ಉಗಮತಾಣವಾದ ತಲಕಾವೇರಿ ಭಾಗಮಂಡಲಗಳಲ್ಲಿಯೂ ಧಾರಾಕಾರ ಮಳೆ ಬೀಳುತ್ತಿದೆ. ಭಾಗಮಂಡಲದಲ್ಲಿ ಕಾವೇರಿ ನದಿ ನೀರಿನಲ್ಲಿ ಏರಿಕೆ ಕಂಡುಬಂದಿದ್ದು ತ್ರಿವೇಣಿ ಸಂಗಮ ಸ್ಥಾನ ಜಲಾವೃತಗೊಂಡಿದೆ. ಕಾವೇರಿ ನದಿ ನೀರು ಭಾಗಮಂಡಲದಲ್ಲಿ ಹೊಲಗದ್ದೆಗಳಿಗೆ ನುಗ್ಗಿದೆ. ಕೊಡಗಿನ ಪ್ರಮುಖ ಜಲಾಶಯ ಹಾರಂಗಿಗೆ ನೀರಿನ ಹರಿವು ಹೆಚ್ಚುತ್ತಲೇ ಇದೆ. 2859 ಅಡಿ ಗರಿಷ್ಠ ಮಟ್ಟದ ಹಾರಂಗಿ ಅಣೆಕಟ್ಟೆಯಲ್ಲಿ ಪ್ರಸ್ತುತ 2857.83 ಅಡಿ ನೀರಿದೆ. ಹಾರಂಗಿಗೆ 10,000 ಕ್ಯೂಸೆಕ್ನಷ್ಟು ನೀರಿನ ಹರಿವಿದ್ದು ಜಲಾಶಯದಿಂದ ನದಿಗೆ 11,000 ಕ್ಯೂಸೆಕ್ ನೀರು ಹರಿಬಿಡಲಾಗುತ್ತಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಕಾವೇರಿ ಕಿಚ್ಚನ್ನು ಕಬಿನಿ ಜಲಾಶಯ ತಣ್ಣಗಾಗಿಸಿದೆ. ಕೇರಳಂ ಹಾಗೂ ವಯನಾಡಿನಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯದ ಒಳಹರಿವಿನ ಪ್ರಮಾಣ ಗಣನೀಯವಾಗಿ ಏರಿಕೆ ಕಂಡಿದೆ. ಪ್ರಸ್ತುತ ಕಬಿನಿ ಅಣೆಕಟ್ಟೆಗೆ 15,500 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಒಟ್ಟು 19.52 TMC ಸಾಮರ್ಥ್ಯಗೊಂಡಿರುವ ಜಲಾಶಯದಲ್ಲಿ ಈಗಾಗಲೇ 18 TMC ನೀರು ಸಂಗ್ರಹವಾಗಿದೆ. ಒಳಹರಿವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಜಲಾಶಯದ ಸುರಕ್ಷತೆಯ ದೃಷ್ಟಿಯಿಂದ ಕೆಲವೇ ಕ್ಷಣಗಳಲ್ಲಿ ನದಿಗೆ 8-10,000 ಕ್ಯೂಸೆಕ್ ನೀರು ಹರಿಸಲು ನಿರ್ಧರಿಸಲಾಗಿದೆ. ಈಗಾಗಲೇ 1,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ನದಿಗೆ ಅಪಾರ ಪ್ರಮಾಣದ ನೀರು ಹರಿಸಲಾಗುತ್ತಿರುವುದರಿಂದ ನದಿ ಪಾತ್ರದಲ್ಲಿ ವಾಸಿಸುವ ಸಾರ್ವಜನಿಕರು ಮತ್ತು ರೈತರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕಬಿನಿ ಜಲಾಶಯದ ಅಧಿಕಾರಿಗಳು ಪ್ರಕಟಣೆಯ ಮೂಲಕ ಮುನ್ನೆಚ್ಚರಿಕೆ ನೀಡಿದ್ದಾರೆ. ನಾಳೆ ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ದತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪರೀಕ್ಷಾ ಕೇಂದ್ರಕ್ಕೆ ತರಬಹುದಾದ ಹಾಗೂ ನಿಷೇಧಿತ ವಸ್ತುಗಳ ಸಂಪೂರ್ಣ ಪಟ್ಟಿಯನ್ನು ಈಗಾಗಲೇ ಅಭ್ಯರ್ಥಿಗಳ ಹಾಲ್ ಟಿಕೆಟ್ನಲ್ಲಿ ವಿವರವಾಗಿ ನೀಡಲಾಗಿದೆ. ಎಲ್ಲರೂ ಕಡ್ಡಾಯವಾಗಿ ವಸ್ತ್ರ ಸಂಹಿತೆ ಪಾಲಿಸುವಂತೆ ತಿಳಿಸಿದ್ದಾರೆ. ಧಾರ್ಮಿಕ ಉಡುಪು ಧರಿಸಿ ಪರೀಕ್ಷೆ ಬರೆಯಲು ಇಚ್ಛಿಸುವವರು ಪರೀಕ್ಷೆ ಆರಂಭಕ್ಕೂ 2.5 ಗಂಟೆ ಮೊದಲು ಕೇಂದ್ರದಲ್ಲಿ ಹಾಜರಿದ್ದು ತಪಾಸಣೆಗೆ ಒಳಪಟ್ಟು ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಅಭ್ಯರ್ಥಿಗಳು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯುವಂತೆ ಹೇಳಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿಗಾಗಿ ನಾಳೆ ರಾಜ್ಯದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಲಿದೆ. ಹಾವೇರಿ ಜಿಲ್ಲೆಯ 30 ಕೇಂದ್ರಗಳಲ್ಲಿಯೂ ಪರೀಕ್ಷೆ ನಡೆಯಲಿದ್ದು, ಪಾರದರ್ಶಕ ಹಾಗೂ ವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೆಯುವ ನೇರ ನೇಮಕಾತಿ ಪರೀಕ್ಷೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಯುವಕರು ಮಾದಕ ವಸ್ತುಗಳಿಂದ ದೂರವಿದ್ದು ಸದ್ಗುಣ, ಆರೋಗ್ಯಕರ ಹಾಗೂ ಶಿಸ್ತುಬದ್ದ ಜೀವನ ಅಳವಡಿಸಿಕೊಳ್ಳಬೇಕು ಎಂದು ಆಹಾರ, ನಾಗರಿಕ ಸರಬರಾಜು

0: ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಡ್ರಗ್ಸ್ ಬೇಡ ಬ್ರೋ ಜಾಗೃತಿ ಅಭಿಯಾನದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರವಿರುವಂತೆ ನೋಡಿಕೊಳ್ಳುವುದು ಶೈಕ್ಷಣಿಕ ಸಂಸ್ಥೆ ಮತ್ತು ಸಮಾಜದ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಗಡಿನಾಡು ಬಳ್ಳಾರಿಯಲ್ಲಿ ಇಂದು ಇಳಕಲ್ಲಿನ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ವ್ಯಸನ ಮುಕ್ತ ಸಮಾಜಕ್ಕಾಗಿ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಹಾಂತ ಶಿವಯೋಗಿಗಳ ಜಯಂತಿ ಕಾರ್ಯಕ್ರಮವನ್ನು ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಮಂಡ್ಯ ನಗರದಲ್ಲಿ ಪ್ರತಿಭಟನೆಗಳು ಮುಂದುವರೆದಿದೆ. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿ ಶಂಕರ್ ಬಾಬು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕಾರ್ಯಕರ್ತರು ಕೈಯಲ್ಲಿ ಗೋ ಬ್ಯಾಕ್ ವಿಜಯ್ ಎಂದು ಬರೆದಿರುವ ಫಲಕಗಳನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಲಿ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟಲೇಬೇಕು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಮೈಸೂರಿನಲ್ಲಿಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿರುವ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕೊಡಗಿನಲ್ಲಿ ಧಾರಾಕಾರ ಮಳೆ, ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳ, ಕಬಿನಿ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಎಲ್ಲ ಪುಟಾಣಿಗಳಿಗೂ ನಮಸ್ಕಾರ. ಇವತ್ತಿನ ಹಕ್ಕಿಯ ಬೆಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾವು ಪ್ರತಿದಿನ ಜೀವನದಲ್ಲಿ ಅಪ್ಪ ಅಮ್ಮನ ಹತ್ರ ಏನೋ ಒಂದ್ ತಪ್ಪ ಮಾಡಿ ಸಿಕ್ಕಾಕೊಳ್ತೀವಿ, ಬೈಸ್ಕೊಳ್ತೀವಿ. ಟೀಚರ್ ಹತ್ರ ಏನೋ ತಪ್ಪಾದಾಗ ಛೇ ನಿಂಗಿಷ್ಟು ಮಾಡಕ್ ಬರಲ್ವೇನೋ ಅಂತ ಅನ್ನಿಸ್ಕೊಳ್ತೀವಿ. ಪ್ರತಿದಿನ ಎಷ್ಟೊಂದರ ಸಮಸ್ಯೆಗಳು ನಮ್ಗೆ ಎದುರಾಗತ್ತೆ, ತಾಪತ್ರಯಗಳು ಬರುತ್ತೆ, ಕಿರಿಕಿರಿ ಪಿರಿಪಿರಿ ಸಮಸ್ಯೆಗಳು ಇಂಥವೆಲ್ಲ ಇದ್ದೇ ಇರುತ್ತೆ. ಆದ್ರೆ ಇದಕ್ಕೆಲ್ಲ ಹೇಗಪ್ಪ ಪರಿಹಾರ ಕಂಡ್ಕೊಳ್ಳೋದು ಅಂತ ಕೆಲವರು ಯೋಚನೆ ಮಾಡ್ತಾನೆ ಇರ್ತಾರೆ. ಆದ್ರೆ ಇನ್ನೂ ಕೆಲವರಿಗೆ ಅದನ್ನ ಪರಿಹಾರ ಕಂಡ್ಕೊಳ್ಳೋದು ತುಂಬಾ ಸುಲಭವಾಗಿರುತ್ತೆ. ಯಾಕೆ ಅಂದ್ರೆ ಅವರು ಅಂಥ ಕತೆಗಳನ್ನ ಕೇಳಿರ್ತಾರೆ. ಇಂಥ ಕತೆಗಳು ಅಂತೀರಾ? ನಮಗೆ ಕಥೆಗಳು ಅಂದಿದ ತಕ್ಷಣ ನೆನಪಾಗೋದು ಪಂಚತಂತ್ರದ ಕಥೆಗಳು. ಅದರ ಜೊತೆಯಲ್ಲಿ ಜೀವನ ಪಾಠ ಹೇಳ್ಕೊಡುವಂತ ಮತ್ತಷ್ಟು ಕಥೆಗಳು ಅಂದ್ರೆ ತೆನಾಲಿರಾಮನ ಕಥೆಗಳು ಮತ್ತೆ ಬೀರ್ಬಲ್ಲನ ಕಥೆಗಳು. ತೆನಾಲಿರಾಮ ಮತ್ತೆ ಬೀರ್ಬಲ್ಲ ಇವರಿಬ್ಬರ ಕಥೆಗಳನ್ನು ನಮ್ಗೆ ಜೀವನದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಮಾರ್ಗದರ್ಶನ, ಒಂದಷ್ಟು ವಿವೇಕ, ವಿನೋದ ಮತ್ತೆ ಸಾಕಷ್ಟು ಪ್ರೇರಣೆ ನೀಡಿ ನಮ್ಮ ಜೀವನವನ್ನ ಸುಗಮ ಹಾದಿಯಲ್ಲಿ ನಡೆಯೋ ಹಂಗೆ ಮಾಡುವಂತಹ ಒಳ್ಳೊಳ್ಳೆ ಕಥೆಗಳನ್ನ ನಾವು ಕೇಳಬಹುದು, ಓದಬಹುದು ಕೂಡ. ಈ ಕಥೆಗಳನ್ನ ಓದೋದ್ರಿಂದ ಬರೀ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಬುದ್ಧಿನ ಕೂಡ ಚುರುಕು ಮಾಡುತ್ತೆ ಈ ಕಥೆಗಳು. ಮತ್ತೆ ಒಳ್ಳೆ ವಾಕ್ಚಾತುರ್ಯ, ನಾವು ಮಾತಾಡುವಾಗ ಏನ್ ಮಾತಾಡ್ತೀವಿ ಅದನ್ನ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಮಾಡುತ್ತೆ, ಒಳ್ಳೆ ಸಮಯ ಪ್ರಜ್ಞೆನ ಬೆಳೆಸುತ್ತೆ. ನಮ್ಮ ಬುದ್ಧಿ ಚುರುಕಾಗೋಕೆ ಇಂತಹ ಕಥೆಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಇವತ್ತು ಏನ್ ವಿಷಯ ಅಂತ ಗೊತ್ತಾಯ್ತಲ್ಲ, ನಾನು ಇವತ್ತು ಒಂದು ತೆನಾಲಿರಾಮನ್ ಕಥೆ, ಇನ್ನೊಂದು ಬೀರ್ಬಲ್ಲನ ಕಥೆ ಹೇಳ್ತೀನಿ, ಜೊತೆಗೆ ಚಿನ್ನರ ಗೀತೆ ಕೂಡ ಕೇಳಿಸ್ತೀನಿ. ಕೇಳ್ತೀರಾ ಅಲ್ವಾ? ಒಂದು ದಿನ ತೆನಾಲಿರಾಮ ದೂರದ ಊರಲ್ಲಿ ವಾಸ ಇದ್ದ ಅವನ ನೆಂಟರ ಮನೆಗೆ ಅಂತ ಹೋಗ್ತಿದ್ದ. ಹೋಗಿ ವಾಪಸ್ ಬರುವಾಗ 2,000 ಬೆಳ್ಳಿ ನಾಣ್ಯಗಳನ್ನ ಅವರತ್ರ ಸಾಲವಾಗಿ ತಗೊಂಡು ಮತ್ತೆ ಹಂಪಿ ಕಡೆಗೆ ವಾಪಸ್ ಆಗ್ತಾ ಇದ್ದ.

ಯಾಕಂದ್ರೆ ಅವನು ವಾಸ ಇದ್ದಿದ್ದು ಹಂಪಿಯಲ್ಲಲ್ವಾ, ಹಂಪಿ ಕಡೆಗೆ ವಾಪಸ್ ಆಗ್ತಾ ಇದ್ದ. ದಾರಿ ಮಧ್ಯದಲ್ಲಿ ಸಾಧು ವೇಷದಲ್ಲಿದ್ದ ಒಬ್ಬ ದೊಡ್ಡ ಕಳ್ಳ ಅವನಿಗೆ ಪರಿಚಯ ಆದ. ತೆನಾಲಿರಾಮನ ಜೋಳಿಗೆ ತುಂಬಿದ್ದನ್ನ ನೋಡಿ ಕಳ್ಳನಿಗೆ ಸಿಕ್ಕಾಪಟ್ಟೆ ಚಿನ್ನದ್ದೋ ಅಥವಾ ಬೆಳ್ಳಿದೋ ನಾಣ್ಯಗಳಿರಬೇಕು ಅಂತ ಖಾತ್ರಿಯಾಯ್ತು. ಹಂಪಿಯಲ್ಲಿ ತನ್ನ ಸ್ನೇಹಿತರು ಇದಾರೆ ಅಂತ ಹೇಳಿ ಆ ಕಳ್ಳ ತೆನಾಲಿ ಜೊತೆಗೆ ಪ್ರಯಾಣ ಮಾಡಕ್ಕೆ ಶುರು ಮಾಡ್ದ. ಕಳ್ಳ ಅವನ ಒಂದಿಷ್ಟು ಧಾರ್ಮಿಕ ಪ್ರವಚನ ಮತ್ತೆ ಸಾಧುವೇಷಗಳಿಂದ ತೆನಾಲಿರಾಮನ ಮನಸ್ಸನ್ನ ಗೆದ್ದ. ರಾತ್ರಿಯಾಯ್ತು. ದಾರಿಯಲ್ಲಿ ಎಲ್ಲಾದ್ರೂ ಮಲ್ಗಕ್ಕೆ ಜಾಗ ಸಿಗತ್ತಾ ಅಂತ ಇಬ್ರು ನೋಡಿದ್ರು. ಅಲ್ಲೆಲ್ಲೋ ಒಂದ್ ಕಡೆ ಜಾಗ ಸಿಕ್ತು, ಇಬ್ರು ಮಲ್ಗೋಕೆ ತೀರ್ಮಾನ ಮಾಡಿದ್ರು. ರಾತ್ರಿ ಆಯ್ತಲ್ವಾ, ಮಧ್ಯರಾತ್ರಿಯಲ್ಲಿ ತೆನಾಲಿ ಹತ್ರ ಇದ್ದ ಬೆಳ್ಳಿ ನಾಣ್ಯಗಳನ್ನ ಕದಿಬೇಕು ಅಂತ ಕಳ್ಳ ನಿರ್ಧಾರ ಮಾಡ್ದ. ಇಂತಹ ದುರ್ಬುದ್ಧಿಯಿಂದ ಅವನು ಒಂಥರ ತೆನಾಲಿಯನ್ನ ರಕ್ತ ಹೀರೋ ಹುಳು ತರ ಬೆಂಬತ್ ಬಿಟ್ಟ. ತೆನಾಲಿರಾಮನ್ ಜೊತೆಲಿ ತುಂಬಾ ಒಳ್ಳೆಯವನು ಅನ್ನೋ ತರ ಸಂವಾದ ಮಾಡ್ತಾ ಮಾತಾಡ್ತಾ ಅವನ ಜೊತೆಲಿ ಒಳ್ಳೆ ಗೆಳೆತನನ ಬೆಳೆಸ್ಕೊಳ್ಳೋ ತರ ನಾಟಕ ಆಡ್ದ. ರಾತ್ರಿ ಆಯ್ತು. ಇಬ್ರು ಮಲ್ಗಕ್ಕೋಸ್ಕರ ಹಾಸಿಗೆ ಹಾಸ್ಕೊಂಡ್ರು. ತೆನಾಲಿ ತುಂಬಾ ಬೇಗ ಗಾಢ ನಿದ್ರೆಗೆ ಜಾರ್ಬಿಟ್ಟ. ಆವಾಗ

ಹೇಳಲಿಕ್ಕೆ ಶುರು ಮಾಡ್ದ. ಕಳ್ಳ ಅವನ ಒಂದಿಷ್ಟು ಧಾರ್ಮಿಕ ಪ್ರವಚನ ಮತ್ತೆ ಸಾಧುವೇಷಗಳಿಂದ ತೆನಾಲಿರಾಮನ ಮನಸ್ಸನ್ನ ಗೆದ್ದ. ರಾತ್ರಿಯಾಯ್ತು. ದಾರಿಯಲ್ಲಿ ಎಲ್ಲಾದ್ರೂ ಮಲ್ಗಕ್ಕೆ ಜಾಗ ಸಿಗತ್ತಾ ಅಂತ ಇಬ್ರು ನೋಡಿದ್ರು. ಅಲ್ಲೆಲ್ಲೋ ಒಂದ್ ಕಡೆ ಜಾಗ ಸಿಕ್ತು. ಇಬ್ರು ಮಲ್ಗೋಕೆ ತೀರ್ಮಾನ ಮಾಡಿದ್ರು. ರಾತ್ರಿ ಆಯ್ತಲ್ವಾ, ಮಧ್ಯರಾತ್ರಿಯಲ್ಲಿ ತೆನಾಲಿ ಹತ್ರ ಇದ್ದ ಬೆಳ್ಳಿ ನಾಣ್ಯಗಳನ್ನ ಕದಿಬೇಕು ಅಂತ ಕಳ್ಳ ನಿರ್ಧಾರ ಮಾಡ್ದ. ಇಂತಹ ದುರ್ಬುದ್ಧಿಯಿಂದ ಅವನು ಒಂಥರ ತೆನಾಲಿಯನ್ನ ರಕ್ತ ಹೀರೋ ಹುಳು ತರ ಬೆಂಬತ್ಬಿಟ್ಟ. ತೆನಾಲಿರಾಮನ್ ಜೊತೆಲಿ ತುಂಬಾ ಒಳ್ಳೆಯವನು ಅನ್ನೋ ತರ ಸಂವಾದ ಮಾಡ್ತಾ ಮಾತಾಡ್ತಾ ಅವನ ಜೊತೆಲಿ ಒಳ್ಳೆ ಗೆಳೆತನನ ಬೆಳೆಸ್ಕೊಳ್ಳೋ ತರ ನಾಟಕ ಆಡ್ದ. ರಾತ್ರಿ ಆಯ್ತು. ಇಬ್ರು ಮಲ್ಗಕ್ಕೋಸ್ಕರ ಹಾಸಿಗೆ ಹಾಸ್ಕೊಂಡ್ರು. ತೆನಾಲಿ ತುಂಬಾ ಬೇಗ ಗಾಢ ನಿದ್ರೆಗೆ ಜಾರ್ಬಿಟ್ಟ. ಆವಾಗ ಕಳ್ಳ ಎದ್ದು ತೆನಾಲಿರಾಮನ ಚೀಲಗಳು, ಜೇಬುಗಳು, ಅಷ್ಟೇ ಅಲ್ಲ ಅವನ ಹಾಸಿಗೆ, ಬಟ್ಟೆಗಳನ್ನ ಎಲ್ಲದನ್ನು ಹುಡುಕ್ದ. ಆದ್ರೆ ಅವನಿಗೆ ಒಂದೇ ಒಂದ್ ನಾಣ್ಯನು ಕಣ್ಣಕ್ ಬೀಳ್ಲಿಲ್ಲ, ಕೈಗೂ ಸಿಗ್ಲಿಲ್ಲ. ತೆನಾಲಿ ಹೇಗೆ ಎಲ್ಲ ತನ್ನ ಬೆಳ್ಳಿಯ ನಾಣ್ಯಗಳನ್ನ ಬಚ್ಚಿಟ್ಟಿರಬಹುದು ಅಂತ ಕಳ್ಳನಿಗೆ ಒಂಥರ ಇದು ಬಿಡಿಸಲಾಗ್ದಿರೋ ಕಗ್ಗಂಟಾಗೋಯ್ತು. ಕೊನೆಗೆ ತುಂಬಾ ಬೇಜಾರಾಗಿ ಅವನು ನಿದ್ದೆಗೆ ಜಾರ್ದ. ಮಾರನೆ ದಿನ ಬೆಳಗ್ಗೆ ಆಯ್ತು. ಕಳ್ಳನಿಗೆ ಎಚ್ಚರಿಕೆ ಆಯ್ತು. ಅವ್ನು ನೋಡ್ತಾನೆ, ಅದಾಗ್ಲೇ ತೆನಾಲಿ ಎದ್ದು ಅವನ ಜೇಬುಗಳ ತುಂಬಾ ಹಣ ತುಂಬಿಕೊಂಡಿರೋದನ್ನ ನೋಡಿ ಆಶ್ಚರ್ಯ ಆಗತ್ತೆ. ಅದಾದ್ಮೇಲೆ ಅದು ಇದು ಮಾತಾಡಿ ಮತ್ತೆ ಇಬ್ರು ಪ್ರಯಾಣನ ಮುಂದುವರಿಸ್ತಾರೆ. ಮತ್ತೆ ಅವತ್ತು ಸಾಯಂಕಾಲ ಆಗತ್ತೆ. ದಾರಿಯಲ್ಲಿ ಒಂದ್ ಮನೆಯಲ್ಲಿ ರಾತ್ರಿ ಕಳಿಬೇಕು ಅಂತ ಆ ಮನೆಯವ್ರನ್ನ ಕೇಳ್ತಾರೆ. ಮನೆಯವರು ಒಪ್ಕೊಳ್ತಾರೆ. ಸಿಕ್ಕಾಪಟ್ಟೆ ಚಳಿ ಇದ್ದಿದ್ ರಾತ್ರಿ ಹಾಸಿಗೆ ಎಲ್ಲಾ ಹಾಸ್ತಾರೆ. ಇಬ್ರು ಮಲಗ್ತಾರೆ. ಮನೆಯ ಯಜಮಾನ ಕೋಣೆ ಒಳಗ್ ಮಲಗ್ತಾನೆ, ಇವರಿಬ್ರು ಹೊರಗಡೆ ಮಲಗ್ತಾರೆ. ಹಿಂದಿನ ರಾತ್ರಿ ತರಾನೇ ತೆನಾಲಿ ತುಂಬಾ ಗಾಢ ನಿದ್ರೆಗೆ ಜಾರ್ತಾನೆ. ಕಳ್ಳ ಎಚ್ಚರನೇ ಇರ್ತಾನೆ. ಮತ್ತೆ ಅದೇ ಹುಡುಕಾಟನ ಶುರು ಮಾಡ್ತಾನೆ. ದಿಂಬು, ಹಾಸಿಗೆ ಎಲ್ಲ ಹುಡುಕಿದ್ರು ಬೆಳ್ಳಿ ನಾಣ್ಯಗಳ ಚೀಲ ಮಾತ್ರ ಕಳ್ಳನ್ ಕೈಗೆ ಸಿಕ್ಕಲೇ ಇಲ್ಲ. ಮತ್ತೆ ತುಂಬಾ ಬೇಜಾರಾಗತ್ತೆ. ಆದ್ರೆ ಸಿಕ್ಕಾಪಟ್ಟೆ ಸೋಜಿಗನೂ ಆಗತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕಳ್ಳ ನಿದ್ದೆನೂ ಮಾಡ್ದ. ಮತ್ತೆ ಮಾರನೇ ದಿನ ಬೆಳಗ್ಗೆ ಆಯ್ತು. ತೆನಾಲಿ ಮತ್ತೆ ಆ ಕಳ್ಳ ಇಬ್ರು ಅವರ ಪ್ರವಾಸನ ಮುಂದುವರಿಸಿದ್ರು. ಇಬ್ರು ಹಂಪಿ ನಗರದ ಹತ್ರ ಬಂದ್ರು. ಇನ್ನೇನು ಹಂಪಿ ನಗರದ ಒಳಗ್ ಹೋಗ್ಬೇಕು. ಅವಾಗ ಕಳ್ಳ ತೆನಾಲಿ ರಾಮನನ್ನ ತಡೆದು, ಪ್ರಯಾಣ ಏನೋ ತುಂಬಾ ಚೆನ್ನಾಗಿತ್ತು, ಆದ್ರೆ ಕಳೆದ ಎರಡು ದಿನ ರಾತ್ರಿಯಿಂದ ನೀನ್ ಹಣನ ಎಲ್ಲಿಟ್ಟಿದ್ಯಾ? ಇದು ನನಗೆ ಎರಡು ದಿನಗಳಿಂದ ಒಗಟಾಗಿ ಬಾಧಿಸ್ಬಿಟ್ಟಿದೆ, ದಯವಿಟ್ಟು ಹೇಳು ಅಂತ ಕೇಳ್ದ. ಅದಕ್ಕೆ ತೆನಾಲಿ ನಗ್ತಾ, ಓಹೋ ಅದಾ, ಅಲ್ಲೇ ಇರುತ್ತೆ ನೋಡು ಕಳ್ತನದ ಕೌಶಲ. ನನಗೆ ನಿನ್ನ ದುರುದ್ದೇಶ ಏನು ಅಂತ ಗೊತ್ತಿತ್ತು. ಆದ್ರಿಂದ ಪ್ರತಿ ರಾತ್ರಿನೂ ನನ್ನ ಬೆಳ್ಳಿ ನಾಣ್ಯಗಳನ್ನ ನಿನ್ನ ದಿಂಬಿನ ಕೆಳಗಡೆ ಔಸಿ ಇಡ್ತಾ ಇದ್ದೆ. ಅದನ್ನ ನಿನ್ನ ದಿಂಬಿನ ಕೆಳಗೆ ನೀನ್ ಹುಡ್ಕೋ ಗೊಡವೆಗೆ ಹೋಗ್ಲಿಲ್ಲ. ಹೀಗಿರುವಾಗ ಅದು ನನ್ನ ಹಾಸಿಗೆ, ಬಟ್ಟೆ ಬರೆ ದಿಂಬಿನ ಕೆಳಗಡೆ ಹೇಗ್ ಸಿಗಕ್ ಸಾಧ್ಯ ಅಂತ ಹೇಳ್ದ. ಇದನ್ ಕೇಳಿದ ಕಳ್ಳ ಯಪ್ಪ ಅಂತ ನಿಬ್ಬೆರ್ಗಾದ. ತೆನಾಲಿಗೆ ನಮಸ್ಕಾರ ಮಾಡಿ, ನೀನು ಚೋರ್ಗರು ನಿಜವಾಗಿಯೂ, ಅದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋದ. ಅಂದ್ರೆ ನಮ್ಗೆ ಏನೇನ್ ಕೌಶಲ್ಯ ಇರುತ್ತಲ್ಲ ಅದನ್ನ ಉಪಯೋಗಿಸ್ಕೊಂಡು ಹೇಗೆ ಜೀವನದಲ್ಲಿ ಸಮಸ್ಯೆಗಳಿಂದ ಪಾರಾಗಬಹುದು ಅನ್ನೋದು ಈ ಕಥೆಯಲ್ಲಿ ಹೇಳುತ್ತೆ. ಜೀವನ ಮತ್ತೆ ಆಸ್ತಿ ಎರಡನ್ನು ರಕ್ಷಿಸ್ಕೊಳ್ಳೋಕೆ ಒಂದಷ್ಟು ವ್ಯವಹಾರ ಜ್ಞಾನ ತೀರಾ ಅತ್ಯಗತ್ಯ ಅಲ್ವಾ? ಇದು ತೆನಾಲಿರಾಮನ ಕಥೆ. ತುಂಬಾ ಜನ ಅಪ್ಪನ ಹಾಕಿದ ಆಲದ ಮರ ಅಂತ ಮಾಡಿದ್ದನ್ನೇ ಮಾಡ್ತಾರೆ. ಆದ್ರೆ ಎಲ್ರಿಗೂ ಗೊತ್ತಿರೋದನ್ನ ಮಾಡೋದ್ರಿಂದ ಮತ್ತೆ ಮತ್ತೆ ನಾವು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀವಿ ಅನ್ನೋದ್ರ ಅರಿವು ನಮಗೆ ಇರಬೇಕು. ಇದು ತೆನಾಲಿರಾಮನ ಕಥೆ. ಈಗ ಒಂದು ಚಿನ್ನದ ಗೀತೆಯನ್ನ ಕೇಳೋಣ.

0: ಹಾಗೂ ಈ ಚಿನ್ನರ ಗೀತೆ ಕೇಳಿದ್ರಿ ಅಲ್ವಾ? ಕಥೆ ಜೊತೆಲಿ ಚಿನ್ನರ ಗೀತೆ ಏನ್ ಖುಷಿ ಕೊಡ್ತು. ತೆನಾಲಿರಾಮನ್ ಕಥೆನ್ ಕೇಳಿದ್ದಾಯ್ತು. ಹಾಗೇನೆ ತೆನಾಲಿರಾಮನ್ ತರಾನೆ ಬೀರಬಲ್ಲನ ಕಥೆಗಳು ಕೂಡ ತುಂಬಾನೇ ಪ್ರೇರಣೆ ಕೊಡುವಂತದ್ದು. ಲೋಕಾನುಭವದ ಜಾಣ ಬೀರ್ಬಲ್ಲ ಪ್ರತಿಯೊಂದು ಕಥಾಪ್ರಸಂಗದಲ್ಲೂ ಜೀವನದ ಆಳ ಅರಿವು ಎಲ್ಲದನ್ನು ಹೇಳ್ಕೊಡ್ತಾನೆ ಬೀರ್ಬಲ್ಲ. ಜೊತೆಗೆ ಅವನ ದೊರೆ ಅಕ್ಬರನ್ನು ಏನೇನೆಲ್ಲ ಸಮಸ್ಯೆಗಳನ್ನ ಮಾಡ್ತಾನೆ ಅದನ್ನ ಇವನು ಆರಾಮಾಗಿ ಪರಿಹಾರ ಮಾಡ್ತಾನೆ. ಹಾಗೆ ಒಂದ್ ಕಥೆನ ಹೇಳ್ತೀನಿ ಕೇಳಿ. ಒಂದಿನ ಬೆಳಗ್ಗೆ ಅಕ್ಬರ್ ಅರಮನೆಲ್ಲ ಸುತ್ತಾಡ್ತಾ ಇದ್ದ. ಸುತ್ತಾಡ್ತಾ ಒಂದು ಕನ್ನಡಿಯಲ್ಲಿ ತನ್ನ ಮುಖನ ತಾನು ನೋಡ್ಕೊಳ್ತಾ ಗಡ್ಡದ ಮೇಲೆ ಕೈ ಆಡಿಸ್ಕೊಂಡು ಅಲ್ಲಿದ್ದ ಸೇವಕನಿಗೆ ಯಾರಲ್ಲಿ ಬಾಯಿಲಿ ಅಂತ ಕರೆದ. ಸೇವಕ ಓಡೋಡಿ ಬಂದ ಸೇವಕನಿಗೆ ಅಕ್ಬರ್ ಹೇಳ್ದ, ಹೋಗಿ ಕರೆದುತ್ತ ಅಂತ.
1: ಅರೆ ಹೋಗಿ ಕರೆದುತ್ತ ಅಂದ್ರೆ ಯಾರನ್ನ? ಇಲ್ಲಿ ಸೇವಕನಿಗೆ ತುಂಬಾ ಗೋಜಲಾಯ್ತು. ಆದ್ರೆ ಬಾದಶಾ ಅಕ್ಬರ, ಅವನನ್ನ ಪ್ರಶ್ನಿಸಕ್ಕಾಗತ್ತಾ? ಖಂಡಿತ ಅವನನ್ನ ಪ್ರಶ್ನಿಸೋಕಾಗಲ್ಲ, ಪ್ರಶ್ನಿಸೋ ಧೈರ್ಯನೂ ಇಲ್ಲ.

ಪ್ರಶ್ನಿಸ ಇನ್ನೂ ಏನೇನೆಲ್ಲ ಕಾದಿರತ್ತಪ್ಪ, ಬೇಡ ಬೇಡ ಅನ್ಕೊಂಡು ಸರಿ ದೊರೆ ಅಂತ ಅರಮನೆಯನ್ನ ಬಿಟ್ಟು ಸೇವಕ ಹೊರಗಡೆ ಬಂದು ಯೋಚನೆ ಮಾಡ್ದ. ಇದಕ್ಕೆ ಪರಿಹಾರ ಬೀರ್ಬಲ್ಲನ್ ಹತ್ರ ಮಾತ್ರ ಇರೋಕೆ ಸಾಧ್ಯ ಅಂತ ಅನ್ಕೊಂಡು ಸೀದಾ ಬೀರ್ಬಲ್ಲನ್ ಮನೆಗ್ ಹೋದ. ಬೀರ್ಬಲ್ಲನ್ ಮನೆಗ್ ಹೋಗಿ ಅವನ್ ಸಮಸ್ಯೆನ ಹೇಳ್ದ. ಅಕ್ಬರ್ ದೊರೆ ಹೋಗಿ ಕರೆದುತ್ತ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಬೀರ್ಬಲ್ಲ. ಆಜ್ಞೆ ನೀಡುವಾಗ ಬಾದಶಾ ಏನ್ ಮಾಡ್ತಿದ್ರು ಅಂತ ಕೇಳ್ದ. ಅದಕ್ಕೆ ಸೇವಕ ಹೇಳ್ದ, ಅವರು ಅವರ ಗಡ್ಡದ ಮೇಲೆ ಕೈ ಆಡಿಸ್ತಿದ್ರು ಅಂತ. ಅದಕ್ಕೆ ಬೀರ್ಬಲ್ಲ, ಹಾಗಿದ್ರೆ ನೀನು ಕ್ಷೌರಿಕನ್ನ ಕರ್ಕೊಂಡು ಹೋಗು ಅಂದ. ಸೇವಕನಿಗೆ ಇರಬಹುದೇನೋ ಅಂತ ಸೇವಕ ಹೋಗಿ ಕ್ಷೌರಿಕನ್ನ ಕರ್ಕೊಂಡು ಅಕ್ಬರನ ಆಸ್ಥಾನಕ್ಕೆ ಹೋದ. ಮತ್ತೆ ಅಕ್ಬರನ ಕ್ಷೌರ ಮುಗೀತು. ಅಕ್ಬರ ಸೇವಕ ಎಷ್ಟೊಂದು ಬುದ್ಧಿವಂತನ ಅಂತ ಯೋಚನೆ ಮಾಡಿ ಸೇವಕನನ್ನ ಕರೆದು, ನಾನು ಯಾರನ್ನ ಕರೆ ತರೋಕ್ ಹೇಳ್ದೆ ಅಂತ ನಿನ್ ಹೇಗ್ ಗೊತ್ತಾಯ್ತು ಅಂತ ಕೇಳ್ದ. ಅದಕ್ಕೆ ಸೇವಕ ಹೇಳ್ದ, ದೊರೆ ನಿಮ್ ಮಾತು ಅರ್ಥ ಆಗದೆ ನಾನು ಬೀರ್ಬಲ್ಲರ ಹತ್ರ ಹೋದೆ. ಅವರೇ ಪರಿಹಾರನ ಕೊಟ್ರು. ಮಹಾರಾಜರು ಹೇಳವಾಗ ಏನ್ ಮಾಡ್ತಿದ್ರು ಅಂತ ಕೇಳಿದ್ರು. ನನ್ ಗಡ್ಡದ ಮೇಲೆ ಕೈಯಾಡಿಸ್ತಿದ್ರು ಅಂತ ಹೇಳ್ದಾಗ, ಹಾಗಿದ್ರೆ ಕ್ಷೌರಿಕನ್ನ ಕರ್ಕೊಂಡು ಹೋಗು ಅಂತ ಬೀರ್ಬಲ್ಲರೇ ಹೇಳಿದ್ರು ಅಂತ ಹೇಳ್ದ. ಬಾದಶಾ ಚಪ್ಪಾಳೆನ ತಟ್ಟಿ, ವಾ ಬೀರ್ಬಲ್ಲ, ನಿನ್ನ ಚಾತುರ್ಯಕ್ಕೆ ಮೆಚ್ಚಿದೆ ಅಂತ ಅನ್ಕೊಂಡ. ಅದಾದ್ಮೇಲೆ ಬೀರ್ಬಲ್ಲ ಬಂದ. ಬೀರ್ಬಲ್ಲನ್ ಬಂದಾಗ, ಬೀರ್ಬಲ್ಲ ನೀನು ನಮ್ಮ ಸೇವಕನಿಗೆ ತಿಳಿ ಹೇಳಿ ಕ್ಷೌರಿಕನ್ನ ಕಳಿಸ್ದೆ. ಭೇಷ್ ಕಣಯ್ಯ, ನೀನ್ ಭಾರಿ ಬುದ್ಧಿವಂತ ಅಂದ ಅಕ್ಬರ. ಜೊತೆಗೆ ಒಂದ್ ರೀತಿಯಲ್ಲಿ ಇವತ್ತು ನನ್ನ ಕ್ಷೌರವನ್ನ ನೀನೇ ಮಾಡ್ದಂತಾಯ್ತು ಅಂತ ವಿನೋದವಾಗಿ ನಕ್ಕು ಹೇಳ್ದ. ಅದನ್ ಕೇಳಿದ ಬೀರ್ಬಲ್ಲ, ಬಾದ್ಶಾ ಇವತ್ತು ನಾನೇನಾದ್ರೂ ನಿಮ್ಮ ಕ್ಷೌರವನ್ನ ಮಾಡಿಸ್ದೇ ಇದ್ದಿದ್ರೆ ನೀವು ಪಾಪ ಆ ಬಳಪಾಯಿ ಸೇವಕನ ತಲೆಯನ್ನ ಕ್ಷೌರ ಮಾಡಿಸ್ಬಿಡ್ತಿದ್ರಿ ಮಹಾಪ್ರಭು ಅಂತ ಅಂದಾಗ ಅಕ್ಬರ ಉತ್ತರ ಕೊಡದೆ ಸುಮ್ನೆ ನಿಂತ್ಕೊಂಡ. ಇದು ಬೀರ್ಬಲ್ಲನ ಬುದ್ಧಿವಂತಿಕೆ. ಹೀಗೆ ನಾವು ಬೀರ್ಬಲ್ಲನ ಕತೆಗಳು, ತೆನಾಲಿರಾಮನ ಕತೆಗಳು, ಪಂಚತಂತ್ರದ ಕತೆಗಳನ್ನ ಓದ್ತಾ ಇದ್ರೆ ಖಂಡಿತ ನಮ್ಮ ಬುದ್ಧಿ ಚಾತುರ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ? ಈಗ ಮತ್ತೊಂದು ಚಿನ್ನದ ಗೀತೆಯನ್ನ ಕೇಳೋಣ.

0: ಈಗ ಯಕ್ಷಲಹರಿ ಕಾರ್ಯಕ್ರಮ ಪ್ರಸಾರವಾಗುವುದು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಜೀ ಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಪೊಲೀಸ್
4: ಮಿಸ್ ಸೀಮಾ?
3: ಹೌದು.
4: ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
3: ಯಾಕೆ ಅಂದ್ರೆ ನಾನು
4: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
3: ಡಿಜಿಟಲ್ ಅರೆಸ್ಟ್?
4: 1,00,000 ಕೊಡಿ, ಬಚಾವ್ ಆಗ್ತೀರಾ.
3: ಅಷ್ಟೊಂದ್ ಹಣ?
4: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
3: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
5: ಹಲೋ ಮಮ್ಮ.
3: ಹಾಯ್.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
9: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಇಂದಿನ ಯಕ್ಷಲಹರಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಬಬ್ರುವಾಹನ ಕಾಳಗ ಕೆಡುವಿರಿ ನಡೆಸಿಕೊಡುವವರು ಶ್ರೀ ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾಮಂಡಳಿ ಅಂಬಲಪಾಡಿ ಉಡುಪಿ. ಭಾಗವತರು KJ ಗಣೇಶ್, ಮದ್ದಳೆ KJ ಕೃಷ್ಣ, ಚಂಡೆ ಅಜಿತ್ ಕುಮಾರ್. ಕೇಳಿ ಯಕ್ಷಗಾನ ಪ್ರಸಂಗ ಬಬ್ರುವಾಹನ ಕಾಳಗ.

0: ಮಕ್ಕಳಿಲ್ಲದ ಕಾರಣ ಈ ಮಣಿಪುರದ ಒಡೆತನ ನನ್ನ ಪಾಲಿಗಾಗಿದೆ. ತಾಯಿ ಚಿತ್ರಾಂಗದೆಯ ಆಶೀರ್ವಾದ ಬಲದಿಂದ ಸುತ್ತಮುತ್ತಲಿನ ಅರಸು ಮಕ್ಕಳು ನನ್ನ ಹೆಸರು ಕೇಳಿದರೆ ನಡುಗುತ್ತಾರೆ. ಮಂತ್ರಿ ಸುಬುದ್ಧಿಯ ಜಾಣ್ಮೆಯಿಂದ ಪ್ರಜಾಜನರು ಸಂತುಷ್ಟರಾಗಿದ್ದಾರೆ. ಎಂದಿನಂತೆ ಸಭೆ ಮುಗಿಸಿ ಮಂದಿರಕ್ಕೆ ತೆರಳಿದ್ದೆ, ಅಷ್ಟರಲ್ಲಿ ಹೊರಗಿನಿಂದ ಕೋಲಾಹಲ ಕೇಳಿಬರುತ್ತಾ ಇದೆಯಲ್ಲ. ಮರಳಿ ಪ್ರವೇಶಿಸಿದ್ದೇನೆ, ವಿಶೇಷವಿದ್ದರೆ ತಿಳಿದು ಬಂದಿದ್ದಲ್ಲವೇ.
1: ಅಯ್ಯಯ್ಯೋ ಪ್ರಭು, ಅಡ್ಮಿದ್ದೆ ಸ್ವಾಮಿ, ಕಾಪಾಡಬೇಕು.
0: ಯಾರು ನೀನು?
1: ಲಾಲಿಸ್ಬೇಕು.
0: ಏಕೆ ಬಂದೆ?

ಈ ದಕ್ಷಿಣ ಆರ್ಯಾವರ್ತದಲ್ಲಿ ವರ್ತಮಾನ ಕಾಲದಲ್ಲಿ ಮನೆ ಮಾತಾಗಿರುವ ಎರಡೇ ಎರಡು ವೈಶಿಷ್ಟ್ಯಪೂರ್ಣ ವಿಷಯಗಳೆಂದರೆ ಒಂದು ಮಣಿಪುರದ ವೈಭವ, ಇನ್ನೊಂದು ಈ ಬಬ್ರುವಾಹನ ಪ್ರತಾಪ. ಮೈಯ ಕಸುವಿಗೆ ಅದೃಷ್ಟದ ಒತ್ತಾಸೆ ಇದ್ದುದರಿಂದ ನನಗೆ ಈ ವೈಭವ ಒದಗಿ ಬಂದಿದೆ. ನನ್ನ ತಾಯಿಯ ತೀರ್ಥರೂಪರಾದ ರವೀರ ಮಹಾರಾಜರಿಗೆ ಗಂಡು

0: ಸ್ವಾಮಿ, ನಾನು ನಿಮ್ಮ ಗುಲಾಮ, ನಿಮ್ಮ ಮಗ ದಿವಾಳಿ ಸ್ವಾಮಿ.
1: ಬಾಯಿ ಬಿಗಿ ಹಿಡಿದು ಮಾತನಾಡು.
0: ಅಲ್ಲ ಅಲ್ಲ ಅಲ್ಲ ಸ್ವಾಮಿ, ನಾನು ದಿವಾಳಿ ಹನುಮ ಅಂತ, ನಿಮ್ಮ ಉಪ್ಪನ್ನ ತಿನ್ನುವ ಸ್ವಾಮಿ. ಹೆದರಿಕೆಯಿಂದ ಮಾತು ಹಿಂದೆ ಮುಂದೆ ಆಗುತ್ತದೆ. ಭಯ ಭಯ, ಅಯ್ಯಯ್ಯೋ, ಅಭಯ ಬೇಕು ಸ್ವಾಮಿ, ಅಭಯ ಬೇಕು.
1: ಏಕೆ ಹೆದರುತ್ತಿ? ಪ್ರತ್ಯಕ್ಷ ರುದ್ರನನ್ನೇ ಲೆಕ್ಕಿಸಿದ ಈ ಬಬ್ರುವಾಹನನ ಮುಂದೆ ನೀನೇಕೆ ಹೆದರಬೇಕು? ನಾನು ನಿನ್ನನ್ನು ಕಾಪಾಡುತ್ತೇನೆ, ಹೇಳು ಬೇಗ ಏನಾಯಿತು.
0: ಸ್ವಾಮಿ, ಗಜಬಜಪುರ

0: ಸ್ವಾಮಿ ಗಜಭಜಪುರ.
1: ಏಯ್, ಎಂತಹ ಪುರವೋ?
0: ಅದೇ ಗಜಭಜಪುರ.
1: ಹಾಗಲ್ಲ, ಗಜಪುರ.
0: ಹಾ ಹೌದೌದು, ಅದೇ ಅದೇ ನಾನು ಹೇಳಿದ್ದು, ಆನೆಪುರ ಅಂತ. ಅಲ್ಲಿಗೆ ಪ್ರಭು ಧರ್ಮಪ್ಪನಂತೆ, ಅವನ ತಮ್ಮ ಕಾರ್ತನಂತೆ.
1: ಸರಿಯಾಗಿ ಹೇಳು, ಪಾರ್ಥ.
0: ಹೌದೌದು, ಪಾರ್ಥ. ಆತ ನಮ್ಮ ಪುರಕ್ಕೆ ಬಂದಿದ್ದಾನೆ ಒಡೆಯ. ಅವನ ಕುದುರೆ ನಮ್ಮ ಉಪವನ ಪ್ರವೇಶಿಸಿದೆ ಒಡೆಯ.
1: ಉಪವನದಲ್ಲಿ ನಿನ್ನನ್ನು ಕಾವಲಿಟ್ಟದ್ದು ಯಾಕೋ? ನೀನು ಅವರನ್ನು ತಡೆಯಲಿಲ್ಲವೇ?
0: ತಡೆದಿದ್ದೇನೆ ಸ್ವಾಮಿ, ಆದರೆ ನನ್ನ ಕೈ ಕಟ್ಟಿದರು, ಬೆನ್ನಿಗೆ ಚೆನ್ನಾಗಿ ಹೊಡೆದರು, ಮೂಗಿಗೆ ಸುಣ್ಣದ ನಾಮ ಬರೆದರು.
1: ಬೆದರಬೇಡ, ಬೆದರಬೇಡ.
0: ಹಾ,
2: ಶರರಿಗ ಭಯವನಿತ್ತು ಬಲುಗುಣಿ, ಶರರಿಗ ಭಯವನಿತ್ತು ಬಲುಗುಣಿ, ಪುರದ ದುರ್ಗವ ಬಲಿದೋ ಕುದುರೆಯ ಕರೆದು ಕಾವಲ

0: ಗುಣಪಾಲಕ ಹೆದರಬೇಡ, ಹೋಗು, ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ.
1: ಅಪ್ಪಣೆ ಪ್ರಭು.
0: ಗುಣಪಾಲಕನ ನುಡಿ ಕೇಳುವಾಗ ಯಾವುದೋ ಅಶ್ವಮೇಧಕ್ಕಾಗಿ ಪೂಜಿಸಲ್ಪಟ್ಟ ತುರಗ ದಂಡಿನೊಂದಿಗೆ ನಮ್ಮ ಪುರ ಪ್ರವೇಶಿಸಿರಬೇಕೆಂಬುದು ಸ್ಪಷ್ಟವಾಗುತ್ತದೆ. ಅಂದ ಮೇಲೆ ಜಾಗೃತವಾಗುವುದು ಅಗತ್ಯ. ಯಾರಲ್ಲಿ ದಳಪತಿ, ಪುರದ ದುರ್ಗಗಳನ್ನು ಬಲಿಯಿರಿ, ಭದ್ರವಾದ ಕಾವಲಿರಿಸಿ, ಚತುರಂಗ ಬಲ ಸಿದ್ಧವಾಗಲಿ. ಸೇನಾನಿಗಳಿಗೆ ಆಜ್ಞೆ ಮಾಡಿದ್ದೇನೆ, ಅಷ್ಟ ಪ್ರಧಾನರಿಗೆ ಸೂಚನೆ ಹೋಗಲಿ, ಅವಸರದ ಸಭೆ ಸೇರಲಿ. ಯಾವುದಕ್ಕೂ ಮೊದಲು ಸಿಂಹಾಸನ ಏರಬೇಕು. ನಮ್ಮ ಪುರ

0: ವಿಶೇಷವಾದ ವೈಭವದಿಂದ ಈ ರಾತ್ರಿ ಓಲಗವನ್ನು ನೆರೆದಿದ್ದೇನೆ. ಈ ಸಭೆಯ ವೈಭವವನ್ನು ಏನು ಹೇಳಲಿ? ಇಂದ್ರನ ಅಮರಾವತಿಯಾಗಲಿ, ಕುಬೇರನ ಅಲಕಾವತಿಯಾಗಲಿ, ಇದಕ್ಕೆ ಸರಿಸಾಟಿಯಾಗಲಾರದು. ಆ ಕಡೆ ಚತುರಂಗ ಬಲ ನಾಯಕರು, ಈ ಕಡೆ ಮಂತ್ರಿ ಪ್ರಧಾನರು, ಶ್ರೀಮಂತರು, ಸಾಮಂತರು, ಭಟರು, ಭಟ್ಟರು ಎಲ್ಲರೂ ಸೇರಿದ್ದಾರೆ. ಆದರೆ ಸಭೆಯಲ್ಲಿ ಮೂಲಮಂತ್ರಿಯಾದ ಸುಬುದ್ಧಿ ಕಾಣಿಸುವುದಿಲ್ಲಲ್ಲ. ಯಾರಲ್ಲಿ ಮೂಲಮಂತ್ರಿ ಸುಬುದ್ಧಿಯನ್ನು ಬರಹೇಳಿ.
1: ಸ್ವಾಮಿ, ರಾಜಕುಲ ತಿಲಕ, ಏನಿದು ಅವಸರದ ಸಭೆ ಕರೆಯಲು ಕಾರಣವೇನು? ನನ್ನ ಆಗಮನದ ಅವಶ್ಯಕತೆ ಏನು ತಿಳಿಸಬಹುದೇ?
0: ಮಂತ್ರಿ ಶ್ರೇಷ್ಠ
1: ಪ್ರಭು,
0: ನಮ್ಮ ಮಣಿಪುರಕ್ಕೆ ಒಂದು ಕುದುರೆ ಬಂದಿದೆ.
1: ಕುದುರೆಯೇ? ಆಗಲಿ, ನನಗೇನಪ್ಪಣೆ?
0: ಮಂತ್ರಿ,

0: ಮಂತ್ರಿ
1: ಪ್ರಭು,
0: ಅವಸರದ ಸಭೆ ಕರೆಯಲು ಕಾರಣವಿದೆ. ಮಣಿಪುರಕ್ಕೆ ಅಲಂಕೃತವಾದ ಒಂದು ಕುದುರೆ ಬಂದಿದೆ. ವಿಕ್ರಮಿಗಳಾದ ಭಟರು ಹಯದ ಬೆಂಗಾವಲಿನಲ್ಲಿದ್ದಾರೆ. ಅಲ್ಲದೆ ಅದರ ಹಣೆಯಲ್ಲಿ ಸ್ವರ್ಣಾಕ್ಷರಗಳಿಂದ ಕೆತ್ತಿದ ಒಂದು ಲಿಖಿತವಿದೆಯಂತೆ. ಅದು ಯಾವ ದೇಶದ ವಾಜಿ, ಯಾರಿಗೆ ಸೇರಿದ್ದು, ಅದರ ಹಿಂದೆ ಬಂದವರಾರು ತಿಳಿಯಬೇಕಾಗಿದೆ. ಅದಕ್ಕೆ ಈಗಲೇ ಹೋಗಿ ಹಯದ ಹಣೆಯಲ್ಲಿರುವ ಲಿಖಿತವನ್ನು ತೆಗೆದುಕೊಂಡು ಬಾ.
1: ಆದೀತು ಸ್ವಾಮಿ. ಸ್ವಾಮಿ,
0: ಮಂತ್ರೀಶ
1: ಪತ್ರವನ್ನು ತೆಗೆದುಕೊಂಡು ಬಂದಿದ್ದೇನೆ.
0: ಈ ಲೇಖನವನ್ನು ನೀನೇ ವಾಚಿಸಬೇಕು.
1: ಅನುಜ್ಞೆಯಾಗಲಿ.

0: ಪ್ರಭು.
1: ಮಂತ್ರಿ,
0: ಈ ಲೇಖನದಲ್ಲಿ ಹೀಗೆ ಬರೆದಿದ್ದಾರೆ, ಸದ್ಧರ್ಮದಿಂದ ಹಸ್ತಿನಾವತಿಯಲ್ಲಿ ನೆಲೆಸಿರುವ ತ್ರಿಮೂರ್ತಿಗಳ ಕರುಣೆಗೆ ಪಾತ್ರನಾಗಿರುವ ನಾನು, ಅಂದರೆ ಧರ್ಮರಾಜನು, ಶ್ರೀಕೃಷ್ಣನ ಅನುಮತಿ ಪಡೆದು ಅಶ್ವಮೇಧ ದೀಕ್ಷಿತನಾಗಿ ಕುದುರೆಯನ್ನು ದಿಗ್ದೇಶಗಳ ದಿಗ್ವಿಜಯಕ್ಕೆ ಬಿಟ್ಟಿದ್ದೇನೆ. ಬಲ್ಪುಳ್ಳವರು ಕಟ್ಟುವುದು, ಬಲಹೀನರು ತಮ್ಮೊಂದಿಗೆ ಸೇರಿಕೊಳ್ಳುವುದು, ಹೀಗೆ ಬರೆದಿದೆ ಸ್ವಾಮಿ.
2: ಬಳಿರೆ ವಿಚಿತ್ರವಾದ ಓಲೆ ಚಿತ್ರ.

0: ಇಂದ್ರನ ಬಿಂಕವೇ. ಆತನೇನು ಪರಶಿವನಲ್ಲವಷ್ಟೇ, ಹಸ್ತಿನಾವತಿಗೆ ಆತ ಒಡೆಯನಾಗಿರಬಹುದು. ಈ ಮಣಿಪುರದ ದೊರೆ ಆತನಿಗೆ ಕಪ್ಪ ಒಪ್ಪಿಸುವ ಸಾಮಂತನೇನು ಅಲ್ಲವಲ್ಲ. ಬಲವುಳ್ಳವರು ಕಟ್ಟುವುದು, ಬಲಹೀನರು ಎರಗುವುದು. ಏನು ಪರಾಕ್ರಮ ಪಾಂಡವರಿಗೆ ಮಾರಿ ಹೋಯಿತೆ? ನಾನೇನು ಅಲ್ಪ ಬಲದವನೇ, ಆ ಕುದುರೆಯನ್ನು ಹೀಗೆ ಬಿಡಬಾರದು. ಮಂತ್ರೀಶ
1: ಪ್ರಭು,
0: ಮೊದಲು ಆ ಹಯವನ್ನು ಲಾಯದಲ್ಲಿ ಕಟ್ಟಿ.
1: ಯಾರಲ್ಲಿ? ಕುದುರೆಯನ್ನು ಲಾಯದಲ್ಲಿ ಬಿಗಿಯಿರಿ.
0: ಸೈನಿಕರೆಲ್ಲರಿಗೂ ಸೂಚನೆ ಕೊಡಿ, ಪರಮಾಂಡಲೀಕರನ್ನು ಬರಮಾಡಿಸು, ಚತುರಂಗ ಸೇನೆ ಸಿದ್ಧವಾಗಲಿ, ಪ್ರಜೆಗಳಿಗೆ ಸುರಕ್ಷಿತವಾದ ಸ್ಥಳಗಳ ವ್ಯವಸ್ಥೆ ಮಾಡು. ಬೆಳಿಗ್ಗೆ ಸೂರ್ಯೋದಯದ ಮೊದಲು ಎಲ್ಲ ಸಿದ್ಧತೆ ಮುಗಿಯಬೇಕು. ತಿಳಿತಲ್ಲ?
1: ಆಗಬಹುದು

0: ಓಹೋ, ಬಬ್ರುವಾಹನ ಪ್ರಭುಗಳು ಅರ್ಜುನ ದೇವರ ಕುದುರೆಯನ್ನು ಕಟ್ಟಿದ್ದಾರೆ. ಯುದ್ಧದ ಸಿದ್ಧತೆಯೂ ನಡೆದಿದೆ. ಆದರೆ ಈ ವಿಷಯ ನಮ್ಮ ಚಿತ್ರಾಂಗದ ಮಾತೆಯವರಿಗೆ ತಿಳಿದಿಲ್ಲ. ಅಮ್ಮ, ಚಿತ್ರಾಂಗದ ದೇವಿಯವರೇ, ಹೀಗೆ ಬನ್ನಿ, ಹೀಗೆ ಬನ್ನಮ್ಮ, ಹೀಗೆ ಬನ್ನಿ.
1: ಏನೇ ಏನೇ, ಯಾಕೆ ಹೀಗೆ ಕರೆದೆ?
0: ಅಮ್ಮ, ಮಣಿಪುರದಲ್ಲಿ ನಡೆಯುತ್ತಿರುವಂತಹ ವಿಶೇಷ ಸಂಗತಿಗಳೆಲ್ಲ ತಮಗೆ ಗೊತ್ತಿಲ್ಲವೇ ಅಮ್ಮ?
1: ಮಣಿಪುರದಲ್ಲಿ ವಿಶೇಷವೇ? ಏನೇ ಅದು?
0: ಅಮ್ಮ, ಲಾಲಿಸಬೇಕು.

0: ಅಮ್ಮ, ನಮ್ಮ ಪುರಕ್ಕೆ ಒಂದು ಕುದುರೆ ಬಂದಿದೆ ಅಮ್ಮ.
1: ಏನೇ ಅದು, ಅದರಲ್ಲಿ ಏನು ವಿಶೇಷ ಹೇಳು?
0: ಅದು ಸಾಮಾನ್ಯ ಕುದುರೆಯಲ್ಲ, ಯಾಗದ ಹೇ ಅಮ್ಮ.
1: ಅದಕ್ಕೇನಂತೆ, ಮಗ ಬಬ್ರುವಾಹನ ಯಮನಿಗೂ ಹೆದರಲಾರ. ಆದರೆ ಆ ಕುದುರೆ ಎಲ್ಲಿಯದಂತೆ?
0: ಎಲ್ಲೆಲ್ಲಿದ್ದಲ್ಲಮ್ಮ, ಹಸ್ತಿನಾಪುರದ್ದಂತೆ.
1: ಏನು, ಹಸ್ತಿನಾಪುರದ್ದೇ?
0: ಹೌದು, ಅಲ್ಲಿಯ ಅರಸು ಧರ್ಮರಾಯನಂತೆ. ಅವನ ಅಶ್ವಮೇಧದ ತುರಗ ನಮ್ಮ ಪುರಕ್ಕೆ ಬಂದಿದೆಯಮ್ಮ.
1: ಹೌದೇ? ಕುದುರೆಯ ಹಿಂದೆ ಯಾರು ಬಂದಿದ್ದಾರೆ?
0: ಕುದುರೆಯ ಹಿಂದೆ ಅರ್ಜುನ ದೇವರು ಬಂದ

0: ಬಹುದೇನೆ ಪಾರ್ಥ ಬಂದದು ನಿಜವೇ?
1: ಹೌದಮ್ಮ.
0: ಓ ನನ್ನನ್ನಲ್ಲ, ನೀವು ನನ್ನನ್ನಗಲಿ, ಎಷ್ಟು ಸಮಯವಾಯಿತು ಸಖಿ.
1: ಏನು
0: ನನ್ನನ್ನಲ್ಲ, ಇಂದು ಬಂದಾರು ನಾಳೆ ಬಂದಾರು ಎಂದು ಕಾದು ಕಾದು ಸೋತು ಹೋದೆ. ನಿಜ ಹೇಳೆ, ನನ್ನ ರಮಣ ಬಂದಿದ್ದಾರೆಯೇ?
1: ಹ್ಮ್, ನಾನು ಹೇಳುವುದಿಲ್ಲ ಅಮ್ಮ.
0: ಹೇಳೆ ಸಖಿ, ಹೇಳೆ, ಇನ್ನೊಮ್ಮೆ ಹೇಳೆ, ಮಗದೊಮ್ಮೆ ಹೇಳೆ, ನನ್ನ ಪಾರ್ಥ ಬಂದಿದ್ದಾರೆಯೇ?
1: ಹೇಳಿದರೆ ನನಗೇನು ಕೊಡುತ್ತೀರಮ್ಮ?

0: ಸಖಿ
1: ಓಮ್ಮ
0: ಕರುಣಾನಂದಕರವಾದ ಮನಸ್ಸಿಗೆ ಮುದ ನೀಡುವ ವಿಷಯ ತಿಳಿಸಿದ, ನಿನಗೇನು ಬೇಕು ಹೇಳು, ಕೊಡುತ್ತೇನೆ. ಚಂದಗಾವಿಯ ಸೀರೆ ಬೇಕೆ, ಮುತ್ತಿನ ಓಲೆ ಬೇಕೆ, ಬಂಗಾರದ ಹಾರ ಬೇಕೆ, ಏನು ಬೇಕಿದ್ದರೂ ಕೊಡುತ್ತೇನೆ. ಆ ಇಂದ್ರನಂದನ ಬಂದ ಆನಂದದ ವಾರ್ತೆ ಹೇಳೆ ಸಖಿ ಹೇಳೆ. ಸೇನೆ ಕೂಡಿಯೇ ಬಂದಿದ್ದಾನೆ ಏನೇ?
1: ಅಮ್ಮ, ಬಂದದ್ದು ನಿಜ ಅಮ್ಮ, ಆದರೆ ಮೋಸವಾಯಿತು.
0: ಏನದು ಮೋಸವೇ?
1: ತಾಯೇ
2: ತಾಯೇ,

0: ಅರ್ಜುನ ದೇವರು ಬಂದಿರುವುದು ಹಗಲಿನಷ್ಟೇ ಸತ್ಯ ಅಮ್ಮ. ಆದರೆ ನಿಮ್ಮ ಮಗನಿಗೆ ತಂದೆ ಯಾರೆಂಬ ವಿಚಾರ ಗೊತ್ತಿಲ್ಲ, ನೀವು ಅವನಿಗೆ ಹೇಳಿದವರೂ ಅಲ್ಲ. ನಿಮ್ಮ ಮಗ ಕುದುರೆ ಕಟ್ಟಿಸಿದ್ದಾರೆ, ಅಲ್ಲದೆ ಅಪ್ಪಣೆಯನ್ನೂ ಮಾಡಿದ್ದಾರಮ್ಮ.
1: ಯಾರಿಗೆ ಅಪ್ಪಣೆ ಮಾಡಿದ್ದಾರೆ
0: ಅಮ್ಮ? ಸೇನೆ ಸಿದ್ಧವಾಗಿಯೇ ಇದೆ, ನಿನ್ನ ಮಗ ತಾನೇ ಇದ್ದಕ್ಕೆ ಹೊರಟಿದ್ದಾರೆ. ಬೆಳಕು ಹರಿಯುವುದೇ ತಡ, ತಂದೆ ಮಗನ ಹೋರಾಟ ಪ್ರಾರಂಭವಾಗುತ್ತದೆ ಅಮ್ಮ.
1: ಸಖಿ ನೀನಿನ್ನು ಹೋಗು.
0: ಆದೀತು,
1: ಮಗನ ವಿಚಾರ ನಾನು ನೋಡಿಕೊಳ್ಳುತ್ತೇನೆ. ನನ್ನಿಂದಲೇ ತಪ್ಪಾಯಿತು, ಮಗನಿಗೆ ವಿಚಾರ ತಿಳಿಸಲಿಲ್ಲ. ಈಗ ಸಮಯ ಬಂದಿದೆ, ಹಾಗಾದರೆ ಈಗ ನಾನು ನನ್ನ ಗಂಡ ಬರುವ ಸಂಭ್ರಮಕ್ಕೆ ಸರಿಯಾಗಿ ಅಲಂಕಾರ ಮಾಡಿಕೊಂಡಿದ್ದೇನೆ. ಮೊದಲು ಮಗನಿದ್ದಲ್ಲಿಗೆ ತೆರಳಬೇಕು.

0: ನಿಮ್ಮ ಗಂಧನ ಪ್ರಣಾಮಗಳು.
1: ತೊಲಗಾಚೆ,
0: ಏನಿದು ಏನಿದು ಆಶ್ಚರ್ಯ! ನನ್ನ ಮೇಲೆ ಎಂದೂ ಈ ರೀತಿ ಸಿಟ್ಟಾದುದಿಲ್ಲ. ನನ್ನನ್ನು ಕಂಡಾಗ ಬಾರವ್ವ ನನ್ನ ಮರ್ಯಾನೆ ಎಂದು ಅಪ್ಪಿ ಮುದ್ದಾಡುತ್ತಿದ್ದರು. ಅಮ್ಮ, ನನ್ನಿಂದ ಏನಾದರೂ ಅಪರಾಧವಾಗಿದೆಯೇ? ಇಲ್ಲ ಇಲ್ಲ, ಏನೂ ಆಗಲಿಲ್ಲ. ಹಾಗಾದರೆ ತಾಯಿ ಯಾಕೆ ಹೀಗೆ ವರ್ತಿಸುತ್ತಿದ್ದಾರೆ? ಹೋಗಿ ಅವರನ್ನೇ ಕೇಳುತ್ತೇನೆ. ಅಮ್ಮ, ಯಾಕೆ ನನ್ನಲ್ಲಿ ಸಿಟ್ಟು? ನನ್ನಲ್ಲಿ ಮಾತನಾಡಬಾರದೆ? ಓ ಜನನಿ, ಭೂಮಿಯೇ ಬೀಜಗಳನ್ನು ನುಂಗಿದರೆ, ನಿಂತ ನೆಲವೇ ಕುಸಿದರೆ, ಆಕಾಶವೇ ನೆತ್ತಿಯ ಮೇಲೆ ಬಿದ್ದರೆ, ತಾಯಿಯೇ ಮಗನ ಮೇಲೆ ಸಿಟ್ಟಾದರೆ ಕಾಪಾಡುವವರು ಯಾರಮ್ಮ? ನನ್ನ ತಪ್ಪು ಏನಮ್ಮ ಹೇಳಿತಾಯೇ?
2: ಮಗನೇ, ನಿನಗೆ ಬುದ್ಧಿ ಇಲ್ಲವೇನೋ? ನೀನು ಮಾಡಿದ್ದು ಸರಿಯೇನೋ?
0: ಏನಮ್ಮ, ನಾನು ಮಾಡಿದ್ದು ಏನು ಮಾಡಿದೆ?
2: ಮಗನೇ,

0: ನನ್ನ ಮಗ ಬುದ್ಧಿವಂತ, ಅರಿತು ಕೆಲಸ ಮಾಡುವವನು, ವಿವೇಕಿ ಎಂದು ಭಾವಿಸಿದ್ದೆ. ಮಗು, ನೀನಿಂತಹ ಬುದ್ಧಿ ಇಲ್ಲದ ಕೆಲಸ ಮಾಡಬಹುದೇ? ಕುಂತಿ ಸೂನುವಿನ ಕುದುರೆ ಕಟ್ಟಿದುದು ಬುದ್ಧಿವಂತಿಕೆಯ ಕೆಲಸವಲ್ಲ ಮಗು.
1: ಅಮ್ಮ, ನೀವು ವೀರ ಮಾತೆ, ಈ ಮಾತು ಆಡಬಾರದು. ಪ್ರತ್ಯಕ್ಷ ಕಾಲನೆಯ ಬರಲಿ, ಈ ಕಟ್ಟಾಳು ಹೆದರಲಾರ.
0: ನೀನು ಕಟ್ಟಾಳು ನಿಜ ಮಗನೇ, ಆದರೆ ಸುತ್ತಮುತ್ತಲಿನ ನೃಪಾಲರಿಗೆ ಮಾತ್ರ ನೀನು ಕಟ್ಟಾಳು. ವಿಕ್ರಮ ಕೇಸರಿಯಾದ ಪಾರ್ಥದೇವರು ನಿಜವಾದ ಕಟ್ಟಾಳು, ಆತ ನಿನಗೆ ಮಣಿಯಲಾರ. ಸಿಂಹನೆದುರು ವೃಷಭದ ಪೌರುಷ ನಡೆಯದು ಮಗನೇ.
1: ಅಮ್ಮ, ನಿಮ್ಮ ಮಾತೇ ನನಗಿಂದು ಅರ್ಥವಾಗುವುದಿಲ್ಲ. ನಿಮ್ಮ ಮಗನ ಪೌರುಷ ಕಂಡು ಉಕ್ಕೇರುತ್ತಿದ್ದ ನೀವು ಇಂದು ಕಸಕ್ಕಿಂತ

0: ಕಡೆಯಾಗಿ ಖಂಡಿಸುತ್ತಿದ್ದೀರಲ್ಲ. ಅವ ಯಾರು, ಎಲ್ಲಿಯವನು? ಪಾರ್ಥ ನಿಮಗಿಂದು ದೇವರಾಗಿದ್ದಾನೆ, ಏನಮ್ಮ ಇದೆಲ್ಲ? ಏನು
1: ಪಾರ್ಥ ಯಾರು ಏನೋ ಅಲ್ಲವಯ್ಯ. ಕಂದ, ನೀನರಿಯೇ, ಆತನೇ ನಿನ್ನ ತಂದೆ.
0: ಸಟೆಯಾಡಬೇಡಿ ಅಮ್ಮ.
1: ಸಟೆಯಲ್ಲ ಕಂದ, ಹಿಂದೆ ಅರ್ಜುನ ದೇವರು ತೀರ್ಥಯಾತ್ರೆಗಾಗಿ ಈ ಮಣಿಪುರಕ್ಕೆ ಬಂದಿದ್ದರು. ಆ ವೀರನನ್ನು ನಾನು ಮನಸಾರೆಯಾಗಿ ವರಿಸಿದೆ, ಅವರಿಂದ ನಿನ್ನನ್ನು ಪಡೆದೆ ಕಂದ. ಇನ್ನಾದರೂ ನಿನ್ನ ಅಪ್ಪನನ್ನು ಕಂಡು ತಪ್ಪಾಯಿತು ಅನ್ನು, ಕಾಲಿಗೆರಗಿ ಕರೆದುಕೊಂಡು ಬಾ ಮಗನೇ.
0: ಅಮ್ಮ ಅಮ್ಮ, ನನ್ನಿಂದ ತಪ್ಪಾಯಿತು.

0: ಮಂತ್ರೀಶ
1: ಪ್ರಭು,
0: ತಾಯಂದಿರಾದ ಚಿತ್ರಾಂಗದೆ ಹಾಗೂ ಉಲುಪಿಯವರು ಆಡಿದ ಮಾತು ಕೇಳಿದೆಯಲ್ಲ. ಆ ಪಾರ್ಥನರಿಗೆ ತಾತನಂತೆ, ಆತನಿಗೆ ಎರಗಿ ಸನ್ಮಾನಿಸಿ ತರಬೇಕಂತೆ. ತಾಯಿ ಹೇಳಿದ ಮೇಲೆ ತಪ್ಪಲು ಸಾಧ್ಯವೇ? ತಂದೆ ಎಂದು ತಿಳಿದು ಯುದ್ಧ ಮಾಡಬಹುದೇ? ಏನಯ್ಯ ನಿನ್ನ ಅಭಿಪ್ರಾಯ?
1: ಮಹಾರಾಜ,
0: ಮಂತ್ರೀಶ,
1: ಈ ಸಮಸ್ಯೆಯನ್ನು ಸುಲಭದಲ್ಲಿ ಬಗೆಹರಿಸಬಹುದು.
0: ಹೇಗೆ
1: ಮಹಾರಾಜ? ಏನು ಅಳುಕುವ ಅಗತ್ಯವಿಲ್ಲ, ನಾನಿದ್ದೇನೆ. ತಾಯಿ ಹೇಳಿದ ಮೇಲೆ ಸಂಗತಿ ತಿಳಿಯಿತು. ಕ್ಷಮಿಸಬೇಕೆಂದು ಕುದುರೆಯನ್ನು ಕಾಣಿಕೆ ಸಮೇತ ಪಾರ್ಥನಿಗೆ ಒಪ್ಪಿಸು. ಎಲ್ಲ ಸರಿ ಹೋಗುತ್ತದೆ. ತಂದೆಯ ಸ್ವಾಗತಕ್ಕಾಗಿ ಪುರ ಶೃಂಗಾರವಾಗಲಿ. ಬಗೆ ಬಗೆಯ ಮುತ್ತು ರತ್ನಗಳನ್ನು ಸಂಗ್ರಹಿಸಿಕೊಳ್ಳು, ಏನೂ ತೊಂದರೆಯಾಗುವುದಿಲ್ಲ.
0: ಮಂತ್ರೀಶ, ನಿನ್ನ ಮಾತು ಸರಿ. ಪಿತನನ್ನು ಅತಿ ವಹಿಲದಲ್ಲಿ ಕಾಣಬೇಕಾಗಿದೆ. ಅದಕ್ಕೆ ಬೇಕಾಗಿ ಮುತ್ತು ರತ್ನಗಳ ಹೇರು ಹೇರೆ ಸಿದ್ಧವಾಗಲಿ. ಬಲಾಢ್ಯರಾದ ಆಳುಗಳಿಂದ ಹೊರಿಸುವ ವ್ಯವಸ್ಥೆ ಮಾಡು. ಮುಂಭಾಗದಲ್ಲಿ ಕಲಶ ಕನ್ನಡಿ ಹಿಡಿದ ಸುಮಂಗಲೆಯರು ಇರಲಿ. ಗಾಯಕರು, ನರ್ತಕರು, ವಂದಿಮಾಗದರು ಎಲ್ಲರನ್ನೂ ಬರಹೇಳು. ನಮ್ಮ ಘನತೆಗೆ ಸರಿಯಾಗಿ ಭೂರಿ ವೈಭವದ ಮೆರವಣಿಗೆಯಾಗಲಿ. ಎಲ್ಲಕ್ಕೂ ಮುಂದೆ ಅದ್ವರದ ಹಯವಿರಬೇಕು. ತಿಳೀತಲ್ಲ
1: ಪ್ರಭು? ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಯಾರಲ್ಲಿ? ಕಪ್ಪ ಕಾಣಿಕೆಯವರನ್ನು ಬರಲು ಹೇಳಿ.
0: ಎಲ್ಲ ಸಿದ್ಧವಾಗಿದೆಯಲ್ಲ,
1: ಹೊರಡೋಣ.
0: ವಿಳಂಬಸಲ್ಲ, ಹೊರಡೋಣ.

0: ನೀಲಧ್ವಜಾದಿಗಳೇ, ಈ ಅರ್ಜುನನ ಪದರತಲದಲ್ಲಿ ಕಪ್ಪ ಕಾಣಿಕೆಗಳನ್ನ ಇತ್ತಿದ್ದಾನೆ. ಈತನೂ ಒಬ್ಬ ರಾಜಕುಮಾರನೇ. ನಮ್ಮ ತೊರಗವನ್ನ ಬಂಧಿಸಿದ ವೀರ ಈತನು, ಇವನ ಒಬ್ಬ ಕ್ಷತ್ರಿಯನೇ. ಇವನಿಗೆ ಒಂದು ಕುಲಗೌರವ ಇದೆಯೇ? ಇರಲಾರದು. ಕುದುರೆಯನ್ನ ಮಾತ್ರ ಕಟ್ಟಿದ, ಕತ್ತಿಯನ್ನ ಎತ್ತಲಿಲ್ಲ, ಕಾಳಗ ನಡೆಸಲಿಲ್ಲ. ಅಷ್ಟರಲ್ಲೇ ಸೋತಿದ್ದಾನೆ, ಕಾಲಿಗೆ ಬಿದ್ದಿದ್ದಾನೆ. ಬರೇ ಷಂಡ ಷಂಡ
1: ಷಂಡರಂತೆ ಬಂದು ಬೇಗ.

0: ಸಣ್ಣ ಇವ, ಇವರಿಗೆ ಮೀಸೆ ಹುಟ್ಟಲಿಲ್ಲ, ಇನ್ನು ಹುಟ್ಟುವುದೂ ಇಲ್ಲ. ಗಂಡಸಾಗಿದ್ದರಲ್ಲವೇ ಮೀಸೆ ಹುಟ್ಟುವುದು. ಇವ ಬರೀ ಸಂಡ, ಶಿಖಂಡಿಯ ತಮ್ಮ. ಇವನೂ ಒಬ್ಬ ವೀರ, ಈತನಿಗೂ ಒಂದು ರಾಜ್ಯ. ಥೋ, ಇವನ ಜನ್ಮಕ್ಕೆ ಇವನ ಮುಖಾವಲೋಕನ ನಿಶ್ಚಿದ್ದ.
1: ಮಂತ್ರಿ

0: ಕೇಳಿದೆಯಲ್ಲ, ಈ ಮಾತುಗಳನ್ನು ಸಹಿಸಲು ಸಾಧ್ಯವಿಲ್ಲ. ಆದರೆ ಮಾತೆಯ ಮಾತನ್ನೂ ಮೀರುವಂತಿಲ್ಲ. ಏನು ಏನು ಮಾಡಲಿ ಹೇಳು ಮಂತ್ರಿ?
1: ರಾಜಶೇಖರ, ಭಾರತ ದೇವರ ನಡತೆ ವಿಚಿತ್ರವಾಗಿದೆ. ಈತನು ಮಣಿಪುರಕ್ಕೆ ಬಂದು ಎಷ್ಟೋ ಕಾಲವಾಯಿತು, ಎಲ್ಲ ಸಂಗತಿ ಮರೆತಿರಬಹುದು.
0: ಓಹೋ,
1: ಅಲ್ಲದೆ ನೀವು ಇವರ ತನಯ ಎಂಬ ವಿಚಾರ ಗೊತ್ತಿರಲಾರದು. ಆದ್ದರಿಂದ ಎಲ್ಲ ವಿಚಾರಗಳನ್ನು ವಿವರಿಸಿ ಹೇಳಿರಿ. ಒಪ್ಪಿಕೊಂಡಾರು
0: ತಾತಾ?
2: ತಾ

0: ಜನಕ, ನನ್ನ ಭಿನ್ನಪವನ್ನು ಅವತರಿಸಬೇಕು. ನನ್ನಿಂದ ಅಪರಾಧವಾಯಿತು. ನೀನು ಸಾಮಾನ್ಯನಲ್ಲ, ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸುವ ಕೃಪೆ ತೋರದೆ
1: ನಮ್ಮ ಹಯವನ್ನು ಯಾಕೆ ಬಂಧಿಸಿದೆ?
0: ಪಾರ್ಥಿವ ಪಂಥಕ್ಕಾಗಿ.
1: ಹಾಗಿದ್ರೆ ಯುದ್ಧವನ್ನು ಯಾಕೆ ಮಾಡಲಿಲ್ಲ?
0: ತೀರ್ಥಯಾತ್ರೆಗಾಗಿ ನೀವು ಮಣಿಪುರಕ್ಕೆ ಬಂದ ವಿಚಾರ ನನ್ನ ತಾಯಿ ಹೇಳಿದರು.
1: ಯಾರು ನಿನ್ನ ತಾಯಿ?
0: ನನ್ನ ತಾಯಿ ಚಿತ್ರಾಂಗದ ದೇವಿಯವರು, ಈ ಮಣಿಪುರದ ಭಾಗ್ಯ ದೇವತೆ.
1: ನೀನು ಯಾರು?

0: ನಾನು ನಿನ್ನ ಶರೀರ ಸಂಜಾತ, ಹೆಸರು ಬಬ್ರುವಾಹನ, ನೀನು ತಂದೆ ನಾನು ಮಗ. ಇದು ಶ್ರೇಷ್ಠವಾದ ಮಣಿಪುರ, ಈ ಪುರಕ್ಕೆ ನಾನು ಒಡೆಯ. ಸುತ್ತಮುತ್ತಲಿನ ದೊರೆಗಳಿಂದ ಕಪ್ಪ ಕಾಣಿಕೆಗೊಂಬ ಧೀಮಂತ ಸಾಮಾನ್ಯನಲ್ಲ, ಸರ್ವರಿಂದಲೂ ಮಾನ್ಯತೆ ಪಡೆದಾತ ನಾನು.
1: ಹಾಗಾದರೆ ಧರ್ಮರಾಯನ ಕುದುರೆಯನ್ನ ಕಟ್ಟುವ ಅಪರಾಧವನ್ನ ಯಾಕೆ ಮಾಡಿದೆ?
0: ಹೌದು, ನಾನು ತಪ್ಪು ಮಾಡಿದ್ದೇನೆ. ಧರ್ಮ ಪ್ರಭುಗಳ ಹಯ ಬಂಧಿಸಿದು ಘೋರ ಪ್ರಮಾದ. ಆ ಅಪರಾಧಕ್ಕಾಗಿ ನಾನು ಮೂರು ಲೋಕದಲ್ಲಿಯೇ ಪುರುಷ ಶಿವನೆನಿಸಿದ ನಿನ್ನ ಕ್ಷಮೆ ಕೇಳುತ್ತಿದ್ದೇನೆ. ಅಲ್ಲದೆ ಸಕಲ ಸಂಪತ್ತಿನೊಂದಿಗೆ ಸಾಮ್ರಾಜ್ಯವನ್ನೇ ಸಮರ್ಪಿಸುತ್ತಿದ್ದೇನೆ. ಪ್ರೀತನಾಗು ತಂದೆಯೇ.
2: ಹೋಬಾಲ ಕೇಳಿಂದು ಬಬ್ರುವಾಹನ ನುಡಿಯೇ ಕೌಂತೆಯ ಮಗುತಿರುತ್ತಿರಲಾ.

0: ಓ ಚಿಕ್ಕಪ್ಪ, ಯಾಕಯ್ಯ ಸಿಟ್ಟು? ಈತ ನಮ್ಮ ಚಂದ್ರಕುಲದ ಯೋಗ್ಯತೆಗೆ ತಕ್ಕಂತಹ ಕುಮಾರನಾಗಿದ್ದ, ಸಂದೇಹವೇ ಇಲ್ಲ. ಮನದ ಕಲ್ಮಶವನ್ನ ಬಿಟ್ಟು ಇವನನ್ನ ವಿಚಾರಿಸು. ದುಡುಕುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ, ಸರಿಯಲ್ಲ.
1: ಅರ್ಜುನಯ್ಯ ಲಾಲಿಸು.

0: ಅರ್ಜುನಯ್ಯ, ಈತ ಬಾಲಭಾಸ್ಕರನಂತೆ ಶೋಭಿಸುತ್ತಿದ್ದಾನೆ. ಈತನ ಕೈ, ಕಾಲು, ಮುಖ ಎಲ್ಲವೂ ನಿಮ್ಮನ್ನೇ ಹೋಲುತ್ತದೆ. ಯಾಕಯ್ಯ ಸಿಟ್ಟು? ಹತ್ತಿರ ಕರೆಯಯ್ಯ, ಮಾತಾಡಿಸಯ್ಯ.
1: ಹಂಸಕೇತನಾದಿಗಳೇ,

0: ಚೇತ ನೀಲ ಧ್ವಜಾದಿಗಳು ಕೇಳಿರಿ, ಈತ ನನ್ನ ಅರ್ಭಕನೇ. ಹಾಗಿದ್ದರೆ ವಿಚಾರವಿಲ್ಲದೆ ವಾಜಿಯನ್ನು ತಡೆಯುತ್ತಿದ್ದನೆ, ತಡೆದ ಮೇಲೆ ಯುದ್ಧಕ್ಕೆ ಹೆದರುತ್ತಿದ್ದನೆ. ಕುದುರೆ ತಂದು ಹೊನ್ನ ಕಾಣಿಕೆ ಇತ್ತು, ಹೆಂಗಸರಂತೆ ತಲೆಬಾಗಿ ಭೀತಿಯಿಂದ ನಡುನಡುಗಿ ಪಾದದ ಮೇಲೆ ಹೊರಡಾಡುವ ಈತ ನನ್ನ ಕುಮಾರನೇ, ಕುಮಾರನೇ.
1: ಚಿಕ್ಕಪ್ಪ, ಈತ ಚಿತ್ರಾಂಗದೆಯ ಮಗ ಎನ್ನುತ್ತಿದ್ದಾನಲ್ಲ.
0: ಈತ ಚಿತ್ರಾಂಗದೇ,

ಈತ ನನ್ನ ಕಂದನಾಗಲು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಹೀಗಿರಬೇಕು. ಚಿತ್ರಾಂಗದೆಯು ವಿಚಿತ್ರ ಗರ್ಭದ ಅರ್ಭಕನಿವ. ಆಕೆಗೆಲ್ಲೋ ಮಿತ್ರರ ಮೇಲೆ ಮನಸ್ಸಾಯಿತು, ಆಮೇಲೆ ಮಗುವಾಯಿತು. ಕ್ಷತ್ರಿಯರ ರಕ್ತಕ್ಕೆ ಹುಟ್ಟಿದವರು ಶರಣಾಗುವರೆ. ಇವ ಎಲ್ಲಿಯೋ ಗಂಧರ್ವರಿಗೆ ಹುಟ್ಟಿದವ. ಈತನ ಕಾಣಿಕೆಯನ್ನ ಎಡಗಾಲಿನಲ್ಲಿ ಒದ್ದಿದ್ದೇನೆ. ಈ ಪಾಪ್ಯ ಮುಖ

0: ನಾನು ನಿನ್ನ ಕಂದನಲ್ಲವಲ್ಲ, ನನ್ನ ತಾಯಿ ವೇಷೆಯಲ್ಲವೇ? ನಾಲ್ಕು ಜನ ಒಪ್ಪುವಂತೆ ನಿನ್ನ ಮಗನೆಂದು ತೋರಿಸಿಕೊಡುತ್ತೇನೆ, ಕರೆಸಿಕೋ ಕೃಷ್ಣನನ್ನು. ನಿನ್ನ ಪರಾಕ್ರಮ ನನಗೆ ತಿಳಿದ್ದೇನು ಅಲ್ಲ. ಹಂಸಕೇತನ ಪುತ್ರ ಸುಧನ್ವನ ಮುಂದೆ ಹಲ್ಲು ಕಿರಿದವ. ಕೃಷ್ಣನೊಬ್ಬನಲ್ಲವಾದರೆ ನೀನು ಸತ್ತು ಈಗಾಗಲೇ ನಿನ್ನ ತಿಥಿಯಾಗುತ್ತಿತ್ತು. ಬದುಕಬೇಕೆಂಬ ಆಸೆ ಇದ್ದರೆ ಆ ದೇವದೇವನನ್ನು ಬರಮಾಡಿಸು, ಇಲ್ಲವಾದರೆ ನಿನ್ನ ಷಂಡತನವನ್ನು ಲೋಕಮುಖಕ್ಕೆ ವಿಷದಪಡಿಸುತ್ತೇನೆ. ಮಂತ್ರಿಶೇಖರ
1: ಪ್ರಭು,
0: ಕಪ್ಪ ಕಾಣಿಕೆಗಳನ್ನು ಹಿಂದೆ ಹೊರಿಸು.
1: ಯಾರಲ್ಲಿ ಕಪ್ಪ ಕಾಣಿಕೆಯನ್ನು ಹಿಂದೆ ತೆಗೆದುಕೊಂಡು ಹೋಗಿ?
0: ಏ ಕುಂತಿಯಾತ್ಮಜ,
1: ಕುಂತಿಯಾತ್ಮಜ,
0: ಏ ಕುಂತಿಸೂನು, ನನ್ನ ಪಂಪ ಕೇಳು. ಈ ಚಿತ್ರಾಂಗವೇ ನಂದನ ಹೊತ್ತಕಾರಿ. ನಿನ್ನ ಅಹಂಕಾರಕ್ಕೆ ನಿನ್ನ ತಲೆಯನ್ನೇ ಕಡಿಯುತ್ತೇನೆ. ಈ ಮಾತನ್ನು ಸೆರಗಿನಲ್ಲಿ ಕಟ್ಟಿಕೋ. ಪರಶುರಾಮ ತಾಯಿಯ ತಲೆ ಕಡಿದ, ತಂದೆಯ ತಲೆ ಕಡಿಯುತ್ತಾನೆ ಈ ಅಭಿನವ ಪರಶುರಾಮ. ಪರಾಕ್ರಮ ನೋಡಲು ಸಿದ್ಧನಾಗು.

0: ಎಂಬ ಹಂಸಕೇತ ನೀಲಕೇತನಾದಿಗಳನ್ನು ಗೆದ್ದೆನೆಂಬ ಬಿಂಕ ಬೇಡ. ಎಲ್ಲರಂತಲ್ಲ ಈ ಮಲ್ಲ, ಮರ್ಯಾದೆ ಬೇಕೆ ಮಣಿ ಮೊದಲು, ಇಲ್ಲವಾದರೆ ನಿನ್ನ ಕತ್ತು ಕತ್ತರಿಸಿ ನೆತ್ತರಿನ ಹೊಳೆ ಹರಿಸುತ್ತೇನೆ.
1: ಯಾರು ನೀನು?
0: ಮನ್ಮಥ.
1: ಬಾಪುರೇ!

0: கந்தடனே சனசியனோடு கந்தாய் வந்தோம்.
1: ஆஹா, இளைய பப்ருவாகனா, நன்னவ நம்மவரனெல்லாம் கெலிதே எம்பந்தஹ சொக்கு பேட ಘನಘಾತುಕ ಬಬ್ರುವಾಹನ, ಅಪರಿಮಿತ ಸೇನಾ ವಾರಿಸಿಯನ್ನ ಕಂಗಡಿಸಿದೆ ಎಂಬ ಬಿಂಕ ಬೇಡ. ಅಂಕೆ ಇಲ್ಲದ ನಿನ್ನ ಅರೆ ನಿಮಿಷದಲ್ಲಿ ಮುಗಿಸುತ್ತೇನೆ, ಶಂಕೆ ಬೇಡ. ಇದು ನನ್ನ ಕರ ಚಮತ್ಕಾರವನ್ನ ನೋಡು ಬಾ.
2: ಯಾರೋ ನೀನು?
1: ನಾನು ವೃಷಕೇತು.
2: ಏಮಂಕೆ
0: ಪಗೆಯ ಕರುಣಾಗಿಲ್ಲ
2: ವೃಷಕೇತು, ನಿನಗೆ ಹುಚ್ಚನ್ನ ಬೇಕೋ ಪೆಚ್ಚನ್ನ ಬೇಕೋ?
1: ಯಾಕೋ
2: ಹಾಗೆಯ ಮೇಲ್ಮೆ ಬಯಸುವವರು ನಿನ್ನನ್ನು ಯುದ್ಧಕ್ಕೆ ಕಳುಹಿಸುತ್ತಾರೆ. ಅಂದು ಕರ್ಣನನ್ನು ತರಿದ, ಈಗ ನನ್ನಲ್ಲಿ ನಿನ್ನನ್ನು ಸಾಯಲೆಂದು ಕಳಿಸಿದ್ದಾನೆ. ಇಷ್ಟು ನಿನಗೆ ತಿಳಿಯದೆ ಅನುವಾಗು.
1: ಅನುವಾಗು.
3: ಏರಿದು ವೃಷಕೇತು ಪ್ರದ್ಯುಮ್ನಾದಿಗಳು ರಣಗಡದಲ್ಲಿ ಹೊರಗಿದ್ದಾರೆ ಎನ್ನುವಂತಹ ವರ್ತಮಾನವನ್ನು ಕೇಳಿದ್ದೇನೆ. ನಾನೇ ರಣಾಂಗಣವನ್ನ ಪ್ರವೇಶಿಸಿ ಬಿಡುತ್ತೇನೆ.

ಬಲು ಪರಾಕ್ರಮಿ, ನೀನು ಹರನ ಹಣೆಗಣ್ಣಲ್ಲಿ ಲಯವಾದವನು, ನೀನು ಬಹಳ ಕೋಪಿಷ್ಟ, ಆದರೆ ತಂದೆ ಮಗಳನ್ನು ಕೂಡಿಸಿದ ಪಾಪಿಷ್ಟ, ನೀನಿದ್ದರೆ ಅನರ್ಥ ತಪ್ಪದು. ಏ ಮದನ, ರಾಜೀವ ವದನೆಯರನ್ನು ಹುಡುಕುವುದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆಯೋ? ನಿನ್ನ ಬಲ್ಮೆ ನೋಡುತ್ತೇನೆ ಅನುವಾಗು.

0: ಜರಿದೆಯ ಮಾನವರು ಎನಗೆ ಇದಿರಿ ಎನ್ನುವ ಲೆಕ್ಚರ್
1: ಎಲೈ ಬಬ್ರುಬಾಹರ ಆಂತರ್ಯ ಅಳಲಿನ ಅರ್ಥ ತಿಳಿಯದಂತ ಓರ್ಥ ನೀನು ಪೌರುಷ ಪದಕ್ಕೆ ಪರ್ಯಾಯ ಅರ್ಥ ನಾನು ಅರ್ಜುನ ಎಂದೇ ಲೋಕವೇ ತಿಳಿದಿದೆ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ನನ್ನನ್ನು ಎದುರಿಸುವವರಿದ್ದಾರೆಯೇ ನಿನ್ನಂತಹ ಹಾಲು ತರಳನ ಲಕ್ಷ್ಯ ನನಗಿಲ್ಲ ನಿನ್ನಲ್ಲೇನು ಮಾತು ಪ್ರಯೋಗಿಸುತ್ತೇನೆ ಬಾಡ ತಡೆದುಕೋ ತಡೆದುಕೋ
0: ಚಿತ್ರ

0: ಲೋಕದಲ್ಲೇ ಖಂಡಿಸಿದ್ದೇನೆ. ಈ ಲೋಕದಲ್ಲಿ ನಿನ್ನನ್ನು ಎದುರಿಸುವ ವೀರರಿಲ್ಲ ಎಂಬ ಪೊಳ್ಳು ಬಿಂಕವನ್ನು ಬಿಟ್ಟು ಬಿಡು. ಈವರೆಗೆ ನನ್ನಂತಹ ವಿಕ್ರಮಿ ನಿನಗೆ ಎದುರಾದುದಿಲ್ಲ. ನಿನ್ನ ಬಾಣದ ತ್ರಾಣದಿಂದ ಮಾತಾಡಿಸುತ್ತೇನೆ.
1: ಇಂತಹ ದುರ್ದಿನವನ್ನು ನೋಡಬೇಕಾಯ್ತೆ. ಇಷ್ಟು ದಿನ ಕಾದ ನನಗೆ ಇಂತಹ ಪರಿಸ್ಥಿತಿ ಬಂತಲ್ಲ. ಅಯ್ಯೋ, ನನ್ನ ಮಗನಿಂದಲೇ ನನ್ನವರು ಹತರಾದರಲ್ಲ. ಮಗನೇ, ಹಡೆದ ತಾಯಿಯಾದ ನನಗೆ ಒಳ್ಳೆಯ ಕೊಡುಗೆಯನ್ನೇ ಕೊಟ್ಟೆ. ಮುತ್ತೈದೆ ಭಾಗ್ಯ ಕಳೆದು ವೈದವ್ಯ ದೀಕ್ಷೆ ಕೊಟ್ಟೆಯಲ್ಲ ಮಗನೇ.
0: ಅಮ್ಮ, ಪ್ರಮಾದವಾಯಿತು. ಪರಿಸ್ಥಿತಿ ಹಾಗೆ ಒದಗಿ ಬಂತು. ನಾನೇನು ಮಾಡಲಿ ಅಮ್ಮ?
1: ಮಾಡುವುದೇನು, ನಾಗಲೋಕದಲ್ಲಿ ಸಂಜೀವಿನಿ ಮಣಿ ಇದೆ, ಸತ್ತವರನ್ನು ಬದುಕಿಸಬಲ್ಲದು. ಮಗನೇ, ನೀನೀಗಲೇ ನಾಗಲೋಕಕ್ಕೆ ತೆರಳಿ ಸಂಜೀವಿನಿ ಮಣಿಯನ್ನು ತಾ ಮಗನೇ.
0: ಈಗಲೇ ಹೊರಡೆ ಅಮ್ಮ. ನಾಗರಾಜನೊಂದಿಗೆ ಹೋರಾಡಿ ಸಂಜೀವಿನಿ ಮಣಿಯನ್ನು ತಂದಿದ್ದೇನೆ.
1: ಅಯ್ಯೋ, ಮಣಿಯೇನೋ ತಂದೆ, ಆದರೆ ಏನು ಪ್ರಯೋಜನ? ನನ್ನವರ ಶಿರವೇ ಇಲ್ಲವಲ್ಲ.
0: ಏನು ಮಾಡಲಮ್ಮ, ಈಗ ಏನು ಮಾಡಲಿ?
1: ಕರುಣ ಸಾಗರನಾದ ಶ್ರೀಕೃಷ್ಣ ಪರಮಾತ್ಮನ ಮೈದುನ ಇವರು. ಆರ್ತ ರಕ್ಷಕನಾದ ಭಗವಾನ್ ಶ್ರೀಕೃಷ್ಣನನ್ನು ಸ್ಮರಿಸೋಣ.
0: ಆದೀತು.
1: ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ
0: ನಂದ ಗೋಪ ಕುಮಾರಾಯ ಗೋವಿಂದಾಯ.

0: ಬಬ್ರು ವಾಹನ, ಯಾಕೆ ಧ್ಯಾನಿಸುತ್ತಾ ಇದ್ದೀರಿ ತಿಳಿಸಿ ನನ್ನಲ್ಲಿ.
1: ಸ್ವಾಮಿ, ಯಾಗದ ದುರ್ಗ ರಕ್ಷಣೆಗಾಗಿ ಬಂದ ಪಾರ್ಥ ದೇವರೊಂದಿಗೆ ವಾದ ವಿವಾದ ವಿಕೋಪಕ್ಕೆ ತಿರುಗಿ ಮಾಡಿದಂತಹ ಬವರದಲ್ಲಿ ಮರಣವನ್ನಪ್ಪಿದರು. ಇವರನ್ನು ಬದುಕಿಸಲಕ್ಕಾಗಿ ನಾಗಲೋಕಕ್ಕೆ ತೆರಳಿ ಸಂಜೀವಿನಿ ಮಣಿಯನ್ನು ತಂದಿದ್ದೇನೆ. ಆದರೆ ಇವರ ಶಿರವನ್ನು ಯಾರೋ ಅಪಹರಿಸಿದ್ದಾರೆ. ಏನು ಮಾಡುವುದೆಂದು ತೋಚದಾಗಿದೆ. ದೇವಾ, ನೀವೇ ಉದ್ಧರಿಸಬೇಕು.
2: ಅಣುಗ ಕೇಳೈ ಬ್ರಹ್ಮಚರ್ಯದ ಗುಣವು ತನ ಗುಂಡಾದಡೀಶರ ಬಣಗು ಅರಿಗಳ ಗೆಲಿದು ಬರಲೆಂದೆನು.

0: ಬಬ್ರುವಾಹನ
1: ದೇವ
0: ಹೆದರಬೇಡಿ ಹೆದರಬೇಡಿ, ನನಗೆ 14,008 ಮಂದಿ ಮಡದಿಯರಿದ್ದು ನಾನು ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದುದೇ ಹೌದಾದರೆ ನನ್ನ ಈ ಚಕ್ರವನ್ನು ಕಳುಹಿಸುತ್ತೇನೆ. ಪಾರ್ಥನ ರುಂಡವನ್ನು ಅಪಹರಿಸಿದ ಆ ದುಷ್ಟನ ತಲೆಯನ್ನು ಕುಟ್ಟಿ ಪಾರ್ಥನ ರುಂಡವನ್ನು ಈ ಚಕ್ರ ತರಬೇಕು. ಕಳುಹಿಸುತ್ತೇನೆ ಚಕ್ರವನ್ನು. ಹಾ ಹಾ ಹಾ ಹಾ, ಪಾರ್ಥನ ರುಂಡವನ್ನು ಚಕ್ರ ತಂದಿತಲ್ಲ, ಪಾರ್ಥನ ದೇಹಕ್ಕೆ ಸೇರಿಸಿ ಸಂಜೀವಿನಿ ಮಣಿ ಎಂದು ಬದುಕಿಸೋಣ.
1: ಆದಿ ಕೃಷ್ಣಸ್ವಾಮಿ ದೇವ ವಂದಿಸಿದ್ದೇನೆ.
2: ಸ್ವಾಮಿ, ನಾನು ನಿಮ್ಮ ಚಿತ್ರಾಂಗದೆ ನೆನಪಿಗೆ ಬಂತೆ ಸ್ವಾಮಿ.
1: ಜನಕ, ನಿನ್ನ ಸುಪುತ್ರ ಬಬ್ರುವಾಹನ ವಂದಿಸಿದ್ದೇನೆ, ನನ್ನನ್ನು ಸ್ವೀಕರಿಸು ತಂದೆ.
3: ಚಿತ್ರಾಂಗದೆ ಬಬ್ರುವಾಹನ? ಸ್ವಾಮಿ ಸ್ವಾಮಿ, ಏನಿದು? ನನ್ನವಳ ಪರಿಚಯ ನನಗೆ ಈಗಾಗುತ್ತಾ ಇದೆ, ನಾನು ಯಾಕೆ ಮರೆತೆ ಇವಳನ್ನ?
0: ಇದಕ್ಕೆ ಒಂದು ಕತೆ ಇದೆ. ಈ ಹಿಂದೆ ನೀಲಧ್ವಜನ ಮಗ ಪ್ರವೀರನನ್ನು ನೀನು ಕೊಂದಿದ್ದೆ. ಆ ದ್ವೇಷದಿಂದ ನೀಲಧ್ವಜನ ಮಡದಿ ಜ್ವಾಲೆ ಗಂಗಾ ನದಿಯ ದಡಕ್ಕೆ ಬಂದು ಅಂಬಿಗನಲ್ಲಿ ಹೇಳುತ್ತಾಳೆ, ಗಂಗೆ ಜಲ ಸೋಂಕದಂತೆ ನನ್ನನ್ನು ಆಚಿದಾಟಿಸು ಎಂದು. ಆಗ ಗಂಗೆ ಜ್ವಾಲೆಯನ್ನು ಪ್ರಶ್ನಿಸುತ್ತಾಳೆ, ಪಾಪನಾಶಿನಿಯಾದ ನನ್ನ ಸ್ಪರ್ಶ ನಿಷಿದ್ಧವೇ ಎಂದು. ಆಗ ಜ್ವಾಲೆ, ನೀನು ಬಂಜೆ, ಆದ್ದರಿಂದ ನಿನ್ನನ್ನು ಮುಟ್ಟಬಾರದು ಎನ್ನುತ್ತಾಳೆ. ಭೀಷ್ಮನಂತ ಮಗನ ತಾಯಿ ನಾನು, ಹೇಗೆ ಬಂಜೆ ಎಂದು ಕೇಳುತ್ತಾಳೆ. ಆಗ ಅವಳು ಭೀಷ್ಮನಲ್ಲಿ ಅರ್ಜುನ ಅವನನ್ನು ಕೊಂದಿದ್ದಾನೆ ಎಂದು ಜ್ವಾಲೆ ಹೇಳುತ್ತಾಳೆ. ಆಗ ಕೋಪಗೊಂಡ ಗಂಗೆ ಅದನ್ನು ಅರ್ಜುನನು ಅವನ ಮಗನಿಂದಲೇ ಸಾಯಲಿ ಎಂದು ಶಾಪ ಕೊಟ್ಟಳು. ಅದರ ಪರಿಣಾಮವಾಗಿ ಹೀಗೆಲ್ಲ ಆಯಿತು. ಈಗಂತೂ ಶುಭಾಂತವಾಯಿತು. ಎಲ್ಲರೂ ಅರಮನೆಗೆ ಹೋಗಿ ನಿಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಂತರ ಅಶ್ವಮೇಧವನ್ನು ಮುಂದುವರಿಸೋಣ.
1: ಅಪ್ಪಣೆ ಆಗಬೇಕು.

0: ಇದುವರೆಗೆ ಬಬ್ರು ವಾಹನ ಕಾಳಗ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾ ಮಂಡಳಿ ಅಂಬಲಪಾಡಿ ಉಡುಪಿ ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ಕೆಜೆ ಗಣೇಶ್, ಮದ್ದಳೆ ಕೆಜೆ ಕೃಷ್ಣ, ಚಿಂಡೆ ಕೆ ಅಜಿತ್ ಕುಮಾರ್, ಪಾತ್ರ ಪರಿಚಯ ಬಬ್ರು ವಾಹನ ಮುರಳಿ ಕಡೆಕಾರ್, ವೃಷಕೇತು ಡಾಕ್ಟರ್ ಪಿ ಗಣಪತಿ ಭಟ್, ಅರ್ಜುನ ಕೆ ಶ್ರೀರಮಣ ಆಚಾರ್ಯ, ಚಿತ್ರಾಂಗದೆ ವೆಂಕಟರಮಣ ಕೆರೆಗದ್ದೆ, ಸುಬುದ್ದಿ ಮಂಜುನಾಥ ತೆಂಕಿಲ್ಲಾಯ, ಕಟಕಿ ಜಯ ಕೆ, ಕೃಷ್ಣ ಪ್ರವೀಣ ಚಂದ್ರ ಕೆ, ವನಪಾಲಕ ಮತ್ತು ಪ್ರದ್ಯುಮ್ನ ಪ್ರವೀಣ ಉಪಾಧ್ಯ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.

0: ಸಮಯ 6:41. ಈಗ ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
6: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ

0: ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ, ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡಿಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡಿಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार. अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई. आज ही आयुष्मान ऐप डाउनलोड कर आयुष्मान कार्ड बनाएं. ज्यादा जानकारी के लिए 1455 पर कॉल करें.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ. ಇದರಲ್ಲಿ ಹಾಲು ಮತ್ತು ಅದರ ಪೌಷ್ಟಿಕತೆ ಈ ವಿಷಯದ ಕುರಿತು ಬೆಂಗಳೂರಿನ ಹೆಬ್ಬಾಳದ ಹೈನು ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾ ರಾಜಣ್ಣ ಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಜನಪದ ಸಂಗೀತದಲ್ಲಿ ಸಂಪ್ರದಾಯದ ಹಾಡುಗಳು ಕಮಲಾಕ್ಷಿ ಎಸ್ ಮತ್ತು ಸಂಗಡಿಗರಿಂದ. ಇಂದು ರಾತ್ರಿ 8:00 ಕಾರ್ಯಕ್ರಮ ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು.

ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮೈಸೂರಿಗೆ ಭೇಟಿ ನೀಡಿದ ಕುರಿತ ಬಾನುಲಿ ವರದಿ ಕಾರ್ಯಕ್ರಮ ಪ್ರಸಾರವಾಗುವುದು. ಆಕಾಶವಾಣಿ ಕಾರವಾರ ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ ಪ್ರಸಾರವಾಗುವುದು.

ಎಂಟು ಗಂಟೆ 8:30ಕ್ಕೆ ಕಾವ್ಯಯನ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಗಣಪತಿ ಪದ್ಯಂ. ವಾಚನಕಾರರು ರಾಧಾಕೃಷ್ಣ ಕಲ್ವಾರ್. 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮೈಸೂರಿಗೆ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ ಕೇಳುವಿರಿ. ರಾತ್ರಿ 10ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ನಯ್ಯ ಸಹೋದರಿಯರಾದ ಉಮಾ ಮತ್ತು ರಾಧಿಕಾ ಅವರ ಯುಗಳ ಕರ್ನಾಟಕ ಹಾಡುಗಾರಿಕೆ ಕೇಳುವಿರಿ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು.

ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಕರುಣಾಳುಬ ಬಳಿಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಖರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಬಂಡಿಗನ್ ಒಲೆ ಭಗವಾನ್ ಅವರಿಂದ, 6:35 ರೈತರಿಗೆ ಸಲಹೆ ಕೇಳುವಿರಿ, 6:40 ಗಾನಸುದೆಯಲ್ಲಿ ಭಕ್ತಿಗೀತೆಗಳು ಪ್ರಸಾರವಾಗುವು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಕೇಳುವಿರಿ.

0: ಗಂಟೆ 30 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ, 8:45ಕ್ಕೆ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಿಗ್ಗೆ 9:05ಕ್ಕೆ ಹಾಡಿಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ನಾಳೆ ಬೆಳಿಗ್ಗೆ 10:02ದಿಂದ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈಗ ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಾಳೆ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ಪೋಷಣೆ ಮೊದಲ ರಕ್ಷಣೆ ವಿಶ್ವ ಸ್ತನ್ಯಪಾನದ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 12:30ಕ್ಕೆ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು.

ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ ವಿಷಯ ಪಿಎಂ ಅಟಲ್ ಮುಜಾಲ್ ಯೋಜನೆ ಕುರಿತು ಮಾಹಿತಿ. 1:20 ಚೈತ್ರವನ ಲಕ್ಷ್ಮೀಶನ ಜಯಮಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಡಾ ಎಎಸ್ ಶಂಕರನಾರಾಯಣ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ. ನಾಳೆ ಸಂಜೆ 6:30 ವಿಜ್ಞಾನದ ಮುನ್ನಡೆ. ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಹಾಡುಗಳು ಪ್ರಸಂಗ. ಶ್ರೀನಿವಾಸ ಕಲ್ಯಾಣ ಭಾಗವತರು, ಗೋಪಾಲಕೃಷ್ಣ ಮಯ್ಯ ಚಂಡೆ, ಸುಕುಮಾರ್ ಬಲ್ಲಾಳ್ ಮದಳೆ, ಮರಿಮಯ್ಯ ಬಲ್ಲಾಳ್ ನಿರೂಪಣೆ, ರಾಮಚಂದ್ರ ಭಟ್ ಧರ್ಮ ತಡ್ಕೆ. ನಂತರ ಕೃಷಿ ಹಾಗೂ ಆರೋಗ್ಯ ಮಾಹಿತಿ ಕೇಳುವಿರಿ. 7:45 ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೋಳ್. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ನಾಳೆ ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮ. ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸುಧಾಕರ್ ದೇವಳೆ ಅವರ ಗಾಯನ ಕೇಳುವಿರಿ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳು. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: we are behaving as if we're not a part of it. We are a master of it. And that is a problem. Bengaluru alli ivattu temperature aagtirodrinda ella yen bisi gaali Bengaluru aalagoyitu ee tara antara maatadta idare. Ond rain aagid takshana ella silent aagibidtare. ಅದಕ್ಕೆ ಏನ್ ಮಾಡಬೇಕು? ಒಂದು 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ಥ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡ್, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ, ಕ್ಲೈಮೇಟ್ ಕ್ರೈಸಿಸ್, ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಅಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಅ ವರ್ಲ್ಡ್ ಸಿಟಿಸನ್. ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ. ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್. ಡಿಫೈನ್ ಮಾಡಿದಾರೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಯ್ತು. ನನ್ ಸಿಟಿ, ನನ್ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ಮಾಡೋ ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರ್, ಅಲ್ಲಿಂದ ಎಸ್ಥೆಟಿಕ್, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ದಾರೆ, ಮತ್ತೆ ಮೈಸೂರಲ್ಲಿ ಇವತ್ತು ಯಾರೋ ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರಾ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂದ್ರೆ ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ ಗೆ 7-8 ಮರ ಇರುತ್ತೆ ಬಿಕಾಸ್ ಅದು ಕಂಫರ್ಟಬಲ್ ಲಿವಿಂಗ್ ಅಂತ ಹೇಳಿ ಆ 33% ಡಿಫೈನ್ ಮಾಡಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡಕ್ಕಾಗತ್ತಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ.

0: ಆಕಾಶವಾಣಿ ಸಮಯ ಸರಿಯಾಗಿ 6:35 ಇನ್ನು ಮುಂದೆ ಕೆಲವು ಪ್ರಕಟಣೆಗಳು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕ ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಸಮಯ ಆಗಿದೆ 6:35. ಇನ್ನೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಆತ್ಮೀಯರೇ ಗಮನಿಸಿ, ಬೈಯಪ್ಪನಹಳ್ಳಿ

0: ರೈಲ್ವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೊಂದು ಮಾಹಿತಿಯನ್ನ ಕೋರಲಾಗಿದೆ. ವ್ಯಾಪ್ತಿಯಲ್ಲಿ ಅಪರಿಚಿತ ಮೃತ ಹೆಣ್ಣು ಮಗುವಿನ ಕುರಿತು ಮಾಹಿತಿಯೊಂದನ್ನು ಕೋರಲಾಗಿದೆ. ದಿನಾಂಕ 31/7/2026 ಸುಮಾರು 2-3 ತಿಂಗಳ ವಯಸ್ಸಿನ ಅಪರಿಚಿತ ಹೆಣ್ಣು ಮಗುವೊಂದು ರೈಲು ಸಂಖ್ಯೆ 12628 S2 ಕೋಚ್ನ ಬರ್ತ್ ಸಂಖ್ಯೆ 01 ಕೆಳಭಾಗದಲ್ಲಿ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ SMVT ರೈಲ್ವೆ ನಿಲ್ದಾಣ ಬೆಂಗಳೂರಿನಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿರುತ್ತೆ. ಈ ಹೆಣ್ಣು ಮಗುವಿನ ಚಹರೆ ಹೀಗಿದೆ. ವಯಸ್ಸು ಸುಮಾರು 2-3 ತಿಂಗಳು, ಎತ್ತರ ಸುಮಾರು 22 ಇಂಚುಗಳು, ಮೈಕಟ್ಟು ಸಾಧಾರಣ, ಮೈಬಣ್ಣ ಗೋಧಿ ಮೈಬಣ್ಣ, ಮುಖ ದುಂಡು ಮುಖವಾಗಿದೆ, ತಲೆಯಲ್ಲಿ ಚಿಕ್ಕ ಚಿಕ್ಕ ಚಿಗುರಿದ ಕೂದಲುಗಳು ಇರುವುದನ್ನು ಗಮನಿಸಲಾಗಿದೆ. ಈ ಮಗುವಿನ ಮಾಹಿತಿ ದೊರಕಿದಲ್ಲಿ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳಲಾಗುತ್ತೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಇನ್ನೀಗ ಕೆಲವು ಜಾಹೀರಾತುಗಳು.
1: ನನ್ಗೊಬ್ಬ ಹಠ ಮಾಡಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
2: ಹರ್ ಘರ್

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम भवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
5: ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದ್ರಿ. ಸಮಯ ಇನ್ನೇನು 6:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿ ಪರೀಕ್ಷೆ, ಪಾರದರ್ಶಕತೆಗೆ ಒತ್ತು ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾವೇರಿ ನದಿ ವಿವಾದ, ಹೋರಾಟಗಾರರು ಬಂದ್ ನಿರ್ಧಾರ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಗ್ರಾಮ ಪಂಚಾಯಿತಿಗಳಿಗೆ ಶೀಘ್ರವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಜನಜೀವನ ಅಸ್ತವ್ಯಸ್ತ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಸೇವೆ ಅಪಾರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಸ್ಮಾರಕವನ್ನು

0: ಕಾರ್ಯಕ್ರಮವನ್ನು ಉದ್ಘಾಟಿಸಿರುವುದು ನನ್ನ ಸೌಭಾಗ್ಯ ಎಂದು ಹೇಳಿದ್ದಾರೆ. ಇದೇ ವೇಳೆ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸಿದ ಪ್ರಧಾನಿ, ಯುವಜನತೆ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡುತ್ತಿದ್ದಾರೆ. ಭಾರತದ ಯುವಕರ ಸಾಮರ್ಥ್ಯದಿಂದ ಅರ್ಥವ್ಯವಸ್ಥೆ ವೇಗವಾಗಿ ಬೆಳೆಯುತ್ತಿದ್ದು ಭಾರತದ ಯುವಕರು ವಿಶ್ವದ ಪ್ರಗತಿಗೆ ದಿಕ್ಸೂಚಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮೈಸೂರಿನ ಕಣಕಣದಲ್ಲೂ ದೇಶದ ಸಂಸ್ಕೃತಿ ಹಾಗೂ ಪರಂಪರೆ, ದೇವಾಲಯಗಳು, ಅರಮನೆ, ದಸರಾ ಉತ್ಸವ ತುಂಬಿದೆ ಎಂದು ಪ್ರಧಾನಿ ಕೊಂಡಾಡಿದ್ದಾರೆ.
1: ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾಂ ಕೆ ಮಂದಿರ್, ಯಹಾಂ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಸರಾ, ಯಹಾಂ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಸ್ವಾಮಿ ವಿವೇಕಾನಂದರು ದೇಶದ ಯುವಕರು ಯಾವ ರೀತಿ ಮುನ್ನಡೆಯಬೇಕು ಎಂಬ ಬಗ್ಗೆ ಮಾರ್ಗದರ್ಶನ ನೀಡಿದ್ದು ಅದರಂತೆ ನಡೆಯುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಪ್ರಧಾನಿ ವಿವೇಕ ಸ್ಮಾರಕ ಉದ್ಘಾಟಿಸಿ ರಾಮಕೃಷ್ಣ ಆಶ್ರಮದಲ್ಲಿ ಗಿಡವೊಂದನ್ನು ನೆಟ್ಟಿದ್ದಾರೆ. ಆಶ್ರಮದ ವತಿಯಿಂದ ಪ್ರಧಾನಿಗೆ ವಿಶೇಷ ಉಡುಗೊರೆ ನೀಡಲಾಗಿದ್ದು ಅಯೋಧ್ಯೆಯ ಶ್ರೀರಾಮಲಲ್ಲಾ ಮೂರ್ತಿ ಕೆತ್ತಿ ಖ್ಯಾತಿಗೊಳಿಸಿರುವ ಅರುಣ್ ಯೋಗಿರಾಜ್ ಕೆತ್ತಿದ ಸ್ವಾಮಿ ವಿವೇಕಾನಂದರ ಸುಂದರ ಏಕಶಿಲಾ ಮೂರ್ತಿಯನ್ನು ನೀಡಲಾಗಿದೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿಗಾಗಿ ನಾಳೆ ರಾಜ್ಯದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಲಿದೆ. ಈ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ಧತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಅಥವಾ ಲೋಪಗಳಿಗೆ ಆಸ್ಪದ ನೀಡದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಯನ್ನು ಗೌರವಿಸಲು ಶಿವದಾರ, ಜನಿವಾರ, ಮಾಂಗಲ್ಯಸರ ಮುಂತಾದವುಗಳಿಗೆ ಅನುಮತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದವರು ಒಎಂಆರ್ ಶೀಟ್ನಲ್ಲಿ ಖಾಲಿ ಬಿಡುವಂತಿಲ್ಲ. ಐದನೇ ಕಾಲಂ ಅನ್ನು ಕಡ್ಡಾಯವಾಗಿ ಶೇಡ್ ಮಾಡಬೇಕು. ಯಾವುದೇ ಉತ್ತರ ಗುರುತಿಸದೇ ಇದ್ದಲ್ಲಿ ಅರ್ಧ ಅಂಕವನ್ನು ಕಡಿತಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರೀಕ್ಷೆ ಮುಗಿದ 30 ನಿಮಿಷಗಳೊಳಗೆ ಒಎಂಆರ್ ಶೀಟ್ ಅನ್ನು ಕೆಇಎ ಜಾಲತಾಣಕ್ಕೆ ಅಪ್ಲೋಡ್ ಮಾಡುವಂತೆ ವ್ಯವಸ್ಥೆ ಮಾಡಲಾಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ನ್ಯಾಯಸಮ್ಮತವಾಗಿ ಮತ್ತು ಪಾರದರ್ಶಕವಾಗಿ ಪ್ರಕ್ರಿಯೆ ನಡೆಸುವುದು ಸರ್ಕಾರದ ಧ್ಯೇಯವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಬಿನಿ ಜಲಾಶಯ ಭರ್ತಿಯಾಗಿದ್ದು ನದಿಗಳಿಗೆ ನೀರು ಬಿಡಲೇಬೇಕಾದ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರು ನೀರು ಬಿಡಬಾರದು ಎಂಬ ಹೋರಾಟ ಹಾಗೂ ಬಂದ್ ನಿರ್ಧಾರವನ್ನು ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನೀರು ಹರಿಸುವ ವಿಚಾರದಲ್ಲಿ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. ಸಂಸತ್ನಲ್ಲಿಯೂ ಅಣೆಕಟ್ಟು ನಿರ್ಮಾಣಕ್ಕೆ ಹಸಿರು ನಿಶಾನೆ ದೊರೆತಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ತುಂಗಭದ್ರಾ ವಿಚಾರದಲ್ಲಿ ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಸಮತೋಲಿತ ಅಣೆಕಟ್ಟು ನಿರ್ಮಾಣಕ್ಕೆ ತೀರ್ಮಾನ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 1036 ಪಿಡಿಒ ಹುದ್ದೆಗಳು ಖಾಲಿ ಇದ್ದು ಕಲ್ಯಾಣ ಕರ್ನಾಟಕದ 80 ಅಧಿಕಾರಿಗಳಿಗೆ ಈಗಾಗಲೇ ಮುಂಬಡ್ತಿ ನೀಡಿ ನಿಯುಕ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸುಮಾರು 150 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ 2-3 ತಿಂಗಳೊಳಗೆ ನೇಮಕಾತಿ ಆದೇಶ ನೀಡಲಾಗುವುದು. ಈ ಮೂಲಕ ಶೇಕಡಾ 90% ಪಿಡಿಒ ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಪ್ರಗತಿಗೆ ಕ್ರೀಡೆ ಪೂರಕವಾಗಿರಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ನಡೆದ ಬ್ಯಾಡ್ಮಿಂಟನ್ 11 ವರ್ಷ ಮತ್ತು 13 ವರ್ಷದೊಳಗಿನವರ ವಿಭಾಗಗಳ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ವೇಳೆಗೆ ಭಾರತದ ಕ್ರೀಡೆಗಳು ಉತ್ತುಂಗದಲ್ಲಿ ಇರಬೇಕು. ಅದಕ್ಕಾಗಿ ಈಗಿನಿಂದಲೇ ಯುವ ಕ್ರೀಡಾಪಟುಗಳು ಸಜ್ಜಾಗಬೇಕು ಎಂದು ಕರೆ ನೀಡಿದ್ದಾರೆ. ಕರಾವಳಿ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ

ಗಾಳಿ ಸಹಿತ ಭಾರೀ ಮಳೆಯಾಗುತ್ತಿದೆ. ಜಿಲ್ಲೆಯ ಕಳಸ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಚಿಕ್ಕಮಗಳೂರು ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಕುದುರೆಮುಖ, ಕಿಗ್ಗಾ, ಕೆರೆಕಟ್ಟೆ, ಕಳಸ ವ್ಯಾಪ್ತಿಯಲ್ಲಿ ಹೆಚ್ಚಿನ ಮಳೆಯಾದ ಕಾರಣ ತುಂಗಾ ಹಾಗೂ ಭದ್ರಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಶೃಂಗೇರಿ ದೇವಾಲಯ ಸಮೀಪದ ತುಂಗಾ ನದಿ ತಟದಲ್ಲಿ ಇರುವ ಕಪ್ಪೆಶಂಕರಗುಡಿ ಮುಳುಗಡೆಯಾಗಿದೆ. ಭದ್ರಾ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಜಾಂಬಳೆ ಗ್ರಾಮದ ಬಳಿ ಸೇತುವೆ ಮುಳುಗಡೆಯಾಗಿದ್ದು ಕಳಸ ಕಾರ್ಕಳ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ನದಿಗಳಿಗೆ ಇಳಿಯದಂತೆ ಗುಡ್ಡ ಭೂಕುಸಿತ ಉಂಟಾಗುವ ಪ್ರದೇಶಗಳಿಗೆ

0: ವ್ಯತ್ಯಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದೆ. ಉಜಿರೆ ಬೆಳ್ತಂಗಡಿ ಮಾರ್ಗ ಜಲಾವೃತವಾಗಿದೆ. ಕರಾವಳಿ ಜಿಲ್ಲೆಗಳು, ದಕ್ಷಿಣ ಒಳನಾಡಿನ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಭಾರತದ ನಾಗರಿಕತೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು ಜಗತ್ತಿನ ವಿವಿಧ ದೇಶಗಳೊಂದಿಗೆ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಬಾಂಧವ್ಯವನ್ನು ಬೆಳೆಸಿಕೊಂಡಿದೆ ಎಂದು ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಪ್ರೊಫೆಸರ್ ಅಂಶು ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ದಿಶಾ ಭಾರತ್ ಸಂಸ್ಥೆ ಆಯೋಜಿಸಿದ್ದ ನಂದ ಭಾರತ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಭಾರತವು ತನ್ನ ಪರಂಪರೆ ಮತ್ತು ಮೌಲ್ಯಗಳನ್ನು ಆಧರಿಸಿಕೊಂಡು ಜಾಗತಿಕ ವೇದಿಕೆಯಲ್ಲಿ ಮುಂಚೂಣಿಯಲ್ಲಿ ಇದೆ ಎಂದು ತಿಳಿಸಿದ್ದಾರೆ.
1: Conclave is themed around Bharat as a civilizational power and how it contributed to the ancient world of wisdom, then how it faced the brunt of different types of rules from intruders, including the British rule, colonial rule, how it became India after 1947 when it became independent, how the policy makers of that time made some mistakes by not bringing the pearls of ancient culture of India stuck to the shadows, the reflections of the colonial India. Today's Indian government is trying its best to bring back the lost glory of Bharat.
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿವಿಧ ಕ್ಷೇತ್ರಗಳ ತಜ್ಞರು ಮತ್ತು ಸಾರ್ವಜನಿಕರು ಭಾರತದ ಭವಿಷ್ಯದ ದಿಶೆ, ಅದರ ಜಾಗತಿಕ ಪ್ರಭಾವ ಮತ್ತು ನಾಯಕತ್ವದ ಸಾಧ್ಯತೆಗಳ ಬಗ್ಗೆ ಚರ್ಚಿಸಿದರು. ಬೆಂಗಳೂರು ಹಸಿರೂರು ಅಭಿಯಾನವನ್ನು ಜನಾಂದೋಲನವಾಗಿ ರೂಪಿಸಲು ಸಾರ್ವಜನಿಕರು ಹಾಗೂ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಕರೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಆಗಸ್ಟ್ 15ರಿಂದ ಹಮ್ಮಿಕೊಳ್ಳಲು ಯೋಜಿಸಿರುವ ಕಾರ್ಯಕ್ರಮದ ಪೂರ್ವ ಸಿದ್ದತೆಗಳ ಕುರಿತು ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಸಿ ನೆಡುವ ಸಂಬಂಧ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿದ್ದಾರೆ. ಇಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನಾಚರಣೆ. ಈ ಮಾರಕ ಕಾಯಿಲೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿ ಪರೀಕ್ಷೆ, ಪಾರದರ್ಶಕತೆಗೆ ಒತ್ತು ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾವೇರಿ ನದಿ ವಿವಾದ, ಹೋರಾಟಗಾರರು ಬಂದ್ ನಿರ್ಧಾರ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಗ್ರಾಮ ಪಂಚಾಯತಿಗಳಿಗೆ ಶೀಘ್ರವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಮತ್ತು ಚಿಕ್ಕಮಗಳೂರು ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಜನಜೀವನ ಅಸ್ತವ್ಯಸ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ಹಾಲು ಮತ್ತು ಅದರ ಪೌಷ್ಟಿಕತೆಯ ಕುರಿತು ಕಾರ್ಯಕ್ರಮ ನಡೆಯಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಣ್ಣ ಎಂ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು. ಹೈನು ರಸಾಯನ ಶಾಸ್ತ್ರ ವಿಭಾಗ, ಹೈನು ಮಹಾವಿದ್ಯಾಲಯ, ಹೆಬ್ಬಾಳ, ಬೆಂಗಳೂರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ.

0: करोड़ से ज्यादा किसान, अब आपकी है बारी।
1: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
0: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
1: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार।
2: ಎಲ್ಲಾ ರೈತ ಬಾಂಧವರಿಗೂ ಕೇಳುಗರ ಪರವಾಗಿ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರಾಜಣ್ಣ ಎಂಬುವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜಣ್ಣ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
2: ಡಾಕ್ಟ್ರೇ, ಇವತ್ತು ನಮ್ಮ ಕೇಳುಗರಿಗೆ, ನಮ್ಮ ರೈತರಿಗೆ ಈ ಹಾಲಿನ ಮಹತ್ವ ಕುರಿತು ಮಾಹಿತಿ ಮಾಡಿಕೊಡ್ಬೇಕು. ಹಾಲಿನಲ್ಲಿ ಏನಿದೆ, ಹಾಲಿನಲ್ಲಿ ಹಾಲಿಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡಲಾಗ್ತಾ ಇದೆ, ಹಾಲಿನ ಬಳಕೆ ಯಾವಾಗಿಂದ ಆರಂಭ ಆಯಿತು, ಹಾಲಿನ ಕಥೆಯನ್ನು ನಮ್ಮ ಕೇಳುಗರಿಗೆ ಆರಂಭ ಮಾಡಿ ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟ್ರೇ.
3: ಹಾಲು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಾಲು ಒಂದು ಭಾಳಷ್ಟು ಉತ್ಕೃಷ್ಟವಾದ ಒಂದು ಆಹಾರ ಪದಾರ್ಥ ಅಂತ ನಾವು ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಹಾಲಿಗೆ ಸಾಕಷ್ಟು ಬೇಡಿಕೆ ಇತ್ತು. ಆದರೆ ಹಾಲಿನ ಅವಶ್ಯಕತೆ ಇದ್ದರೂ ಸಹ ನಮಗೆ ಪೂರೈಕೆ ಮಾಡಲಿಕ್ಕೆ ಹಾಲು ಸಿಗ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ದೇಶ ಭಾಳಷ್ಟು ಹಿಂದೆ ಉಳಿದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗೆ ಇಲ್ಲ ಸರ್. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮ್ಮ ದೇಶದಲ್ಲಿ ಹಾಲಿನ ಉತ್ಪಾದನೆ ಭಾಳಷ್ಟು ಜಾಸ್ತಿ ಇದೆ. ಎಷ್ಟು ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ಕಳೆದ ಸಾಲಿನ ನೋಡೋದಾದರೆ 2024-25 287 million tons ಹಾಲು ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿದೆ. ಸೊ ಇವತ್ತು ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಮುಂಚೂಣಿಯಲ್ಲಿದೆ. ಎಲ್ಲ ದೇಶಗಳಿಗೆ ಹೋಲಿಕೆಯನ್ನು ಮಾಡಿದಾಗ ನಮ್ಮ ದೇಶ ಹಾಲಿನ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದೆ. ಯಾಕೆ ಅಂದರೆ, ನಮ್ಮಲ್ಲಿ ಹಾಲು ಉತ್ಪಾದನೆಯನ್ನು ಒಂದು ಕುಲಕಸುಬಾಗಿ ಪ್ರತಿಯೊಬ್ಬ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಇದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಹ ಇವತ್ತು ಹೈನುಗಾರಿಕೆ ಭಾಳಷ್ಟು ಎತ್ತರಕ್ಕೆ ಬೆಳೆದಿದೆ. ಸೊ ಆ ಒಂದು ಹಿತದೃಷ್ಟಿಯಿಂದ ನಾವು ಹಾಲಿನಲ್ಲಿ, ಹಾಲನ್ನು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದೇವೆ. ಹಾಲು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೇವೆ, ಹಾಲನ್ನು ಬಳಕೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಬಳಕೆಯ ಪ್ರಮಾಣ ಉತ್ಪಾದನೆಗೆ ಹೋಲಿಸಿದಲ್ಲಿ ನಾವು ಇನ್ನೂ ಸ್ವಲ್ಪ ಹಿಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
2: ಬಿಳಿಯ ಕ್ರಾಂತಿ, ವೈಟ್ ರೆವಲ್ಯೂಷನ್.
3: ಹೌದು, ವೈಟ್ ರೆವಲ್ಯೂಷನ್ ಅಂತಂದ್ರೆ ಒಂದು ಸಂದರ್ಭ
2: ಹಾಲಿನಲ್ಲಿ ಕ್ರಾಂತಿ ಆಗ್ಬಿಟ್ಟಿದೆ.
3: ಅಂದ್ರೆ ಅಷ್ಟು ಹಾಲು ಉತ್ಪಾದನೆ
2: ಅವಶ್ಯಕತೆನೂ ಇತ್ತು ಕೂಡ ಡಾಕ್ಟ್ರೆ.
3: ಖಂಡಿತ ಸರ್, ಖಂಡಿತ.
2: ಹೌದು,
3: ಖಂಡಿತ. ಯಾಕೆಂದ್ರೆ ಹಾಲು ನಮಗೆ ತುಂಬಾ ಅವಶ್ಯಕತೆ ಇತ್ತು, ನಮಗೆ ದೊರೀತಾ ಇರಲಿಲ್ಲ. ಹಂಗಾಗಿ ಅದರಲ್ಲಿ ಕ್ರಾಂತಿಯನ್ನ ಮಾಡಿ ನಮ್ಮ ಅಗತ್ಯಕ್ಕೆ ಹೆಚ್ಚು ಪಟ್ಟು ಹಾಲನ್ನ ಉತ್ಪಾದನೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದರೆ ಅದರ ಸಂಸ್ಕರಣೆಯಲ್ಲಿ ಸ್ವಲ್ಪ ನಾವು ಹಿಂದೆ ಇದೆ. ಇವತ್ತು ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊತ್ತ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದಂದ್ರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು. ನಮ್ಮ ಒಂದು ರಾಜ್ಯ, ನಮ್ಮ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ ಹಾಲು ಉತ್ಪಾದನೆಯಲ್ಲಿ. ಅದರ ನಂತರ ರಾಜಸ್ಥಾನ ಇದೆ, ಅದರ ನಂತರ ಮಹಾರಾಷ್ಟ್ರ, ಹಾಗೆ ಗುಜರಾತ್, ನಂತರ ಆಂಧ್ರಪ್ರದೇಶ, ಮತ್ತು ಕರ್ನಾಟಕ. ಕರ್ನಾಟಕ 7ನೇ ಸ್ಥಾನದಲ್ಲಿದೆ ಹಾಲಿನ ಉತ್ಪಾದನೆಯಲ್ಲಿ. ಸೊ ಕರ್ನಾಟಕದಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಭಾಳಷ್ಟು ಈ ನಂದಿನಿ, ಬಹುಶಃ ಎಲ್ಲರಿಗೂ ಗೊತ್ತಿದೆ, ನಂದಿನಿ ಒಂದು ಕೋಆಪರೇಟಿವ್ ಒಂದು ಸೆಕ್ಟರ್ ಅಂತಂದರೆ ಸಹಕಾರಿ ಸಂಘಗಳಿಂದ ರಚಿತವಾದಂಥ ಒಂದು ಸಂಘ ಸಂಸ್ಥೆ.
2: ಇವತ್ತು ನಂದಿನಿ ಹಾಲು ಜನರ ವಿಶ್ವಾಸ ಗಳಿಸಿದೆ, ಸರ್ಕಾರ ಕೂಡ ಅದಕ್ಕೆ ಜವಾಬ್ದಾರರಾಗಿದೆ.
3: ಖಂಡಿತ ಸರ್, ಖಂಡಿತ.
2: ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಾರದವರು ಕೂಡ.
3: ಹೌದು, ಸರ್ಕಾರದವರು. ಅದ್ರ ಹಿಂದೆ ಸಾಕಷ್ಟು ಪಶುವೈದ್ಯರ ಶ್ರಮವಿದೆ, ಸಾಕಷ್ಟು
2: ಅಧಿಕಾರಿಗಳ ಶ್ರಮವಿದೆ, ರಾಜಕಾರಣಿಗಳ ಒಂದು ವಿಶ್ವಾಸ ಇದೆ, ಅವರ ಕಾಳಜಿ ಇದೆ,
3: ಸಹಕಾರ ಇದೆ, ಕಾಳಜಿ ಇದೆ. ಮತ್ತು ಅದೇ ರೀತಿಯಾಗಿ ನಮ್ಮ ಡೈರಿ ಟೆಕ್ನಾಲಜಿಸ್ಟ್ಗಳು, ಅವರ ಒಂದು ಕೊಡುಗೆ ಸಾಕಷ್ಟು ಇದೆ. ಸೊ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ಹಾಲು ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ಹಾಲನ್ನು ನಾವೆಲ್ಲ ಬಳಸ್ಕೊಳ್ಳಿಕ್ಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಹಾಲಿದೆ. ಈಗ ಒಬ್ಬೊಬ್ಬರಿಗೆ ಪ್ರತಿ ತಲಾ ನೋಡೋದಾದರೆ 485 grams ಹಾಲು ನಮಗೆ ದೊರೆಯುತ್ತೆ ಒಂದು ದಿನಕ್ಕೆ.
2: ಡಾಕ್ಟರ್, ಅದಕ್ಕಿಂತ ಈಗ ನಮ್ಗೆ ಹಾಲು ಅದು ಒಂಥರ ಜೀವಕ್ಕೆ ತೀರ ಹತ್ತಿರವಾದ ಒಂದು ವಸ್ತು.
3: ಹೌದು,
2: ಹಾಲು ಪವಿತ್ರ ಕೂಡ.
3: ಹೌದು,
2: ಹಾಗಾಗಿ ಧಾರ್ಮಿಕವಾಗಿ ಕೂಡ ನಮ್ಗದು ಹಾಲಿನ ಒಂದು ಪರಂಪರೆನೇ ಇದೆ.
3: ಹೌದು,
2: ಈಗ ಎಮ್ಮೆ ಹಾಲಿದೆ,
3: ಹೌದು,
2: ಆಕಳ ಹಾಲಿದೆ,
3: ಹೌದು,
2: ಮತ್ತೆ ಇನ್ನೇನೋ ಬೇರೆ ಬೇರೆ ಹಾಲುಗಳು ನಮ್ಮಲ್ಲಿ ಬಳಕೆಯಲ್ಲಿದ್ದಾವೆ. ಹಾಗಾಗಿ ಹಾಲಿಗೆ ನಾವು ಉತ್ಕೃಷ್ಟ ಸ್ಥಾನ

0: ಮನೆಯಲ್ಲಿ ಇದೆ
1: ಇದೆ. ಯಾಕೆ ಅಂದ್ರೆ ಅದರಲ್ಲಿ ಹಾಲಿನಲ್ಲಿರ್ತಕ್ಕಂತ ಪೋಷಕಾಂಶಗಳು ಅಷ್ಟು ಪವಿತ್ರವಾಗಿರುತ್ತೆ. ಈ ಪ್ರಕೃತಿಯಲ್ಲಿ ಈಗ ನಾವು ಸಂಪೂರ್ಣ ಆಹಾರ ಪದಾರ್ಥ ಅಂತ ಹೇಳೋದಾದ್ರೆ ಮೊಟ್ಟೆಯನ್ನು ಬಿಟ್ಟರೆ ತದನಂತರ ಬರೋದೇ ಹಾಲು.
0: ಬ್ಯಾಲೆನ್ಸ್ಡ್ ಫುಡ್,
1: ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತೇಳಿ. ಬ್ಯಾಲೆನ್ಸ್ಡ್ ಅಂತಂದ್ರೆ
0: ಒಂದು ಲೋಟ ಹಾಲು ಕುಡಿದ್ರೆ
1: ಹೌದು
0: ಒಂದು ಊಟಕ್ಕೆ ಸಮಾನ.
1: ಹೌದು
0: ಆ ತರ.
1: ಹೌದೌದು ಅಂದ್ರೆ ಅಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ದೊರೆಯುತ್ತವೆ.
0: ದೊರೆಯುತ್ತೆ ಒಂದು ಗ್ಲಾಸ್ ಹಾಲಿನಲ್ಲಿ.
1: ಒಂದು ಗ್ಲಾಸ್ ಅಂದ್ರೆ ಸಾಮಾನ್ಯವಾಗಿ 200-250 ml ಇರುತ್ತೆ. ಅಷ್ಟು ತಗೊಂಡ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಸಾಧಾರಣ 150 calories ನಿಮ್ಗೆ ದೇಹಕ್ಕೆ ದೊರೆಯುತ್ತದೆ.
0: ಅದೇ ಒಂದು ಊಟದ ಬದಲಿಗೆ ನೀವು ಇದನ್ನು ಕೂಡ್ಕೊಂಡ್ರೆ ಸಾಕು.
1: ಹೌದು
0: ನಿಮ್ಗೆ ಊಟದಷ್ಟು ಶಕ್ತಿ ಮತ್ತೆ ನಿಮ್ಗೆ ಆರೋಗ್ಯಕ್ಕೆ ಸಾಕಾಗುತ್ತೆ.
1: ಹೌದು
0: ಹಾಗಾಗಿ ಹಾಲಿಗೆ ಅದರದ್ದೇ ಆದ ಒಂದು ಮಹತ್ವ ಕೂಡ ನಮ್ಮ ಹಿರಿಯರು ಕೂಡ ಕೊಟ್ಕೊಂತ ಬಂದಿದ್ದಾರೆ.
1: ಹೌದು ಸರ್.
0: ಅದೇ ತರ ಈಗ ಜೋಪಾನವನ್ನು ಕೂಡ ನಮ್ಮ ಹಿರಿಯರು ಮಾಡ್ಕೋತ ಬಂದ್ರು. ಬೇರೆ ಬೇರೆ ಹಾಲಿನ ಹಾಲು ಕೊಡುವಂತ ಆಕಳನ್ನ ಮತ್ತೆ ಎಮ್ಮೆಗಳನ್ನ ಸಾಕೋತ ಬಂದಿದ್ದಾರೆ ನಮ್ಮ ಹಿರಿಯರು.
1: ಹೌದು ಇವತ್ತು ಅತಿ ಹೆಚ್ಚು ಹಾಲು ಉತ್ಪಾದನೆ ಅಂತಂದ್ರೆ ನಮಗೆ ಈ ಹಸುವಿನಿಂದ ಬರ್ತಕ್ಕಂಥ ಹಾಲು ಉತ್ಪಾದನೆ ಮೊದಲು ಜಾಸ್ತಿ ಇತ್ತು. ಉತ್ತರ ಭಾರತದಲ್ಲಿ ಹಸುವಿನಿಂದ ಹಾಲು ಉತ್ಪಾದನೆ ಮಾಡೋದು ಜಾಸ್ತಿ ಇತ್ತು. ಈಗ ಎಮ್ಮೆ ಹಾಲು ಉತ್ಪಾದನೆ ಜಾಸ್ತಿ ಇಲ್ಲ, ಕಮ್ಮಿ ಆಗಿದೆ. ಈಗ ಹಸುವಿನ ಹಾಲು ಉತ್ಪಾದನೆ ಜಾಸ್ತಿ ಇದೆ. ಹೆಚ್ಚು ಕಮ್ಮಿ ಶೇಕಡ 52% ಹಸುವಿನ ಹಾಲು ಉತ್ಪಾದನೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸೊ ಒಂದು 46-47% ಎಮ್ಮೆ ಹಾಲು ಉತ್ಪಾದನೆ ಆಗ್ತಾ ಇದೆ. 2-3% ಮೇಕೆ ಹಾಲು ಉತ್ಪಾದನೆ ಸಹ ಆಗ್ತಾ ಇದೆ. ಸೊ ಇದೆಲ್ಲ ನೋಡಿದ್ರಲ್ಲಿ ಒಟ್ಟಾರೆ ಒಂದು ಹಾಲಿನ ಉತ್ಪಾದನೆಯಲ್ಲಿ ನಾವು ಮುಂಚಿನಲ್ಲಿದ್ದೀವಿ. ಹಾಲಿನ ಬಳಕೆಯಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೀವಿ. ಅದು ಸಹ ಇವತ್ತಿನ ಒಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಹಾಲನ್ನು ಯಾವ ರೀತಿ ಶುದ್ಧವಾಗಿ ನಾವು ಉತ್ಪಾದನೆ ಮಾಡಬೇಕು. ಯಾಕೆಂದರೆ ಹಾಲು ಇದೆ ಅಂತೇಳ್ಬಿಟ್ಟು ನಾವು ಬಳಸಲಿಕ್ಕೆ ಅದಕ್ಕೆ ಆದಂಥ ಒಂದು ಪದ್ಧತಿ ಇದೆ. ಹಾಲನ್ನು ಉತ್ಪಾದನೆ ಶುದ್ಧವಾಗಿ ಮಾಡಬೇಕು, ಹಾಲಿನ ಸಂಸ್ಕರಣೆಯನ್ನು ಶುದ್ಧವಾಗಿ ಮಾಡಬೇಕು, ಹಾಲಿನ ಶೇಖರಣೆಯನ್ನು ಶುದ್ಧವಾಗಿ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಹಾಲಿಗೆ ಸಂಪೂರ್ಣವಾದ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಲನ್ನು ಕರೆದ ತಕ್ಷಣ ಅದರ ವಿವಿಧ ಹಂತಗಳಲ್ಲಿ ನಾವು ಹಾಲನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ. ಒಂದು ಹಾಲು ಉತ್ಪಾದನೆ, ಸಂಸ್ಕರಣೆ, ಶೇಖರಣೆ. ಉತ್ಪಾದನೆಯಲ್ಲಿ ಏನು ಕ್ರಮಗಳನ್ನು ತಗೋಬೇಕು, ಶುದ್ಧವಾದ ಹಾಲು ಉತ್ಪಾದನೆ ನಾವು ಹೆಂಗೆ ಉತ್ಪಾದನೆ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳು ಏನಿದೆ ಅಂತಕ್ಕಂಥದ್ದನ್ನು ನಾವು ರೈತರಿಗೆ ಸಾಕಷ್ಟು ಹಲವಾರು ಒಂದು ತರಬೇತಿ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇವತ್ತಿಗೂ ಸಹ ನಂದಿನಿ ಅಥವಾ ಬೇರೆ ಯಾವುದೇ ಒಂದು ಈ ಥರ ಸಂಸ್ಥೆಗಳು ರೈತರಿಗೆ ಅದೇ ಒಂದು ತರಬೇತಿಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು, ಹಾಲು ಉತ್ಪಾದಕರು ಯಾವ ರೀತಿ ಹಾಲು ಉತ್ಪಾದನೆ ಮಾಡಿದರೆ ಅವರಿಗೆ ಹೆಚ್ಚು ಲಾಭ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಗುಣಮಟ್ಟದ ಹಾಲು ಉತ್ಪಾದನೆ ಬರುತ್ತೆ, ಹೆಚ್ಚಿನ ಪ್ರೈಸ್, ಹೆಚ್ಚಿನ ದರ ಅವರಿಗೆ ಸಿಗುತ್ತೆ, ಹೆಚ್ಚು ಲಾಭಾಂಶ ಅವರಿಗೆ ಸಿಗುತ್ತೆ ಅಂತೇಳಿ ಅವರಿಗೆ ನಿರಂತರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಹಾಲು ಉತ್ಪಾದನೆಯ ಬಳಕೆ ಮತ್ತು ಹಾಲು ಉತ್ಪಾದನೆಯ ನಾವು ಏನು ಹೇಳ್ತೀವಿ ಈಲ್ಡ್ ಅಂತ ಹೇಳ್ತೀವಿ, ಅಂದರೆ ಅದರ ಒಂದು ಪ್ರೊಡಕ್ಟಿವಿಟಿ. ಸೊ ಹೆಚ್ಚು ಹಾಲು ಉತ್ಪಾದನೆ ಮತ್ತು ಗುಣಮಟ್ಟದ ಹಾಲು ಉತ್ಪಾದನೆಗೆ ಏನು ಕ್ರಮಗಳನ್ನು ಬೇಕೋ ಅದೆಲ್ಲ ಕ್ರಮಗಳನ್ನು ಅನುಸರಿಸಲಿಕ್ಕೆ ರೈತರಿಗೆ ಸರ್ಕಾರ ಮತ್ತು ಈ ನಂದಿನಿ ಸಂಸ್ಥೆ ಸಾಕಷ್ಟು ಒಂದು ಸಹಕಾರವನ್ನು ಕೊಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ಹಾಲು ಉತ್ಪಾದನೆ, ಗುಣಮಟ್ಟದ ಹಾಲು ಉತ್ಪಾದನೆ ಇವತ್ತು ಆಗ್ತಾ ಇದೆ. ಕಳೆದ 20 ವರ್ಷಕ್ಕೆ ಹೋಲಿಕೆ ಮಾಡಿದರೆ ಹಾಲು ಉತ್ಪಾದನೆಯಲ್ಲೂ ನಾವು ಹಿಂದೆ ಇದ್ವಿ, ಗುಣಮಟ್ಟದಲ್ಲೂ ಸಹ ನಾವು ಹಿಂದೆ ಇದ್ವಿ. ಸರಿಯಾದ ಒಂದು ಗುಣಮಟ್ಟದ ಹಾಲು ನಮಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಉತ್ಪಾದನೆಯಲ್ಲೂ ನಾವು ಜಾಸ್ತಿ ಇದ್ದೇವೆ, ಗುಣಮಟ್ಟದಲ್ಲೂ ಸಾಕಷ್ಟು ಬದಲಾವಣೆಯನ್ನು ಮಾರ್ಪಾಡುಗಳನ್ನು ಮಾಡಿಕೊಂಡು ಗುಣಮಟ್ಟವನ್ನು ನಾವು ಹೆಚ್ಚಿಸ್ತಾ ಬಂದಿದ್ದೇವೆ. ಹಾಗಾಗಿ ಇವತ್ತು ಹಾಲು ಬರೀ ಹಾಲಾಗಿ ಮಾತ್ರ ನಾವು ಉಪಯೋಗಿಸ್ತಾ ಇಲ್ಲ, ಹಾಲನ್ನು ವಿವಿಧ ಉತ್ಪನ್ನಗಳನ್ನಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ.
0: ಡಾಕ್ಟರ್, ನಾ ಹೇಳ್ತೀನಿ, ಈ ಹಾಲಿನಿಂದ ಆದಷ್ಟು ಉತ್ಪನ್ನಗಳು ಯಾವುದೂ ಇಲ್ಲ.
1: ಹೌದು,
0: ಹಾಲಿನಿಂದನೇ ಜಾಸ್ತಿ ಉತ್ಪನ್ನಗಳಾಗೋದು ಮತ್ತೆ ಜನ ಕೂಡ ಬಯಸ್ತಾರೆ.
1: ಹೌದು ಸರ್, ಹೌದು.
0: ಮಕ್ಕಳಿಂದ ಹಿಡಿದು ವಯೋಮಾನದವರು ಇದನ್ನ ಬಳಕೆಗೆ ಇಷ್ಟಪಡ್ತಾರೆ.
1: ಹೌದು,
0: ಮತ್ತೆ ವೈದ್ಯಕೀಯವಾಗಿಯೂ ಇದು ಸೂಕ್ತ, ತಗೊಳ್ರಿ, ಇದು ನೀವು ಬಳಸ್ರಿ.
1: ಹೌದು,
0: ಇದು ನೆಮ್ಮದಿ, ತಂದೆ ತಾಯಿಗೂ ಕೂಡ ಮಕ್ಕಳಿಗೆ ಕೊಡಬಹುದು ಅಲ್ಲ, ಇದು ವಿಶ್ವಾಸ ಅಷ್ಟು.
1: ಅದರಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಅದರಲ್ಲಿ ಶ್ರೇಷ್ಠತೆ ಹಾಲಿನಲ್ಲಿ ಯಾಕೆ ಬರುತ್ತೆ ಅಂದ್ರೆ, ಹಾಲನ್ನು ನಾವು ವಿವಿಧ ಉತ್ಪನ್ನಗಳಾಗಿ ಬದಲಾವಣೆ ಮಾಡಿದಾಗ ಹಾಲಿನ ಒಂದು ಉತ್ಕೃಷ್ಟತೆ ಅಥವಾ ಈ ಪೌಷ್ಟಿಕತೆ ಅಂತಕ್ಕಂಥದ್ದು ತುಂಬ ಹೆಚ್ಚುತ್ತೆ. ಈಗ ನೀವು ಹಾಲನ್ನು ಹಾಗೆ ಕುಡಿಯೋದ್ರಿಂದ ಖಂಡಿತವಾಗಿಯೂ ಹಾಲಿನಿಂದ ಉಪಯೋಗ ಸಿಗ್ತದೆ. ಆದರೆ ಹಾಲನ್ನು ನೀವು ಪರಿವರ್ತಿಸಿ, ಈಗ ಮೊಸರನ್ನು ಮಾಡ್ತೀರಿ ಅಥವಾ ಶ್ರೀಖಂಡನ ಮಾಡ್ತೀರಿ, ಈ ರೀತಿ ಮೊಸರು, ಶ್ರೀಖಂಡ ಈ ಥರ ಉತ್ಪನ್ನಗಳನ್ನು ನೀವು ಒದಗಿಸಿದ ಉತ್ಪನ್ನಗಳ ತಗೊಳ್ಳೋದ್ರಿಂದ ಏನಾಗುತ್ತೆ, ಅದರಲ್ಲಿ ಹಾಲಿನ ಈ ಪೋಷಕಾಂಶಗಳ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಮತ್ತು ಉಪಯೋಗ ಆಗುವಂಥ ಬ್ಯಾಕ್ಟೀರಿಯಾಗಳಂತ ಹೇಳ್ತೀವಿ, ಉಪಯುಕ್ತ ಬ್ಯಾಕ್ಟೀರಿಯಾಗಳು. ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಹ ನಮಗೆ ಸಿಗುತ್ತೆ, ಅಂದರೆ ಪ್ರೋಬಯೋಟಿಕ್ ಅಂತ.

0: ನಾವದನ್ನು ಇಂಗ್ಲೀಷಲ್ಲಿ ಹೇಳ್ತೀವಿ, ಇವು ಏನು ಮಾಡ್ತವೆ ಅಂದರೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಭಾಳಷ್ಟು ಪಾತ್ರವನ್ನು ವಹಿಸ್ತವೆ. ಸೊ ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಅದು ರಕ್ತಕ್ಕೆ ಸೇರಬೇಕಂತಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು ಅಂದರೆ ಉಪಯುಕ್ತ ಬ್ಯಾಕ್ಟೀರಿಯಾಗಳು ನಮಗೆ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಬ್ಯಾಕ್ಟೀರಿಯಾಗಳು ಸಹ ಇದರಲ್ಲಿ ಈ ಪ್ರೋಬಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ಆರ್ಗ್ಯಾನಿಸಮ್ಸ್ ಇದರಲ್ಲಿ ಜಾಸ್ತಿ ಇರುತ್ತೆ. ಯಾವುದರಲ್ಲಿ? ಮೊಸರಲ್ಲಿ ಮತ್ತು ಯೋಗರ್ಟ್ ಅಂತ ಹೇಳ್ತೀವಿ, ಶ್ರೀಖಂಡದಲ್ಲಿ, ಇವೆಲ್ಲ ಏನಂದರೆ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ, ಅಂದರೆ ಉದುಗಿಸಿದ ಹಾಲಿನ ಉತ್ಪನ್ನಗಳು ಅಂತ. ಅದರಲ್ಲಿ ಏನಾಗುತ್ತೆ, ಈ ಫರ್ಮೆಂಟೇಷನ್ ಮಾಡುವಾಗ ವಿವಿಧ ರೀತಿಯ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಬೆಳೆದು ಅವುಗಳು ಸಾಕಷ್ಟು ಬದಲಾವಣೆಯನ್ನು ತಂದಿರ್ತದೆ. ಅದರಲ್ಲಿ ಪ್ರೋಟೀನ್ ಇರ್ಬೋದು, ಶಕ್ಕರ್ ಪಿಷ್ಟಗಳದ್ದು ಎಲ್ಲವರು ಮಾರ್ಪಾಡಾಗಿರ್ತದೆ. ಅವು ಸುಲಭವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ಸರಳವಾಗಿ ದೇಹಕ್ಕೆ ಸಿಗುವಂಥ ರೂಪದಲ್ಲಿ ಬದಲಾವಣೆ ಆಗಿರ್ತದೆ.
1: ಇನ್ನೊಂದು ಡಾಕ್ಟ್ರಿಗೆ ನಮ್ಮ ವೈದ್ಯಕೀಯ ವೈದ್ಯರು ಕೂಡ ಕೆಲವೊಂದು ಈಗ ಆರೋಗ್ಯ ಸುಧಾರಿಸಿದ ಸಲುವಾಗಿ ಈ ಗುಳಿಗೆಯನ್ನು ಕೊಡ್ತಾರೆ, ನೀವು ಅದನ್ನು ತೊಗೊಳ್ರಿ ಅಂತ. ಅದು ಆ ಗುಳಿಗೆ ತೊಗೊಳ್ರಿ, ಇಷ್ಟು ಇದಾಗುತ್ತೆ, ಇಷ್ಟು ದಿನದೊಳಗೆ ನೀವು ಆರೋಗ್ಯವೃತ್ತರಾಗ್ತೀರಿ, ಶಕ್ತರಾಗ್ತೀರಿ, ಮೈಗೆ ಶಕ್ತಿ ಬರುತ್ತೆ, ಗಟ್ಟಿ ಉಂಟಾಗ್ತೀರಿ ಅಂತ. ಇದೇ ಥರ ಕೇವಲ ಹಾಲನ್ನು, ಶುದ್ಧ ಹಾಲು, ಪರಿಶುದ್ಧ ಹಾಲು ಮತ್ತು ಗಟ್ಟಿ ಹಾಲು ಇದು ಕೂಡ ಇಲ್ಲಿ ಇರಬಹುದಲ್ಲ?
0: ಖಂಡಿತ.
1: ಹಾಂ, ಬ್ಯಾಲೆನ್ಸ್ಡ್ ಫುಡ್ ಅಂತ.
0: ಹೌದೌದು,
1: ಸಮತೋಲನ ಆಹಾರ
0: ಖಂಡಿತ. ಸೊ ಅದು ಯಾಕೆಂದರೆ ಸರ್, ಈಗ ನೀವು ಹೇಳಿದಾಗೆ ಹಾಲನ್ನು ನಾವು ಉತ್ಪಾದನೆ ಮಾಡೋ ರೀತಿಯಲ್ಲಿ ನಮಗೆ ಅದರ ಗುಣಮಟ್ಟವು ನಿರ್ಧಾರ ಆಗುತ್ತೆ. ಹಾಲಿನಲ್ಲಿ ಎರಡು ರೀತಿಯ ಒಂದು ಗುಣಮಟ್ಟ ಬರುತ್ತೆ. ಗುಣಮಟ್ಟ ಅಂದರೆ ಅದರ ಒಂದು ಶ್ರೇಷ್ಠತೆ. ಒಂದು ರಾಸಾಯನಿಕ ಗುಣಮಟ್ಟ ಅಂತ ನಾವು ಹೇಳ್ಬೋದು, ಅಂದರೆ ರಾಸಾಯನಿಕ ವಸ್ತುಗಳು ಅದರಲ್ಲಿರ್ತವೆ. ಅದರ ರಾಸಾಯನಿಕ ಅಂತಂದರೆ ಪ್ರಕೃತಿ ದತ್ತವಾಗಿ ಬರುವಂತಹ ಪೋಷಕಾಂಶಗಳು, ಈಗ ಕೊಬ್ಬಿನಂಶ ಇರ್ಬೋದು, ಅದನ್ನು ಫ್ಯಾಟ್ ಅಂತ ಹೇಳ್ತೀವಿ, ಪ್ರೋಟೀನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ಕನ್ನಡದಲ್ಲಿ ಸಸಾರಜನಕ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಶಕ್ಕರ ಪಿಷ್ಟಗಳು ಅಂತ ಹೇಳ್ತೀವಿ, ಹಾಗೆ ಮಿನರಲ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬಂದುಬಿಟ್ಟು ಖನಿಜಾಂಶಗಳು ಅಂತ ಹೇಳ್ತೀವಿ. ಸೊ ವೈಟಮಿನ್ಸು, ಅದಕ್ಕೆ ಜೀವಸತ್ವಗಳು ಅಂತ ಹೇಳ್ತೀವಿ. ಸೊ ಇವೆಲ್ಲ ಅಂಶಗಳು ಸಮ ಪ್ರಮಾಣದಲ್ಲಿ ಸರಿಯಾದ ರೂಪದಲ್ಲಿ ಇರಬೇಕು ಅಂದರೆ ಶುದ್ಧವಾದ ಹಸುವಿನ ಕೆಚ್ಚಲಿನಿಂದ ಆರೋಗ್ಯವಂತ ವ್ಯಕ್ತಿ ಶುದ್ಧವಾದ ಪಾತ್ರೆಯಲ್ಲಿ ಕರೆಯುವಂಥ ಹಾಲನ್ನೇ ಶುದ್ಧ ಹಾಲು ಅಂತ ನಾವು ಹೇಳಬೇಕು.
1: ಡಾಕ್ಟರ್, ಈಗ ತಾವು ಹೈನುಗಾರಿಕಾ ಹೈನು ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ಅದು ಹೈನು ರಸಾಯನಶಾಸ್ತ್ರದ ಮುಖ್ಯಸ್ಥರು ಮತ್ತು HOD ಕೂಡ, ತಮ್ಮ ಒಂದು ಸುದೀರ್ಘ ಅನುಭವದ ಪ್ರಕಾರ ಹಾಲು ಹೆಂಗಿರಬೇಕು ಡಾಕ್ಟ್ರೆ?
0: ಹಾಲು ಹೇಗಿರಬೇಕಂದ್ರೆ, ಹಾಲು ಒಂದು ಶುದ್ಧವಾದ ಪರಿಸರದಲ್ಲಿ ಆರೋಗ್ಯವಂತ ವ್ಯಕ್ತಿಯು ಆರೋಗ್ಯವಂತ ದನದ ಕೆಚ್ಚಲಿಂದ ಕರೆದಾಗ, ಶುದ್ಧವಾದ ಪಾತ್ರೆಗಳಲ್ಲಿ ಕರೆದಾಗ ಬರುವಂಥ ಹಾಲು ಪರಿಶುದ್ಧವಾಗಿರುತ್ತೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಅದು ಪರಿಶುದ್ಧ ಹಾಲು ಅಂತ ನಾವು ಹೇಳ್ಬೋದು. ಈ ಕ್ರಮಗಳನ್ನು ಅನುಸರಿಸದೆ, ಈಗ ಕೆಲವೊಮ್ಮೆ ನಾವು ಪಾತ್ರೆಗಳನ್ನು ಉಪಯೋಗಿಸಿ ಹಾಲು ಕರೀಲಿಕ್ಕೆ, ಕರಿಯಂಥ ವ್ಯಕ್ತಿಯೂ ಸಹ ಯಾವುದೇ ಆದರೂ ಒಂದು ರೋಗದಿಂದ ನರಳತಾ ಇದ್ದರೆ, ಅಥವಾ ಕರಿಯಂಥ ಸಂದರ್ಭದಲ್ಲಿ ಕೆಮ್ಮದು, ಸೀನೋದು, ಉಗುಳೋದು, ಅಥವಾ ಪಾತ್ರೆಗಳನ್ನು ನಾವು ಬಳಸುವಂಥ ಪಾತ್ರೆಗಳು ಸ್ವಚ್ಛವಾಗಿಲ್ಲ ಅಂದರೆ, ಮತ್ತು ಇನ್ನೊಂದು ಏನಂದರೆ, ಕೆಚ್ಚಲನ್ನು ನಾವು ಕರೆಯುವುದಕ್ಕಿಂತ ಮೊದಲು ಅದಕ್ಕೆ ಬಿಸಿನೀರು ಸ್ವಲ್ಪ ಅದವಾದ ಬಿಸಿನೀರಲ್ಲಿ ಸ್ವಲ್ಪ ಕೆಚ್ಚಲಿಗೆ ನೀರನ್ನು ಹಾಕಿ ಅದನ್ನು ಒರೆಸಿ ಟವಲಲ್ಲಿ ತೊಳೆದುಬಿಟ್ಟು ಟವಲಲ್ಲಿ ಒರೆಸಿ ಆನಂತರ ಹಾಲನ್ನು ಕರಿಬೇಕು. ಎಷ್ಟೋ ಸರಿ ಆ ಹಸು ಕೆಳಗಡೆ ಮಲಗಿರುತ್ತೆ, ಮಲಗಿದಾಗ ಅದರ ಕೆಳಗಡೆ ಗಂಜು ಮತ್ತು ಈ ಸಗಣಿ ಎಲ್ಲ ಚೆಲ್ಲಿ ಹೋಗಿರುತ್ತೆ, ಅದರ ಮೇಲೆ ಕೆಚ್ಚಲು ಬಿದ್ದಾಗ ಕೆಚ್ಚಲು ಕೆಸರಾಗಿ ಇದಾಗಿರುತ್ತೆ, ಗಂಜಿ ಆಗಿರುತ್ತೆ, ಗಂಜಲಾಗಿರುತ್ತೆ, ಮತ್ತು
1: ಕರಿಬೇಕಾದ್ರೆ ಕೈ ತಾಗುತ್ತೆ,
0: ರೋಗಗಳು ಅದರೊಳಗಡೆ
1: ಹಾಲಿನ ಜೊತೆಗೆ ಸೇರ್ಕೊಳ್ಳುತ್ತೆ
0: ಸೇರ್ಕೊಳ್ಳುತ್ತೆ. ಆವಾಗ ಗುಣಮಟ್ಟ ಏನಾಗುತ್ತೆ,
1: ಶುಂಠಿತ
0: ಖಂಡಿತ ಆಗುತ್ತೆ. ಸೊ ಆವಾಗ ಸಾಕಷ್ಟು ಬ್ಯಾಕ್ಟೀರಿಯಾಗಳೊಳಗಡೆ ಸೇರ್ಕೊಳ್ಳುತ್ತೆ.
1: ಹೇಳಿ ಡಾಕ್ಟ್ರೆ, ಈಗ ಹಾಲಿನ ಪೋಷಕಾಂಶಗಳ ಬಗ್ಗೆ ಹೇಳಿ, ಹಾಲಲ್ಲಿ ಏನೇನು ತರದ ಪೋಷಕಾಂಶಗಳು ಇರಬೇಕು, ಈಗಿನ ಹಾಲದಲ್ಲಿ ಏನೇನು ಇವೆ, ಮತ್ತೆ ಒಳ್ಳೆ ಪೋಷಕಾಂಶಗಳು ನಮ್ಮ ಆಕಳಲ್ಲಿ ಮತ್ತು ಎಮ್ಮೆಯಲ್ಲಿ ಸಿಗಬೇಕಂದ್ರೆ ಅವು ಹೆಂಗಿರಬೇಕು?
0: ಓಕೆ ಸರ್, ಈಗ ಹಾಲಿನಲ್ಲಿ ಹಸುವಿನ ಹಾಲು ಮತ್ತು ಎಮ್ಮೆ ಹಾಲು ಅಂತ ನಾವು ಹೇಳ್ತೇವೆ. ಇಲ್ಲಿ ಏನಾಗುತ್ತಂದರೆ, ಒಂದೊಂದು ಹಾಲಿನಲ್ಲಿ ಒಂದೊಂದು ಗುಣಮಟ್ಟ ಇರುತ್ತೆ. ಈ ಗುಣಮಟ್ಟ ಅಂತ ನಾನು ಹೇಳಿದಾಗ ರಾಸಾಯನಿಕ ಗುಣಮಟ್ಟ ಮುಖ್ಯವಾಗಿ ನಮಗೆ ಪರಿಗಣನೆಗೆ ಬರುತ್ತೆ. ಮತ್ತು ಖನಿಜಾಂಶಗಳು, ಖನಿಜಾಂಶಗಳು ಶೇಕಡ 1.8-0.7% ಖನಿಜಾಂಶಗಳಿರುತ್ತೆ. ಆಗ ವಿಟಮಿನ್ಸ್, ಜೀವಸತ್ವಗಳು ಅಂತ ಹೇಳ್ತೀವಿ, ಜೀವಸತ್ವಗಳು ಇರುತ್ತೆ, ಇವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಸೊ ಈ ಘನ ಪದಾರ್ಥ ಅಂತ ನಾವು ಏನು ಹೇಳ್ತೀವಿ, ಈ ಘನ ಪದಾರ್ಥದಿಂದಲೇ ನಮಗೆ ಸಿಗ್ತಕ್ಕಂಥದ್ದು ಪೌಷ್ಟಿಕತೆ. ಸೊ ಈ ಘನ ಪದಾರ್ಥನ ಹೆಚ್ಚಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ಹಸುವಿನಲ್ಲಿ ತಗೊಂಡಾಗ ನಿಮಗೆ ಶೇಕಡ 12-13% ಸಾಲಿಡ್ಸ್ ಇರುತ್ತೆ ಹಸುವಿನಲ್ಲಿ. ಅದೇ ನೀವು ಎಮ್ಮೆ ಹಾಲನ್ನು ತಗೊಂಡಾಗ ಕೊಬ್ಬಿನ ಅಂಶ ಎಮ್ಮೆಯಲ್ಲಿ

0: ಜಾಸ್ತಿ ಇರುತ್ತೆ. ಹಸಿವು ಹಾಲಲ್ಲಿ ನಿಮಗೆ 4-5% ಇದ್ದರೆ ನೀವು ಎಮ್ಮೆ ಹಾಲು ತಗೊಂಡಾಗ 5.56% ಹೋಗ್ಬೋದು. ಕೆಲವೊಂದು ಎಮ್ಮೆಗಳಲ್ಲಿ, ಕೆಲವೊಂದು ತಳಿಯ ಎಮ್ಮೆಗಳಲ್ಲಿ 7%ವರೆಗೂ ಇರುತ್ತೆ. ಸೊ ಅದು ತಳಿಯ ಮೇಲೆ ಆಧಾರವಾಗಿರುತ್ತೆ. ಸಾಮಾನ್ಯವಾಗಿ 5-5% ಕೊಬ್ಬಿನಂಶ ಇರುತ್ತೆ ಅಂತ ನಾವು ಹೇಳ್ಬೋದು. ಕೊಬ್ಬಿನಂಶ ಜಾಸ್ತಿ ಇರುತ್ತೆ ಎಮ್ಮೆ ಹಾಲಲ್ಲಿ. ಮತ್ತು ಇನ್ನೊಂದು ಏನಂದರೆ, ಹಾಲು ನೋಡಿದಾಗ ನಿಮಗೆ ಹಾಲಿನ ಬಣ್ಣ ನೋಡುವಾಗ ಎಮ್ಮೆ ಹಾಲಿನ ಒಂದು ಬಣ್ಣ ಸ್ವಲ್ಪ ಬಿಳಿ ಇರುತ್ತೆ, ನಮಗೆ ಹಸಿವಿನ ಹಾಲಿನ ಒಂದು ಬಣ್ಣ ಸ್ವಲ್ಪ ಒಂದು ಲೈಟಾಗಿ ಎಲ್ಲೋ ಮತ್ತು ಬಿಳಿ ಕಲರ್ ಇರುತ್ತೆ.
1: ಯಾಕೆ ರುಚಿಯಲ್ಲೂ ಕೂಡ ಎಮ್ಮೆ ಹಾಲು ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ
0: ಯಾಕೆಂದ್ರೆ ಅದರಲ್ಲಿ ಹೆಚ್ಚಿನ ಒಂದು
1: ಮತ್ತೆ ಸ್ವಲ್ಪ ಥಿಕ್ ಕೂಡ ದಪ್ಪ ಕೂಡ.
0: ಹೌದು,
1: ಮಕ್ಕಳು ಕೂಡ ಅದು ಇಷ್ಟಪಡೋದು ಜಾಸ್ತಿ.
0: ಹೌದು,
1: ಎಮ್ಮೆ ಹಾಲನ್ನು.
0: ಹೌದು, ಯಾಕೆಂದ್ರೆ ಅದರಲ್ಲಿ ಕೊಬ್ಬಿನಂಶ ಹೆಚ್ಚಿರುತ್ತೆ. ಸೊ ಮತ್ತೆ ಪ್ರೋಟೀನ್ ಅಂಶನೂ ಹೆಚ್ಚಿರುತ್ತೆ, ಸಕ್ಕರೆ ಅಂಶನೂ ಹೆಚ್ಚಿರುತ್ತೆ. ಸಕ್ಕರೆ ಅಂಶ ಅಂದ್ರೆ ನಾವು ಹಾಲಿನಲ್ಲಿ ಇರುವಂಥ ಸಕ್ಕರೆ ಅಂಶ ಹೇಳ್ತೀವಿ, ಹೊರಗಡೆಯಿಂದ ಹಾಕಿರೋ ಸಕ್ಕರೆ ಅಂಶ. ಹಾಲಿನಲ್ಲಿ ಒಂದು ಸಕ್ಕರೆ ಅಂಶ ಇರುತ್ತೆ, ಅದು ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಆ ಲ್ಯಾಕ್ಟೋಸನ್ನು ಅದರಲ್ಲಿ ಜಾಸ್ತಿ ಇರೋದ್ರಿಂದ ಅದು ಹೆಚ್ಚು ರುಚಿಕರವಾಗಿರುತ್ತೆ, ಹೆಚ್ಚು ದಪ್ಪ ಆಗಿರುತ್ತೆ. ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ತುಂಬ ದಪ್ಪನೂ ಆಗಿರುತ್ತೆ.
1: ಡಾಕ್ಟರ್, ಇನ್ನೊಂದು, ಈಗ ಎಷ್ಟು ಹಾಲು ತಗೋಬೇಕು ನಾವು, ಮತ್ತೆ ಎಷ್ಟು ಹಾಲು ತಗೊಂಡ್ರೆ ನಾವು ಪೌಷ್ಟಿಕವಾಗಿ ದಷ್ಟಪುಷ್ಟವಾಗಿ ಇರ್ಬೋದು?
0: ಕನಿಷ್ಠ ಅಂದರೆ ಸರಿ, ಸಾಮಾನ್ಯವಾಗಿ ನಾವು ದಿನಕ್ಕೆ 2 ಹಾಲು ತಗೋಬೇಕು, ಬೆಳಿಗ್ಗೆ ಮತ್ತು ಸಂಜೆ. ಒಂದು ಕಪ್ ಅಂದರೆ ಹೆಚ್ಚು ಅಂದಾಜು 200-250 ml ಇರುತ್ತೆ ಒಂದು ಕಪ್. ಸೊ ಒಂದು ಕಪ್ ಹಾಲಿನಲ್ಲಿ ನಿಮಗೆ ಸಾಧಾರಣವಾಗಿ ಒಂದು 150-160 ಕ್ಯಾಲೋರೀಸ್ ಸಿಗುತ್ತೆ ನಿಮಗೆ. ಅದು ಬೆಳಿಗ್ಗೆ ಅಷ್ಟು ಮಿನಿಮಮ್ ನಿಮಗೆ ಬೇಕೇ ಬೇಕು, ಸಂಜೆ ಅಷ್ಟು ಮತ್ತೆ ಬೇಕಾಗುತ್ತೆ. ಸೊ ಇಷ್ಟು ತೊಗೊಂಡ್ರೆ ನಿಮಗೆ ದಿನಕ್ಕೆ ಹೆಚ್ಚು ಕಮ್ಮಿ 300 ಹಾಲಿನಿಂದ ಸಿಗುತ್ತೆ.
1: ಈಗ ಹಾಲಿನ ಒಂದು ಗುಣಮಟ್ಟ ನಿರ್ವಹಣೆ ಮಾಡಬೇಕು ಅಂತೇವಲ್ಲ, ಅದು ಹೆಂಗೆ ಡಾಕ್ಟ್ರೆ?
0: ಹಾಲಿನ ಗುಣಮಟ್ಟ ಅನ್ನೋ ವಿಷಯಕ್ಕೆ ಬಂದಾಗ ನಾವು ಒಂದು ಹಸುವಿನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಹಸುವು ಯಾವುದೇ ರೀತಿಯಾದಂತಹ ರೋಗಕ್ಕೆ ತುತ್ತಾಗೋ ರೀತಿಯಲ್ಲಿ ನಾವು ಅದನ್ನು ನೋಡ್ಕೋಬೇಕು. ಹಸುವಿನ ಮೈಯನ್ನು ಆಗಾಗ ತೊಳಿಬೇಕು. ಹಸುಗಳನ್ನು ಸಾಕಷ್ಟು ಸಾರಿ ನಾವು ಕಟ್ಟಾಕಿ ಮೇಯಿಸ್ತೀವಿ, ಅದಕ್ಕಿಂತ ಹಸುಗಳನ್ನು ಬಿಟ್ಟು ಮೇಯಿಸೋದ್ರಿಂದ ಸಾಕಷ್ಟು ಒಳ್ಳೆಯದಿರುತ್ತೆ. ಅವು ಸಾಕಷ್ಟು ತಮಗೆ ಬೇಕಾದ ಹುಲ್ಲನ್ನು ಆಯ್ಕೆ ಮಾಡ್ಕೊಂಡು ತಿಂದ್ಕೊಂಡಾಗ ಭಾಳಷ್ಟು ಚೆನ್ನಾಗಿ ಹಾಲು ಉತ್ಪಾದನೆ ಆಗುತ್ತೆ, ಅಲ್ಲಿನ ಗುಣಮಟ್ಟವೂ ಚೆನ್ನಾಗಿರುತ್ತೆ. ಈಗ ಇತ್ತೀಚಿನ ದಿನಗಳೇನಾಗಿದೆ, ನಾವು ಕಟ್ಟಿಬಿಟ್ಟು ಬೇಕಾದಂಥ ಮೇವನ್ನು ಹಾಕಲ್ಲ ನಾವು. ಈ ರೀತಿಯಾದಂಥ ಒಂದು ಸಂದರ್ಭದಕ್ಕೆ ಬಂದಾಗ ಅದು ತಿನ್ನುತ್ತೆ. ಆದರೆ ಅದನ್ನು ಒಂದು ಗುಣಮಟ್ಟವನ್ನು ನೋಡಿದಾಗ ಅದನ್ನು ನಾವು ಅದರ ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು. ಮತ್ತು ಹಾಲಿನ ಒಂದು ಕರೆಯುವಂಥ ವ್ಯಕ್ತಿ ಶುದ್ಧವಾಗಿರಬೇಕು. ಕೊಠಡಿಗೆ ಮುಖ್ಯವಾಗಿ ಎಲ್ಲಿ ನಾವು ದನವನ್ನು ಹಸುವನ್ನು ಕಟ್ತೀವಿ ಅಲ್ಲಿ ಕೊಠಡಿ ಭಾಳ ಶುಭ್ರವಾಗಿರಬೇಕು. ಅಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರ್ತಾ ಇರಬೇಕು. ಮತ್ತು ಗಂಜಲು, ಏನು ಹಸುವು ಗಂಜಲು ಹಾಕಿದ ತಕ್ಷಣ ಅದು ಸರಾಗವಾಗಿ ಹರಿದು ಮೊರೆಗೆ ಹೋಗಿ ಬೀಳಬೇಕು. ಮತ್ತು ಸಗಣಿಯು ಸಹ ಗಜ್ಜಿನ ಜೊತೆಗೆ ಹರಿದು ಹೋಗಿ ಬೀಳಬೇಕು. ಅದನ್ನು ನೀರಾಕಿ
1: ಅಲ್ಲೇ ನಿಲ್ಲಬಾರ್ದು. ಮತ್ತೆ ಪ್ರಾಣಿನಿಗೂ ಅದು ಏನು ಎಮ್ಮೆ ಆಗಲಿ ದನ ಆಗಲಿ ಅದ್ರ ಮೇಲೆ ಮತ್ತೆ ಮಲ್ಕೊಳ್ಳಂಗೆ ನೀವು ಅವಕಾಶ ಮಾಡಿಕೊಡಬಾರ್ದು. ಈ ನಿಮ್ಮ ಆಕಳಿಗೂ ಸ್ವಚ್ಛವಾಗಿರಲಿ ಮತ್ತು ಅದಕ್ಕೂ ಕೂಡ ಪೂರಕವಾದ ಒಂದು ವಾತಾವರಣ ಬೇಕಲ್ಲ.
0: ಹೌದು, ಅದನ್ನು ನಾವು ನಿರ್ಮಾಣ
1: ಮಾಡಬೇಕು. ಪ್ರಾಣಿ ಇರುತ್ತೆ, ಅದ್ರ ಗೊತ್ತಿರುತ್ತೆ ಅದಕ್ಕೆಲ್ಲ.
0: ಹೌದು.
1: ಇನ್ನೊಂದು ಡಾಕ್ಟ್ರೆ, ಹಾಲಿನ ಉಪ ಉತ್ಪನ್ನದ ಬಗ್ಗೆನೂ ಕೂಡ ಮಾತಾಡ್ಬಿಡಿ. ಈಗ ಸಾಕಷ್ಟು ಉತ್ಪನ್ನ ಇದೆ, ಸಾಕಷ್ಟು ಉತ್ಪನ್ನ ಮಾಡೋದ್ರಿಂದ ಅದು ಕೂಡ ಒಂದು ಇವತ್ತು ನಮ್ಮ ರೈತ ಮಕ್ಕಳಲ್ಲಿ ಅದೇ ಒಂದು ಉದ್ಯೋಗ ಆ ಥರನು ಕೂಡ ಬಾಯಿಸಿದ್ದಾರೆ, ಮಾಡ್ತಾನೆ ಇದ್ದಾರೆ. ಸರ್ಕಾರ ಕೂಡ ಹೆಚ್ಚು ಹೆಚ್ಚು ಜನರಿಗೆ ಹಾಲು ಕೊಡ್ರಿ, ನಾವು ನಿಮಗೆ ಎಲ್ಲ ಥರದಿಂದ ಸಹಾಯ ಸಹಕಾರ ಮಾಡ್ತೇವಂತ ಸರ್ಕಾರನು ಅನೇಕ ಯೋಜನೆಗಳನ್ನು ತಂದು ಇವತ್ತು ರೈತರ ನೆರವಿಗೆ ಧಾವಿಸಿದೆ. ಹಾಲು ಕೂಡ ಅಗಾಧ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾನೆ ಇದೆ.
0: ಹೌದು ಸರ್, ಕೈಗಾರಿಕೆ ಏನಿದೆ, ಹಾಲಿನ ಒಂದು ಕೈಗಾರಿಕೆ ಭಾಳಷ್ಟು ಬೆಳೀತಾ ಇದೆ. ಇವತ್ತು ಎಷ್ಟೋ ಜನ ಕೆಲಸ ಇಲ್ದಿರ್ತಕ್ಕಂಥ ನಿರುದ್ಯೋಗಿಗಳು ಕೆಲವೊಂದು ಸ್ವತಃ ಅವರೇ ಒಂದು ಕಾರ್ಯಕ್ರಮಗಳನ್ನು ಓಪನ್ ಮಾಡಿ ಹಾಲಿನ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ತುಪ್ಪವನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು. ಏನಾಗಿದೆ ಅಂದರೆ ಹಾಲಿಗಿಂತ ಹೆಚ್ಚು ಹಾಲಿನ
1: ಉಪ ಉತ್ಪನ್ನಗಳಿಗೆ ಬೆಲೆ ಬಂದಿದೆ
0: ಅದರ ಒಂದು ಪೌಷ್ಟಿಕತೆನೂ ಜಾಸ್ತಿ ಇದೆ. ಈಗ ನಾವು ಮೊದಲು ಹಾಲು ಮತ್ತು ಹಾಲಿನ ಪೌಡರ್ನ ಮಾತ್ರ ಬಳಸ್ತಾ ಇದ್ವಿ, ಇವತ್ತು ಅನೇಕ ಉತ್ಪನ್ನಗಳಿದೆ. ಪನ್ನೀರ್ ಇದೆ, ಪನ್ನೀರಲ್ಲಿ ಎಷ್ಟು ಸುಮಾರು ನೀವು ಉತ್ಪನ್ನಗಳನ್ನು ತಯಾರಿಸ್ಬೋದು. ಅದೇ ಥರ ಚೀಸ್ ಇದೆ, ಚೀಸ್ ಅಂತಕ್ಕಂಥದ್ದು ಇವಾಗ
1: ಪನ್ನೀರ್ ಮಸಾಲ, ಪನ್ನೀರ್ ಮಂಚೂರಿ, ಇನ್ನೂ ಏನೇನೋ.
0: ಹೌದು, ಸುಮಾರು ಉತ್ಪನ್ನಗಳು ಮಾಡ್ಬೋದು ಪನ್ನೀರಿಂದ. ಹಾಗೆ ಈ ಥರ ಬೇರೆ ಬೇರೆ ವ್ಯಾಲ್ಯೂ ಹಾರ್ಡೆಡ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ವ್ಯಾಲ್ಯೂ ಹಾರ್ಡೆಡ್ ಪ್ರಾಡಕ್ಟ್ಸ್ ಅಂದರೆ ಆ ಉತ್ಪನ್ನಗಳಿಗೆ ವ್ಯಾಲ್ಯೂನ ಅಡಿಷನ್ ಮಾಡೋದು. ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು

0: ಅವರ ಒಂದು ಬಳಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಜೀವಿತಾವಧಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಲಿಕ್ಕೆ ನಾವು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ.
1: ಅದೇ
0: ಸೊ ಅದನ್ನು ಮಾಡಿ ಇವತ್ತು ಸಾಕಷ್ಟು ಜನ ಈ ಒಂದು ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಅವರೇ ಸ್ವತಃ ಆಗಿ ಒಂದು ಕಾರ್ಖಾನೆಯನ್ನು ಓಪನ್ ಮಾಡಿಕೊಂಡು ತುಪ್ಪನ ಉತ್ಪಾದನೆ ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಚೀಸನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಬೆಣ್ಣೆಯನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಕೋವಾ ಮತ್ತೆ ಇತರೆ ಸ್ವೀಟ್ ಅನೇಕ ಸಿಹಿ ತಿಂಡಿಗಳಿದ್ದಾವೆ. ಅಲ್ಲಿ
1: ಸರ್ಕಾರ ಕೂಡ PMFME ಅಂತ ಒಂದು ಯೋಜನೆಯನ್ನು ತಂದಿದೆ. ಈ ಯೋಜನೆ ಸರ್ಕಾರದ ಒಂದು ಯೋಜನೆ ಆಗಿದೆ. ಅಲ್ಲಿ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಇರುತ್ತೆ. ಏನೇನು ಸಹಾಯ ಸೌಲಭ್ಯ ಸಿಗುತ್ತೆ ಅದನ್ನು ಕೂಡ ನಮ್ಮ ರೈತರು ಪಡ್ಕೊಂಡಿದ್ದಾರೆ. ಇನ್ನು ಕೆಲವರು ಪಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ.
0: ಖಂಡಿತ ಸರ್, ಖಂಡಿತ. ಈಗ ನಮ್ಮಲ್ಲಿ ಸಾಕಷ್ಟು ಜನ ಬಂದು ಇದ್ರ ಬಗ್ಗೆ ತರಬೇತಿಯನ್ನು ಪಡ್ಕೊಂಡು ಹೋಗ್ತಾರೆ. ಸರ್, ನಾವು ಈ ರೀತಿಯಾದಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ, ನಾವೊಂದು ಸಣ್ಣ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಬೇಕಂತ ಇದ್ದೀವಿ ಹಾಲಿನ ಒಂದು ಉತ್ಪನ್ನಗಳ ಬಗ್ಗೆ. ಸೊ ನಮಗೆ ಒಂದು ರೀತಿ ತರಬೇತಿ ಬೇಕಾಗುತ್ತೆ, ನಮ್ಮಲ್ಲಿ ನಿಮ್ಮಲ್ಲಿ ತರಬೇತಿ ಸಿಗುತ್ತಾ ಅಂತೇಳಿ ನಮ್ಮಲ್ಲೂ ಬರ್ತಾರೆ. ಸೊ ನಾವು ನಮ್ಮ ಕಾಲೇಜಿನಿಂದ ಈಗ ಸಾಕಷ್ಟು ಬಾರಿ ಹಲವಾರು ಈ ರೀತಿ ತರಬೇತಿ ಕಾರ್ಯಕ್ರಮಗಳನ್ನು ರೈತರಿಗೆ ಮಾಡಿದ್ವಿ, ಮತ್ತು ಹಾಲಿನ ಒಂದು ಈ ಎಂಟರ್ಪ್ರಿನರ್ಸ್ ಉದ್ಯಮಿಗಳು ಏನಿದ್ದಾರೆ ಅವ್ರಿಗೂ ಸಹ ಕೊಟ್ಟಿದ್ದೀವಿ. ಸೊ ಹಾಗೆ ಈ ಒಂದು ಕೆಲಸ ನಿರಂತರವಾಗಿ ನಡೀತಾನೆ ಇರ್ತದೆ. ಅವ್ರು ಬರ್ತಾರೆ, ಬಂದಾಗ ಅವರು ಸಾಕಷ್ಟು ಒಂದು ಡೌಟ್ಸ್ ಏನಿರುತ್ತೆ ಹಾಲಿನ ಬಗ್ಗೆ ಅಥವಾ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಕೆಲವರು ವಾಪಸ್ ಹೋದ ನಂತರ ಅವ್ರದೇ ಆದಂಥ ಒಂದು ಬಿಸ್ನೆಸ್, ಅವ್ರದೇ ಆದಂಥ ಒಂದು ವ್ಯಾಪಾರವನ್ನು ಅಲ್ಲಿನ ಒಂದು ಇದರಲ್ಲಿ ಪ್ರಾರಂಭ ಮಾಡಿದ್ದಾರೆ.
1: ಡಾಕ್ಟರ್, ಇವತ್ತು ನಮ್ಮ ದೇಶದಲ್ಲಿ ನಾವು ಮೊದಲಿಂದ ಪರಂಪರಾಗತ ತಳಿಗಳನ್ನು ನಾವು ಅವಲಂಬಿಸಿದ್ವಿ. ನಮ್ಮ ಕರ್ನಾಟಕದಲ್ಲಿ ಕೆಲವು ಏನು ಆಕಳ ತಳಿಗಳಿದ್ದಾವೆ, ಅದೇ ಥರ ಎಮ್ಮೆ ತಳಿಗಳಿದ್ದಾವೆ. ಈಗ ನಾವು ವಿದೇಶ ತಳಿಗಳನ್ನು ಕೂಡ ನಾವು ಸಂಕರಣ ತಳಿಗಳನ್ನು ಕೂಡ ತರಿಸ್ಕೊಂಡು ಅವುಗಳನ್ನೇ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ, ಯಾಕಂದರೆ ಹೆಚ್ಚು ಹೆಚ್ಚು ಹಾಲು ನಮಗೆ ಬೇಕು ಅಂತ. ಡಾಕ್ಟರ್, ಈಗ ಅಜಗಜ್ಜೆ ಅಂತರ ವ್ಯತ್ಯಾಸ ಇದೆಯೇನು ಆ ಒಂದು ಹಾಲಿಗೆ, ನಮ್ಮ ಈ ಲೋಕಲ್ ಆಕಳ ಹಾಲಿಗೆ ಅಥವಾ ಎಮ್ಮೆ ಹಾಲಿಗೆ?
0: ಆ ರೀತಿ ನೋಡೋದಾದರೆ ಹಾಲಿನ ಗುಣಮಟ್ಟ ನಾನು ಆಗಲೇ ಹೇಳಿದಾಗೆ ಹಲವಾರು ಒಂದು ಅಂಶಗಳಿಂದ ಕೂಡಿರುತ್ತೆ. ಅದು ಎಮ್ಮೆ ಇರ್ಬೋದು, ಆಕಳ ಇರ್ಬೋದು, ನೀವು ಹೇಳ್ದಂಗೆ ಕ್ರಾಸ್ ಬ್ರೀಡ್ ಅಂತ ನಾವು ಹೇಳ್ತೀವಿ, ನೇಟಿವ್ ಬ್ರೀಡ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಸ್ವದೇಶ ತಳಿಗಳು ಮತ್ತು ವಿದೇಶಿ ತಳಿಗಳು. ಸ್ವದೇಶ ತಳಿಗಳ ಹಾಲಿನ ಒಂದು ಉತ್ಕೃಷ್ಟ ಅಂತ ಹೇಳ್ತಾರೆ, ವಿದೇಶಿ ತಳಿದು ಇಲ್ಲ ಅಂತ ಹೇಳ್ತಾರೆ. ಅದು ಹಂಗೆ ಹೇಳೋದಕ್ಕಿಂತ ಹೆಚ್ಚಿನದಾಗಿ ಆ ಥರ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಹಾಲಿನ ಒಂದು ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡಿದಾಗ ಎಲ್ಲದರಲ್ಲೂ ಸಹ ನಮ್ಗೆ ಏನು ಅವಶ್ಯಕತೆ ಇರುತ್ತೆ ನಮ್ಮ ದೇಹಕ್ಕೆ ಆ ಒಂದು ಪೋಷಕಾಂಶಗಳು ಎರಡರಲ್ಲೂ ಇದೆ. ಅದರಲ್ಲಿ ನಾವು ಯಾವ ರೀತಿಯಾದಂಥ ಒಂದು ವಿಧಾನಗಳನ್ನು ಅನುಸರಿಸುತ್ತೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಅದರ ಮೇಲೆ ಅವಲಂಬಿಸರಾಗಿರುತ್ತೆ.
1: ಇಲ್ಲಿ ಸಾಮಾನ್ಯವಾಗಿ ಸ್ಥಳೀಯ ತಳಿಗಳು ಯಾವ್ಯಾವುದು, ಆಕಳಲ್ಲಾಗಲಿ ಎಮ್ಮೆಲ್ಲಾಗಲಿ ಡಾಕ್ಟ್ರೆ?
0: ಈಗ ಸ್ಥಳೀಯ ತಳಿಗಳು ಅಂದರೆ ನಮಗೆ ಆಕಳಲ್ಲಿ ಇವಾಗ ಗಿರ್ ಅಂತ ಮಲೆನಾಡು ಗಿಡ್ಡ ಅಂತ ಹೇಳ್ತೀವಿ, ಭಾಳಷ್ಟು ಫೇಮಸ್ ಆಗಿರ್ತಕ್ಕಂಥ ಮಲೆನಾಡು ಗಿಡ್ಡ. ನೀವು ಈ ಕಡೆ ಶಿವಮೊಗ್ಗ ಆ ಕಡೆಯಲ್ಲಿ ಹೋದರೆ ಸಣ್ಣ ಒಂದು ಗಾತ್ರದ ಒಂದು ಹಸು ಕಾಣುತ್ತೆ, ಅವೆಲ್ಲ ನಮಗೆ ಸ್ಥಳೀಯ ದನಗಳು. ಸೊ ಅದೇ ಥರ ಮುರ್ರ ಅವೆಲ್ಲ ನಮಗೆ ಎಮ್ಮೆಗಳಲ್ಲಿ. ಸೊ ಈ ರೀತಿಯಾದಂಥ ತಳಿಗಳು ಸುಮಾರು ಇದ್ದಾವೆ. ಹಳ್ಳಿಕಾರ ಅಂತ ಒಂದು ತಳಿ ಇದೆ, ಈ ಕ್ರಾಸ್ ಬ್ರೀಡ್ ಬಂದರೆ ನಿಮಗೆ HF ಅಂತ ಹೇಳ್ತೀವಿ, ಆಮೇಲೆ ಜೆರ್ಸಿ ಅಂತ ಹೇಳ್ತೀವಿ, ಇವೆಲ್ಲ ಒಂದು ವಿದೇಶಿ ತಳಿಗಳು. ಸೊ ನಮ್ಮ ತಳಿಗಳಲ್ಲಿ ಏನಂದರೆ ನಮ್ಮ ತಳಿಗಳಲ್ಲಿ ಇಳುವರಿ ಕಮ್ಮಿ ಇರುತ್ತೆ. ಸೊ ವಿದೇಶಿ ತಳಿಗಳು ಏನೇ ಅಂತ ನಾವು ಕ್ರಾಸ್ ಬ್ರೀಡ್ ಅಂತ ಏನು ಹೇಳ್ತೀವಿ ಅವುಗಳಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಈಗೇನಾಗಿದೆ ಅಂದರೆ ಈ ಹೈನುಗಾರಿಕೆ ಅಂತಕ್ಕಂಥದ್ದು ಒಂದು ಕಮರ್ಷಿಯಲಾಗಿ ನಾವು ನೋಡ್ತಾ ಇದ್ದೀವಿ, ನಾವು ಕಮರ್ಷಿಯಲಾಗಿ ನೋಡೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಬೇಕಾಗಿದೆ, ಇಳುವರಿ ಜಾಸ್ತಿ.
1: ಅದೇ ಥರ ಎಮ್ಮೆಲ್ಲೂ ಒಂದೆರಡು ತಳಿಗಳನ್ನು ಹೇಳ್ಬಿಡಿ.
0: ಹಾಂ, ಎಮ್ಮೆಲ್ಲ ಮುರ ಅಂತ ಇದೆ, ಮುರದಲ್ಲೂ ನಿಮಗೆ ಹಾಲು ಚೆನ್ನಾಗಿ ಬರುತ್ತೆ, ಒಳ್ಳೆ ಗುಣಮಟ್ಟ ಬರುತ್ತೆ. ಸೊ ಈ ಇದ್ರೂ ಸಹ ನೀವು ಸಾಕ್ಬೋದು. ಅದಕ್ಕೆ ನಾವು ಸಾಕಷ್ಟು ಬಾರಿ ರೈತರಿಗೆ ಏನು ಹೇಳ್ತೀವಿ ಅಂದರೆ ನೀವು 4 ಹಸು ಕಟ್ಕೊಂಡು ಒಂದು ಎಮ್ಮೆ ಕಟ್ಟಿ.
1: ಅದೇ ಬೇಕು ಡಾಕ್ಟ್ರೆ. ಅಂದರೆ ಇವತ್ತು ಒಬ್ಬ ಯುವಕ ಅಥವಾ ಯುವತಿ ಎಷ್ಟು ಎಮ್ಮೆ ಅಥವಾ ಆಕಳನ್ನು ಸಾಕಿದರೆ ಅವನು ಸ್ವಲ್ಪ ಆದಾಯ ಗಳಿಸ್ಬೋದು?
0: ಹೌದು, ಏನಾಗುತ್ತೆ ಬರೀ ಹಸುವಿನ ನೀವು ಕಟ್ಟೋದ್ರಿಂದ ಒಂದು ನಿಮಗೆ ಇಳುವರಿ, ಇವಾಗ ವಿದೇಶಿ ತಳಿ ಕ್ರಾಸ್ ಬ್ರೀಡ್ಸ್ ಅಂತ ಹೇಳಿದ್ವಿ ನಾವು, ಈ ಕ್ರಾಸ್ ಬ್ರೀಡ್ಸಲ್ಲಿ ನಿಮಗೆ ಇಳುವರಿ ಜಾಸ್ತಿ ಬರ್ತಾ ಇದೆ, ಆದರೆ ಗುಣಮಟ್ಟ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಗುಣಮಟ್ಟವನ್ನು ನೀವು ಸರಿದೂಗಿಸ್ಲಿಕ್ಕೆ ನೀವು ಒಂದು ಎಮ್ಮೆ ಕಟ್ಟಿದರೆ, 4 ಹಸುಗಳಿಗೆ ಒಂದು ಎಮ್ಮೆ ಕಟ್ಟಿದರೆ ಆ ಒಂದು ಎಮ್ಮೆ ಹಾಲು 4 ಹಸುವಿನ ಹಾಲನ್ನು ಸರಿದೂಗಿಸ್ಬಿಟ್ಟು ಗುಣಮಟ್ಟವನ್ನು
1: ಕಾಪಾಡ್ಕೋಬಹುದು.
0: ಆವಾಗ ರೈತರಿಗೆ ನಷ್ಟ ಆಗೋದಿಲ್ಲ.
1: ಅಂದ್ರೆ ಹಾಲನ್ನು ನೀವು ಸೇರಿಸಬಹುದು
0: ಸೇರಿಸಬಹುದು ಈಗ ನಮ್ಮಲ್ಲೆಲ್ಲ ಈಗ ನಮ್ಮಲ್ಲಿ ಸಂಗ್ರಹಣೆ ಆಗ್ತಕ್ಕಂತ ಹಾಲು ಎಲ್ಲ ಮಿಕ್ಸ್ಡ್ ಹಾಲೆ, ನಾವು ಎಮ್ಮೆ ಹಾಲು ಮತ್ತೆ ಹಸುವಿನ ಹಾಲು ಮಿಕ್ಸ್ ಮಾಡಿ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ.

0: ಒಂದು ನಾರ್ತ್ ಕರ್ನಾಟಕ ಭಾಗದಲ್ಲಿ ಈ ಬೆಳಗಾಮು ಆ ಭಾಗದಲ್ಲಿ ಸ್ವಲ್ಪ ಪ್ರತ್ಯೇಕವಾಗಿ, ಯಾಕಂದರೆ ಕೆಲವು ಗ್ರಾಹಕರು ಪ್ರತ್ಯೇಕವಾದಂಥ ನಮಗೆ ಎಮ್ಮೆ ಅಲ್ಲೇ ಬೇಕು ಅಂತ ಕೇಳುವಂಥ ಗ್ರಾಹಕರು ಇರುವಾಗ ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಎಮ್ಮೆಗಳು ಜಾಸ್ತಿ.
1: ಹೌದು.
0: ಹಾಗಾಗಿ ಅವ್ರೇನು ಮಾಡ್ತಾರೆ, ಎಮ್ಮೆ ಹಾಲನ್ನು ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಿ, ಅದನ್ನು ಪ್ರತ್ಯೇಕವಾಗಿ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿಬಿಟ್ಟು ಆ ಎಮ್ಮೆ ಹಾಲು ಅಂತಕ್ಕಂಥ ಬ್ರ್ಯಾಂಡಲ್ಲಿ ಅವರು ಸಪ್ರೇಟಾಗಿ ನಂದಿನಿ ಬ್ರ್ಯಾಂಡಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ. ಯಾರಿಗೂ ಎಮ್ಮೆ ಹಾಲಿನ ಅವಶ್ಯಕತೆ ಅವರು ಎಮ್ಮೆ ಹಾಲನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಪರ್ಚೇಸ್ ಖರೀದಿ ಮಾಡ್ಬೋದು. ಬಟ್ ಬಹುತೇಕ ಈ ಕಡೆ ಇರತಕ್ಕಂಥ ಈ ಸೌತ್ ಏನು ದಕ್ಷಿಣ ಕರ್ನಾಟಕದಲ್ಲೆಲ್ಲ ಮಿಕ್ಸ್ಡ್ ಇರುತ್ತೆ ನಮಗೆ, ಯಾಕೆಂದರೆ ಈಗ ಈ ಭಾಗದಲ್ಲಿ ಎಮ್ಮೆ ಹಾಲು ಕಮ್ಮಿ ದಕ್ಷಿಣ ಕರ್ನಾಟಕದಲ್ಲಿ. ಸೊ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರು ಸಪ್ರೇಟಾಗಿ ಮಾಡ್ತಾರೆ. ಬಟ್ ಈ ಭಾಗದಲ್ಲಿ ಎಮ್ಮೆ ಹಾಲು ಕಡಿಮೆ ಇರೋದ್ರಿಂದ ನಾವು ಹಸುವಿನ ಹಾಲು ಜೊತೆಗೆ ಮಿಕ್ಸ್ ಮಾಡಿ ಅದರ ಗುಣಮಟ್ಟವನ್ನು ಕಾಪಾಡಿಕೊಂಡು ಹಾಲನ್ನು ನಾವು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಇದು ಕ್ರಮ ಇದೆ.
1: ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಎಂ ಅವರೇ, ಪ್ರಸ್ತುತ ಹೈನು ಮಹಾವಿದ್ಯಾಲಯದ ಹೈನು ರಸಾಯನಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಹಾಲು ಮತ್ತು ಹಾಲಿನ ಉಪ ಉತ್ಪನ್ನಗಳ ಕುರಿತು ಸಮಗ್ರ ಮಾಹಿತಿ ನೀಡಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕೆಲವು ರೈತರು ಇರ್ತಾರೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆಗೆ ಸಂಪರ್ಕ ಮಾಡಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಿ.
0: ನನ್ನ ನಂಬರು 8867364900. ಮತ್ತೊಮ್ಮೆ ಹೇಳ್ತೀನಿ, 8867364900.
1: ಧನ್ಯವಾದಗಳು.
0: ಧನ್ಯವಾದ.
2: ಪ್ರಧಾನಮಂತ್ರಿ

ಇದುವರೆಗೆ ಕಿಸಾನ್ ವಾಣಿ ಭಾರತ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಆಲಿಸಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ಮಾಗಡಿ ತಾಲೂಕು ಎಲ್ಲಿಕೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ.

0: ಆಕಾಶವಾಣಿ ಕಾರವಾರ. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಸಂಪ್ರದಾಯದ ಹಾಡುಗಳನ್ನು ಕೇಳುವಿರಿ ಕಮಲಾಕ್ಷಿ ಎಸ್ ಮತ್ತು ಸಂಗಡಿಗರಿಂದ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಇದುವರೆಗೆ ಜನಪದ ಸಂಗೀತದಲ್ಲಿ ಕಮಲಾಕ್ಷಿ ಎಸ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, 7:35, ಕನ್ನಡದಲ್ಲಿ ವಾರ್ತೆ ಹಾಗೂ 7:45 ಸಮಾಚಾರ ದರ್ಶನ ಪ್ರಸಾರವಾಗುವುದು.

0: ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಸರಿಯಾಗಿ 7:35 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ ನಿರ್ಮಾಣದಲ್ಲಿ ಕೈಜೋಡಿಸುವಂತೆ ಯುವ ಜನತೆಗೆ ಕರೆ. ಇಂದಿನಿಂದ ಜಾರಿಗೆ ಬರುವಂತೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 200 ರೂಪಾಯಿ ಕಡಿತ. ರಾಜ್ಯಗಳ ತೆರಿಗೆ ಪಾಲಿನ ಹೆಚ್ಚುವರಿ ಕಂತು ಕೇಂದ್ರ ಸರ್ಕಾರದಿಂದ 1,09,019 ಕೋಟಿ ರೂಪಾಯಿ ಬಿಡುಗಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ 2, ಶಾಟ್ಪುಟ್ನಲ್ಲಿ 1 ಚಿನ್ನ. ತೈಪೇ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ವಿಭಾಗದ ಫೈನಲ್ಸ್ ಪ್ರವೇಶಿಸಿದ ಭಾರತದ ತಾನ್ವಿ ಶರ್ಮಾ. ವಿಜ್ಞಾನ ತಂತ್ರಜ್ಞಾನ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಸಾಧಿಸುತ್ತಿರುವ ಅಭೂತಪೂರ್ವ ಪ್ರಗತಿಗೆ ದೇಶದ ಯುವ ಶಕ್ತಿಯೇ ಪ್ರಮುಖ ಕಾರಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸ್ವಚ್ಛತೆ, ಜಲ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಯುವ ಜನರು ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಹಾಗೂ ಸ್ವಾಮಿ ವಿವೇಕಾನಂದರ ಆಶಯದಂತೆ ದೇಶದ ವಿಕಾಸಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಮೈಸೂರಿನಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾಗಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, ಯುವ ಜನತೆಗೆ ಸರಿಯಾದ ಅವಕಾಶ ಹಾಗೂ ಮಾರ್ಗದರ್ಶನ ದೊರೆತಾಗ ಅವರ ಸಾಮರ್ಥ್ಯವು ದೇಶದ ಪ್ರಗತಿಗೆ ದೊಡ್ಡ ಚಾಲಕ ಶಕ್ತಿಯಾಗುತ್ತದೆ. ಇಂದು ಭಾರತದ ಯುವ ಜನತೆಯು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆ ಆತ್ಮನಿರ್ಭರ ಭಾರತ ಹಾಗೂ ಮೇಕ್ ಇನ್ ಇಂಡಿಯಾ ಅಭಿಯಾನಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಸ್ವಾಮಿ ವಿವೇಕಾನಂದ ಯುವಾ

0: शिक्षा को राष्ट्र निर्माण का मजबूत आधार मानते थे। उन्होंने स्वयं ये देखा था कि कैसे दुनिया के देश अपने युवाओं को शिक्षित बना रहे हैं, लेकिन दुर्भाग्य से तब भारत गुलाम था। उस दौर से लेकर अब तक भारत के युवा ने एक लंबी यात्रा तय की है। आज युवा दुनिया के विकास को गति दे रहा है। आज भारत की अर्थव्यवस्था सबसे तेजी से आगे बढ़ रही है, भारत के युवाओं के सामर्थ्य से।
1: ದೇಶದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿಯನ್ನು ಉಲ್ಲೇಖಿಸಿದ ಅವರು, ಕಳೆದ 12 ವರ್ಷಗಳಲ್ಲಿ 650ಕ್ಕೂ ಹೆಚ್ಚು ಹೊಸ ವಿಶ್ವವಿದ್ಯಾಲಯಗಳು, 14,000 ಕಾಲೇಜುಗಳು, 7 ಐಐಟಿ, 9 ಐಐಎಂ ಹಾಗೂ 13 ನೂತನ ಏಮ್ಸ್ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಎಂದರು. 14,000ಕ್ಕೂ ಹೆಚ್ಚು ಪಿಎಂ ಶ್ರೀ ಶಾಲೆಗಳು ಹಾಗೂ 10,000 ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳು ನಾವೀನ್ಯತೆಗೆ ಉತ್ತೇಜನ ನೀಡುತ್ತಿದ್ದರೆ, ಖೇಲೋ ಇಂಡಿಯಾ ಮತ್ತು ಯೂತ್ ಗೇಮ್ಸ್ನಂತಹ ವೇದಿಕೆಗಳು ಕ್ರೀಡಾಪಟುಗಳು ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲಲು ನೆರವಾಗುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ಗೌತಮಾನಂದಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನೀಡುವ ನಿಯಮಿತ ಮಾಸಿಕ ತೆರಿಗೆ ಪಾಲಿನ ಜೊತೆಗೆ ಹೆಚ್ಚುವರಿ ಕಂತಿನ ರೂಪದಲ್ಲಿ 1,09,019 ಕೋಟಿ ರೂಪಾಯಿಗಳನ್ನು ಇಂದು ಬಿಡುಗಡೆ ಮಾಡಿದೆ. ರಾಜ್ಯಗಳಲ್ಲಿ ಬಂಡವಾಳ ಹೂಡಿಕೆ ಹಾಗೂ ಅಭಿವೃದ್ಧಿ ಯೋಜನೆಗಳ ವೆಚ್ಚವನ್ನು ತ್ವರಿತಗೊಳಿಸಲು ಈ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಸಚಿವಾಲಯ ನೀಡಿದ ವಿವರಗಳ ಪ್ರಕಾರ ಉತ್ತರ ಪ್ರದೇಶವು ಅತ್ಯಧಿಕ ಅಂದರೆ 19,208 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿದ್ದು, ನಂತರದ ಸ್ಥಾನಗಳಲ್ಲಿ ಬಿಹಾರ 10,845 ಕೋಟಿ ಮತ್ತು ಮಧ್ಯಪ್ರದೇಶ 8,010 ಕೋಟಿ ಇವೆ. ಪಶ್ಚಿಮ ಬಂಗಾಳ 7,866 ಕೋಟಿ ಹಾಗೂ ಮಹಾರಾಷ್ಟ 7,022 ಕೋಟಿ ರೂಪಾಯಿಗಳನ್ನು ಪಡೆದಿವೆ. ಸಣ್ಣ ರಾಜ್ಯಗಳ ಪೈಕಿ ಸಿಕ್ಕಿಂ 365 ಕೋಟಿ, ಗೋವಾ 398 ಕೋಟಿ ಹಾಗೂ ನಾಗಾಲ್ಯಾಂಡ್ 524 ಕೋಟಿ ರೂಪಾಯಿಗಳನ್ನು ಸ್ವೀಕರಿಸಿವೆ. ಕರ್ನಾಟಕಕ್ಕೆ 4,504 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿ 2026 ನೀಡಿ ಗೌರವಿಸಲಾಯಿತು. ಪುಣೆಯಲ್ಲಿ ಇಂದು ಆಯೋಜಿಸಲಾಗಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರ 106ನೇ ಪುಣ್ಯಸ್ಮರಣೆಯ ಅಂಗವಾಗಿ ಲೋಕಮಾನ್ಯ ತಿಲಕ್ ಸ್ಮಾರಕ ಟ್ರಸ್ಟ್ ನೀಡುವ ಈ ಪ್ರಶಸ್ತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಜಿತ್ ದೋವಲ್ ಅವರಿಗೆ ಪ್ರದಾನ ಮಾಡಿದರು. ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ದೇಶದ ಭದ್ರತೆಯನ್ನು ಬಲಪಡಿಸುವಲ್ಲಿ ಅಜಿತ್ ದೋವಲ್ ಅವರ ಕೊಡುಗೆ ಅಪಾರವಾದುದು ಎಂದರು. ಪ್ರಮುಖ ರಾಷ್ಟೀಯ ಭದ್ರತಾ ನಿರ್ಧಾರಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ದೋವಲ್ ಅವರ ಪಾತ್ರ ಪ್ರಮುಖವಾಗಿದೆ ಎಂದು ತಿಳಿಸಿದ ಸಚಿವರು, ಈ ಪ್ರಶಸ್ತಿ ಅವರು ದೇಶಕ್ಕೆ ಸಲ್ಲಿಸಿದ ಅಪ್ರತಿಮ ಸೇವೆಯನ್ನು ಗುರುತಿಸಿದೆ ಎಂದರು. ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಅಜಿತ್ ದೋವಲ್, ಈ ಪುರಸ್ಕಾರದಿಂದ ತಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೇವೆ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪರಸ್ಪರ ಒಪ್ಪಂದ ಮತ್ತು ಮಧ್ಯಸ್ಥಿಕೆಯ ಮೂಲಕ ವಿವಾದ ಬಗೆಹರಿಸಿಕೊಳ್ಳುವ ಪದ್ಧತಿಯು ಭಾರತದ ಸಂಸ್ಕೃತಿ, ವೇದಗಳು, ಕೌಟಿಲ್ಯ ಹಾಗೂ ಮಹಾತ್ಮ ಗಾಂಧೀಜಿಯವರ ತತ್ವಶಾಸ್ತ್ರದಲ್ಲಿ ಆಳವಾಗಿ ಬೇರೂರಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದ ಕಾಮನ್ವೆಲ್ತ್ ಮಧ್ಯಸ್ಥಿಕೆ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, 2023 ಮಧ್ಯಸ್ಥಿಕೆ ಕಾಯ್ದೆ ಜಾರಿಗೆ ಬರುವ ಬಹು ಮುಂಚಿನಿಂದಲೂ ಈ ಪದ್ಧತಿ ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದರು. ಕಿತ್ತಳೆ ಹಣ್ಣಿಗಾಗಿ ಜಗಳವಾಡಿದ ಸಹೋದರಿಯರ ಕಥೆಯನ್ನು ಉದಾಹರಿಸಿದ ಸಿಜೆಐ, ಹಠ ಹಿಡಿಯುವ ಬದಲು ಪರಸ್ಪರ ಅಗತ್ಯಗಳನ್ನು ಅರ್ಥೈಸಿಕೊಳ್ಳುವುದೇ ಮಧ್ಯಸ್ಥಿಕೆಯ ಮೂಲಸಾರ ಎಂದರು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಾಮ ಸಂಧಾನಕ್ಕೆ ನೀಡಿದ ಆದ್ಯತೆ, ಪ್ರಾಚೀನ ಪಂಚಾಯತ್ ವ್ಯವಸ್ಥೆ ಹಾಗೂ ಗಾಂಧೀಜಿಯವರ ಸೌಹಾರ್ದಯುತ ಪರಿಹಾರದ ಹಾದಿಗಳನ್ನು ಸ್ಮರಿಸಿದ ಅವರು, ಪ್ರಸ್ತುತ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳೆರಡೂ ಮಧ್ಯಸ್ಥಿಕೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುತ್ತಿವೆ ಎಂದು ತಿಳಿಸಿದರು. ದೇಶದ ಸಮೃದ್ಧ ಕೈಮಗ್ಗ ಪರಂಪರೆಯನ್ನು ಗೌರವಿಸುವ ಸಲುವಾಗಿ ಜವಳಿ ಸಚಿವಾಲಯ ಇದೇ 7ರಂದು ನವದೆಹಲಿಯ ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಯೋಜಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ

ಪಾಲ್ಗೊಳ್ಳಲಿದ್ದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನಿನ್ನೆ ನಿಧನರಾದ ಭಾರತೀಯ ಸೇನೆಯ ನಿವೃತ್ತ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ವಿಶ್ವನಾಥ್ ಶರ್ಮಾ ಅವರಿಗೆ ಇಂದು ನವದೆಹಲಿಯಲ್ಲಿ ಸಕಲ ಸೇನಾ ಗೌರವಗಳೊಂದಿಗೆ ಭಾರತೀಯ ಸೇನೆ ಅಂತಿಮ ನಮನ ಸಲ್ಲಿಸಿದೆ. ಅವರಿಗೆ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಪುಷ್ಪನಮನ ಸಲ್ಲಿಸಿ ಶೋಕತಪ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ವಿಶ್ವದ 8,000 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರದ ಎಲ್ಲ 14 ಪರ್ವತ ಶಿಖರಗಳನ್ನು ಕೇವಲ 6 ತಿಂಗಳಲ್ಲಿ ಏರಿ ವಿಶ್ವ ದಾಖಲೆ ಬರೆದಿದ್ದ ನೇಪಾಳದ ಖ್ಯಾತ ಪರ್ವತಾರೋಹಿ ನಿರ್ಮಲ್ ಪುರ್ಜಾ ಅವರು ಪಾಕ್ ಆಕ್ರಮಿತ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಬ್ರಾಡ್ ಪೀಕ್ನಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಮೃತಪಟ್ಟಿದ್ದಾರೆ. ಕಳೆದ ಗುರುವಾರ ಬ್ರಾಡ್ ಪೀಕ್ ಶಿಖರವನ್ನು ಏರಲು ತೆರಳಿದ್ದ 10 ಜನರ ಪರ್ವತಾರೋಹಿಗಳ ತಂಡದಲ್ಲಿ ಇದ್ದ ಪುರ್ಜಾ ಅವರು ಹಿಮಪಾತಕ್ಕೆ ಸಿಲುಕಿ ಮೃತಪಟ್ಟಿರುವುದಾಗಿ ಅವರ ಸಾಹಸ ಸಂಸ್ಥೆ ಅಲೈಟ್ ಎಕ್ಸ್ಪೆಡ್ ಇಂದು ದೃಢಪಡಿಸಿದೆ. ನಿನ್ನೆ ಪರ್ವತ ಪ್ರದೇಶದಿಂದ 4 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಎಂದು ಪಾಕಿಸ್ತಾನದ ಪರ್ವತಾರೋಹಣ ಪ್ರಾಧಿಕಾರ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಭಾರತಕ್ಕೆ ಬಾಕ್ಸಿಂಗ್ ಮತ್ತು ಶಾರ್ಟ್ಪುಟ್ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕಗಳು ಲಭಿಸಿವೆ. ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜೈ ಸ್ಮಿತ್ ಲಂಬೋರಿಯಾ ಮತ್ತು ಪ್ರೀತಿ ಪವಾರ್ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 54 ಕೆಜಿ ವಿಭಾಗದ ಫೈನಲ್ನಲ್ಲಿ ಪ್ರೀತಿ ಪವಾರ್ ಕೆನಡಾದ ಸ್ಕಾಟ್ಲೆಂಡ್ ಡೆಲ್ಗಾಡೊ ವಿರುದ್ಧ 5-0 ಅಂತರದಲ್ಲಿ ಗೆದ್ದು ಸ್ವರ್ಣ ಪದಕ ಗಳಿಸಿಕೊಂಡಿದೆ. ಮಹಿಳಾ 52 ಕೆಜಿ ವಿಭಾಗದ ಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಚ್ ವಿರುದ್ಧ ಜಯ ಗಳಿಸಿದರು. ಇನ್ನು ಪುರುಷರ ಶಾರ್ಟ್ಪುಟ್ F14/57 ಪ್ಯಾರಾ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಭಾರತದ ಸೋನಂ ರಾಣಾ 13.40 ಮೀಟರ್ ದೂರ ಎಸೆಯುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಇದೇ ಸ್ಪರ್ಧೆಯಲ್ಲಿ ಶುಭಂ ಜುಯಾಲ್ ದ್ವಿತೀಯ ಸ್ಥಾನ ಪಡೆದು ರಜತ ಪದಕ ಜಯಿಸಿದರು. ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೇಲ್ ಬೆಳ್ಳಿ ಹಾಗೂ ಸೆಲ್ವ ಪ್ರಭು ಕಂಚಿನ ಪದಕ ಗೆದ್ದರು. ಈ ಮೂಲಕ ಭಾರತ ಪ್ರಸ್ತುತ 8 ಚಿನ್ನ 15 ಬೆಳ್ಳಿ 7 ಕಂಚಿನ ಪದಕ ಸೇರಿದಂತೆ ಒಟ್ಟು 27 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿ ಇದೆ. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಕೇಂದ್ರ ಸಚಿವರು ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತಾನ್ವಿ ಶರ್ಮಾ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ತಾನ್ವಿ ಚೀನಾ ತೈಪೆಯ 5ನೇ ಶ್ರೇಯಾಂಕಿತ ಹುವಾಂಗ್ ಯು ಸುನ್ ವಿರುದ್ದ 21-17, 21-11 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮತ್ತೊಂದು ಸೆಮಿಫೈನಲ್ನಲ್ಲಿ ಭಾರತದ ಉನ್ನತಿ ಹೂಡ ವಿಯೆಟ್ನಾಂ ಪ್ರತಿಸ್ಪರ್ಧಿ ಟಿಎಲ್ ಎಂಗುಯನ್ ವಿರುದ್ದ ಪರಾಭವಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ ನಿರ್ಮಾಣದಲ್ಲಿ ಕೈಜೋಡಿಸುವಂತೆ ಯುವ ಜನತೆಗೆ ಕರೆ. ಇಂದಿನಿಂದ ಜಾರಿಗೆ ಬರುವಂತೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 200 ರೂಪಾಯಿ ಕಡಿತ. ರಾಜ್ಯಗಳ ತೆರಿಗೆ ಪಾಲಿನ ಹೆಚ್ಚುವರಿ ಕಂತು, ಕೇಂದ್ರ ಸರ್ಕಾರದಿಂದ 1,09,019 ಕೋಟಿ ರೂಪಾಯಿ ಬಿಡುಗಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ 2, ಶಾರ್ಟ್ಪುಟ್ನಲ್ಲಿ 1 ಚಿನ್ನ. ಮತ್ತು ತೈಪೆ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ವಿಭಾಗದ ಫೈನಲ್ಸ್ ಪ್ರವೇಶಿಸಿದ ಭಾರತದ ತಾನ್ವಿ ಶರ್ಮಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 7:45:34 ಮುಂದಿನ ಕಾರ್ಯಕ್ರಮ ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಪ್ರಸಾರವಾಗಲಿದೆ.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. August 13-10 ಕಾಲ ವಿಧಾನಮಂಡಲ ಅಧಿವೇಶನ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಮಾಸಿಕ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಈ ಹಿಂದಿನ ಮನ್ ಕಿ ಬಾತ್ನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿದ ಕ್ಯಾಚ್ ದ ರೈನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ ದೊರೆತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. July 4 ರಾಷ್ಟವ್ಯಾಪಿ ವಿಶೇಷ ಅಭಿಯಾನ ನಡೆಯುತ್ತಿದ್ದು, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣ ಕಾರ್ಯಕ್ರಮಗಳು ವ್ಯಾಪಕವಾಗಿ ನಡೆಯುತ್ತಿದ್ದು, ಪ್ರತಿ ಹನಿ ನೀರನ್ನು ಉಳಿಸುವುದು ಮುಂದಿನ ಪೀಳಿಗೆಗೆ ಅಮೂಲ್ಯ ಆಸ್ತಿಯಾಗಲಿದೆ ಎಂದು ಹೇಳಿದ್ದಾರೆ.
2: ಕ್ಯಾಚ್ ದ ರೇನ್ ಕಾ ಸಂದೇಶ ಬಹುತ್ ಸೀದಾ ಹೈ, ಜಬ್ ಬಾರಿಶ್ ಗಿರೆ ಪಾನಿ ಕೋ ವಹೀ ಸಹೇಜಿಯೇ. ಇಸ್ಲಿಯೇ 4 ಜುಲೈ ಸೇ ದೇಶ

0: ಆಚರಿಸುವಂತೆ ಪ್ರಧಾನಿ ಕರೆ ನೀಡಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಗೌರವಯುತವಾಗಿ ರಾಷ್ಟ್ರಧ್ವಜ ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಎಂದು ಅವರು ಮನವಿ ಮಾಡಿದ್ದಾರೆ.
1: 15 ಆಗಸ್ಟ್ ಹರ್ ಭಾರತೀಯ ಕೆ ಲಿಯೆ ಗರ್ವ ಕಾ ದಿನ್ ಹೈ, ಜೋ ಉನ್ ಅಸಂಖ್ಯ ವೀರೋಂ ಕೋ ಯಾದ್ ಕರ್ನೆ ಕಾ ದಿನ್ ಹೈ, ಜಿನ್ಹೋನೆ ಭಾರತ ಮಾತಾ ಕಿ ಸ್ವತಂತ್ರತಾ ಕೆ ಲಿಯೆ ಅಪ್ನಾ ಸಬ್ ಕುಚ್ ಸಮರ್ಪಿತ ಕರ್ ದಿಯಾ. ಉನ್ಕೆ ತ್ಯಾಗ್ ಔರ್ ತಪಸ್ಯಾ ಕಿ ವಜಹ ಸೆ ಆಜ್ ಹಮಾರೆ ಹಾತ್ ಮೇ ತಿರಂಗಾ ಹೈ. ಇಸ್ ತಿರಂಗಾ ಮೇ ಹಮಾರೆ ಸಂವಿಧಾನ ಕೆ ಆದರ್ಶ ಹೈ. ಸಾಥಿಯೋ, ಪಿಛಲೆ ಕುಚ್ ವರ್ಷೋ ಮೇ ಹರ್ ಘರ್ ತಿರಂಗಾ ಅಭಿಯಾನ್ ನೇ ಪೂರೆ ದೇಶ್ ಕೋ ಏಕ್ ಅದ್ಭುತ ಭಾವನಾ ಸೆ ಜೋಡಾ ಹೈ.
0: ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13ರಿಂದ ಆರಂಭಗೊಳ್ಳಲಿದೆ. ಈ ಕುರಿತಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 13ರಿಂದ 27ರವರೆಗೆ ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಪಟ್ಟಂತೆ 2018ರಲ್ಲಿ ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ಸ್ಪಷ್ಟಪಡಿಸಿದೆ. 2007ರ ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ ತೀರ್ಪಿನ 18ನೇ ವಿಧಿಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಇದರ ಪ್ರಕಾರ ನ್ಯಾಯಾಧೀಕರಣದ ಆದೇಶಕ್ಕೆ ಧಕ್ಕೆಯಾಗದಂತೆ ತಮ್ಮ ಗಡಿಭಾಗದ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಅಥವಾ ಸೌಲಭ್ಯವನ್ನು ನಿಯಂತ್ರಿಸುವ ಹಕ್ಕು ಆಯಾ ರಾಜ್ಯಗಳಿಗೆ ಇದೆ ಎಂದು ತಿಳಿಸಿದೆ. ಕುಡಿಯುವ ನೀರಿಗಾಗಿ 224 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕುಡಿಯುವ ನೀರಿಗಾಗಿ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಈ ಬಾರಿ 224 ಕ್ಷೇತ್ರಗಳಿಗೆ 224 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಕುಡಿಯುವ ನೀರು ಸಿಗದಿದ್ದರೆ ಖಾಸಗಿ ಕೊಳವೆ ಬಾವಿ ಮೂಲಕ ನೀರು ಬಿಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ.
2: ಒಂದು ಗ್ರಾಮ ಕುಡಿಯುವ ನೀರಿನ ಯೋಜನೆ 100 ಕೋಟಿ ಒಳಗಡೆ ಇದ್ದಂತದ್ದು ಮೊದಲು ಬಿಡುಗಡೆ ಮಾಡ್ತೀವಿ ಎಂಬ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಅದಕ್ಕೆ ವೇಗ ಕೊಡಬೇಕು ಅಂತ ಹೇಳಿ ತಾವು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಹಿಂದೆ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಈಗ ಸ್ವಲ್ಪ ಬದಲಾವಣೆಯಾಗಿದೆ. ಎಬಿಜಿ ರಾಮ್ಜಿ ಈಗ ಬರ ಇದ್ದಂತಹ ಸಂದರ್ಭದಲ್ಲಿ ನಾನು ಎಲ್ಲಾ ಕಡೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ಸಿಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಎಲ್ಲೆಲ್ಲಿ ಉದ್ಯೋಗ ಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹಣಕಾಸಿನ ಕೊರತೆ ಇಲ್ಲ. ರಾಜ್ಯ ಸರ್ಕಾರದ ಹಣ ಇವತ್ತು ದಿವಸ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ. ಮೊದಲನೇ ತ್ರೈಮಾಸಿಕ ಅನುದಾನ ಸುಮಾರು 2900 ಕೋಟಿ, 1700 ಕೋಟಿ ಕೇಂದ್ರದ್ದು, 1800 ಕೋಟಿ ರಾಜ್ಯದ್ದು. ಹೀಗಾಗಿ ದಿನನಿತ್ಯ ನಾವು 5 ಲಕ್ಷ ಮಾನವ ದಿನ ಸೃಜನೆ ಮಾಡಬಹುದಾಗಿದೆ. ಅಂದ್ರೆ ಒಂದು ತಿಂಗಳಿಗೆ 1.5 ಕೋಟಿ ನಾವು ಸೃಜನೆ ಮಾಡುವಂತ ಒಂದು ಅಷ್ಟೊಂದು ಅನುದಾನ ಇದೆ. ಹೀಗಾಗಿ ಎಲ್ಲಾ ರೀತಿಯ ಕಾಮಗಾರಿಗಳನ್ನು ತೆಗೆದುಕೊಳ್ಳಬಹುದಾಗಿದೆ.
0: ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 834,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಶೇಕಡ 76.99% ನಮೂನೆಗಳ ಡಿಜಿಟಲೀಕರಣ ನಡೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ನೋಂದಣಾಧಿಕಾರಿಗಳು ಮತ್ತು ಬಿಎಲ್ಒಗಳು ಎಸ್ಐಆರ್ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಡುವೆ ಬೆಂಗಳೂರು ಕೇಂದ್ರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಯಾವುದೇ ಲೋಪದೋಷವಿಲ್ಲದಂತೆ ಕಾರ್ಯನಿರ್ವಹಿಸಲು ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ಎಸ್ಐಆರ್ ಕಾರ್ಯ ನಡೆಸಲು ಸೂಚನೆ ನೀಡಿದ್ದಾರೆ. ತಂಡಗಳಾಗಿ ಕಾರ್ಯನಿರ್ವಹಿಸಿ ಎಸ್ಐಆರ್ಗೆ ವೇಗ ನೀಡುವಂತೆ ತಿಳಿಸಿದ್ದಾರೆ. ಬಿಎಲ್ಒಗಳ ಬಾಕಿ ಸಂಭಾವನೆಯನ್ನು ತಕ್ಷಣವೇ ಬಿಡುಗಡೆಗೊಳಿಸಲು ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಪರಿಣಾಮಕಾರಿ ನಿರ್ವಹಣೆ, ನೀರಿನ ಸೋರಿಕೆ ಮತ್ತು ಕಲುಷಿತಗೊಳ್ಳುವುದನ್ನು ತಡೆಗಟ್ಟುವ ಜೊತೆಗೆ ಆದಾಯ ಸೋರಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಬೆಂಗಳೂರು ಜಲಮಂಡಳಿ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ಆಧಾರಿತ ನೂತನ ಪೈಲಟ್ ಯೋಜನೆಗೆ ಚಾಲನೆ ನೀಡಿದೆ. ಖಾಸಗಿ ಸಂಸ್ಥೆಯೊಂದಿಗಿನ ಸಹಯೋಗದಲ್ಲಿ ಜಲಮಂಡಳಿ 1.5 ವರ್ಷದ ಪೈಲಟ್ ಯೋಜನೆ ಜಾರಿಗೊಳಿಸಲಿದೆ. ಯೋಜನೆಯನ್ನು ಮೊದಲ ಹಂತದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಯೋಜನೆಗೆ ಸಂಬಂಧಪಟ್ಟಂತೆ ಜಲಮಂಡಳಿ ಮತ್ತು ಪಾಲುದಾರ ಸಂಸ್ಥೆಗಳ ನಡುವೆ ಒಪ್ಪಂದ

0: ಒಪ್ಪಿಗೆಗೆ ಸಹಿ ಹಾಕಲಾಗಿದೆ. ಬಳಿಕ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷರಾದಂತಹ ಡಾ ಎನ್ ಮಂಜುಳಾ, ನಗರದ ನೀರು ಸರಬರಾಜು ಜಾಲವನ್ನು ತಂತ್ರಜ್ಞಾನ ಆಧಾರಿತವಾಗಿ ಮೇಲ್ವಿಚಾರಣೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಎಂದು ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಆಧಾರ್ ಸೇವಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಕೇಂದ್ರದ ಸ್ಥಾಪನೆಯಿಂದ ಮಂಡ್ಯ ಮತ್ತು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಆಧಾರ್ ನೋಂದಣಿ ಮತ್ತು ಮಾಹಿತಿ ನವೀಕರಣ ಸೇವೆ ಪಡೆಯುವುದು ಅತ್ಯಂತ ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾವನ್ನು ಬಲಪಡಿಸುವ ಮತ್ತು ತಳಮಟ್ಟದಲ್ಲಿ ಸಮರ್ಥ ಮತ್ತು ತಂತ್ರಜ್ಞಾನ ಆಧಾರಿತ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ 17 ಉಪ ಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆ ಖಚಿತವಾದರೆ 18ನೇ ಉಪ ಸಮಿತಿಯನ್ನು ರಚಿಸಲಾಗುವುದು. ಚಾಮುಂಡಿಬೆಟ್ಟದ ತಪ್ಪಲಿನಲ್ಲಿರುವಂತಹ ಸೈಕ್ಲಿಂಗ್ ವೆಲೋಡ್ರೋಮ್ ಪ್ರದೇಶವನ್ನು ಕಂಬಳಕ್ಕಾಗಿ ಪರಿಶೀಲಿಸಲಾಗಿದ್ದು ಮುಖ್ಯಮಂತ್ರಿಗಳ ಅಂತಿಮ ಸೂಚನೆಯ ನಂತರ ನಿರ್ಧಾರ ಹೊರಬೀಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಫ್ಲೈಓವರ್, ವೈಟ್ ಟಾಪಿಂಗ್ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ಪೈಕಿ ದಸರಾಗೂ ಮುನ್ನ ಮುಗಿಯುವ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಡ್ರೋನ್ ಶೋ ಅನ್ನು ಮತ್ತಷ್ಟು ವಿನೂತನವಾಗಿ ಆಯೋಜನೆ ಮಾಡಲಾಗುವುದು. ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ಏರ್ ಶೋ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮೀನುಗಾರರ ಆರ್ಥಿಕ ಸಬಲೀಕರಣ ಮತ್ತು ಜೀವನಮಟ್ಟ ಸುಧಾರಣೆಗೆ ವಿವಿಧ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಅರ್ಹ ಫಲಾನುಭವಿಗಳು ಅವುಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಬಾಗಲಕೋಟೆ ಶಾಸಕ ಉಮೇಶ್ ಹೆಚ್ ಮೇಟಿ ತಿಳಿಸಿದ್ದಾರೆ. 2025-26 ಸಾಲಿನ ರಾಜ್ಯ ವಲಯದ ಒಳನಾಡು ಮೀನುಗಾರರಿಗೆ ಮೀನು ಸಲಕರಣೆ ಕಿಟ್ ವಿತರಿಸಿ ಮಾತನಾಡಿದ ಅವರು, ಮೀನುಗಾರಿಕೆ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು, ಮೀನುಗಾರರ ಜೀವನಮಟ್ಟ ಸುಧಾರಣೆಗೆ ಅಗತ್ಯ ನೆರವು ಮತ್ತು ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹುಲಿ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದ ನಾಯಕತ್ವದ ವಿಜ್ಞಾನ ಆಧಾರಿತ ನೀತಿಗಳು, ಜಾಗತಿಕ ಪಾಲುದಾರಿಕೆಗಳು ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಗೆ ಕಾರಣವಾಗಿದೆ. ಭಾರತದ ಕಾಡಿನಲ್ಲಿ ವಿಶ್ವದ 70% ಹುಲಿಗಳು ವಾಸಿಸುತ್ತಿದ್ದು, ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006 ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಪ್ರಾಜೆಕ್ಟ್ ಟೈಗರ್ ಮೂಲಕ 18 ರಾಜ್ಯಗಳಲ್ಲಿ 58 ಹುಲಿ ಮೀಸಲು ಪ್ರದೇಶಗಳಿದ್ದು, ಇದು ಸುಮಾರು 84,500 ಚದರ ಕಿಲೋಮೀಟರ್ ಒಳಗೊಂಡಿದೆ. ಅಖಿಲ ಭಾರತ ಹುಲಿ ಅಂದಾಜು ವಿಶ್ವದ ಅತಿದೊಡ್ಡ ಜೀವ ವೈವಿಧ್ಯ ಸಮೀಕ್ಷೆಯಾಗಿದ್ದು, ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಕಾನೂನು ತಜ್ಞರ ಸಲಹೆ ಮತ್ತು ವಿರೋಧ ಪಕ್ಷಗಳ ನಾಯಕರನ್ನು ನಾಳೆ ಸರ್ವಪಕ್ಷ ಸಭೆಯಲ್ಲಿ ವಿಶ್ವಾಸಕ್ಕೆ ಪಡೆದ ಬಳಿಕ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ತಮಿಳುನಾಡಿಗೆ ಅತಿ ಕಡಿಮೆ ನೀರು ಬಿಡಲಾಗಿದೆ ಎಂದು ಹೇಳಿದ್ದಾರೆ.
1: ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ. ಇದರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ನಾನು ಆಹ್ವಾನವನ್ನು ಕಳಿಸಿದ್ದೇನೆ. ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಕೊನೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯವನ್ನು ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯವನ್ನು ಕೂಡ ತಿಳಿದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ
0: ರಾಜ್ಯದ ಹಿತ ಕಾಯಲು ಸರ್ಕಾರ ಬದ್ಧವಾಗಿದ್ದು, ಬಂದ್ ಕರೆ ನೀಡಿರುವುದರಿಂದ ಯಾವುದೇ ಪರಿಹಾರ ಸಿಗಲು ಸಾಧ್ಯವಿಲ್ಲ.

0: ಬಂದ್ ಹಾಗೂ ಪ್ರತಿಭಟನೆಗಳಿಂದ ಜನರಿಗೆ ತೊಂದರೆ ಆಗಬಾರದು ಎಂದು ನ್ಯಾಯಾಲಯದ ತೀರ್ಮಾನಗಳಿದ್ದು ಬಂದ್ಗೆ ಕರೆ ನೀಡದಂತೆ ಅವರು ಮನವಿ ಮಾಡಿದ್ದಾರೆ. ಪರಿಸ್ಥಿತಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಸಭೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ ಅವರು, ಮೇಕೆದಾಟು ಯೋಜನೆ ಜಾರಿಯಾದರೆ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಹಿತ ಮತ್ತು ರೈತರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ನಾಳೆ 3991 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಯಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸುತ್ತಿದ್ದು ಬೆಳಗ್ಗೆ 10:30 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಪರೀಕ್ಷೆಯ ಸಮಯವನ್ನು ಮಧ್ಯಾಹ್ನ 2:30 ಬದಲು ಸಂಜೆ 5:30 ನಿಗದಿಪಡಿಸಲಾಗಿದ್ದು 186 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನೇಮಕಾತಿ ಪ್ರಕ್ರಿಯೆಯನ್ನು ಪಾರದರ್ಶಕ, ನ್ಯಾಯಸಮ್ಮತ ಮತ್ತು ವಿಶ್ವಾಸಾರ್ಹವಾಗಿ ನಡೆಸಲು ರಾಜ್ಯ ಸರ್ಕಾರ ಎಲ್ಲ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ವಂಚನೆಗೆ ಅವಕಾಶವಿಲ್ಲ. ಅಕ್ರಮ ಎಸಗಲು ಯತ್ನಿಸುವವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ಡಿಜಿಟಲೈಸೇಷನ್ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೈಸೇಷನ್ ಕುರಿತ ಕಾರ್ಯಗಳು ಆರಂಭಗೊಂಡಿವೆ. ಉಳಿದ 180 ತಾಲೂಕು ಜಿಲ್ಲಾಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇಂಟರ್ನೆಟ್, ಬ್ರಾಡ್ ಬ್ಯಾಂಡ್ ಇತ್ಯಾದಿ ಮೂಲ ಸೌಕರ್ಯಕ್ಕಾಗಿ ಸುಮಾರು 40 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಡಿಜಿಟಲೈಸೇಷನ್ ಪ್ರಕ್ರಿಯೆಯಿಂದ ಒಂದೇ ಕ್ಲಿನಿಕ್ಗಳಲ್ಲಿ ರೋಗಿಗಳ ಸಂಪೂರ್ಣ ಆರೋಗ್ಯ ಇತಿಹಾಸ ಪಡೆಯಲು ಸಾಧ್ಯವಾಗಲಿದೆ. ಮುಂದಿನ ದಿನಗಳಲ್ಲಿ ಟೆಲಿ ಐಸಿಯು ವ್ಯವಸ್ಥೆ ಜಾರಿಗೊಳ್ಳಲಿದ್ದು ಇದಕ್ಕಾಗಿ ಈಗಾಗಲೇ 30 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಭಾರತ ಸರ್ಕಾರದ ವಾರ್ತಾ ಶಾಖೆ ಮತ್ತು ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಜರುಗಿತು. ಜಿಲ್ಲಾಧಿಕಾರಿ ಶ್ರೀರೂಪ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಭಾರತದ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ 4ನೆಯ ಅಂಗವಾಗಿದ್ದು ಕೇಂದ್ರ ಸರ್ಕಾರದ ಯೋಜನೆಗಳು ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮಾಧ್ಯಮದ ಪಾತ್ರವು ದೊಡ್ಡದು ಎಂದು ಹೇಳಿದರು. ಕೇಂದ್ರ ಸರ್ಕಾರದ ನಶಾ ಮುಕ್ತ ಅಭಿಯಾನ ಕುರಿತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್ ಮಾತನಾಡಿ, ಎಲ್ಲಾ ರಾಜ್ಯಗಳು ಕೈ ಜೋಡಿಸಿದರೆ ಭಾರತವು ನಶಾ ಮುಕ್ತವಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಕಾರವಾರ, ಸಮಯ 8:01:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರವಾರ, ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ.

ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರು ಕಾರವಾರ ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಈ ಮೊಬೈಲ್ ಸಂಖ್ಯೆಗೆ ಅಂದರೆ 9480249740 ಈ ಸಂಖ್ಯೆಗೆ ತಮ್ಮ ಅಭಿಪ್ರಾಯಗಳನ್ನು ವಾಟ್ಸಪ್ ಸಂದೇಶ ಕಳಿಸಬಹುದು. ಇಲ್ಲೊಂದು ಸಂದೇಶ ಬಂದಿದೆ. ಈ ಸಂದೇಶ ನಮ್ಮ ಕೊಂಕಣಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ. ಕಾರವಾರದಿಂದ ಉಮಾ ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಗುರುವಾರ ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ನಮ್ಮ ಬಾಲ್ಯದಲ್ಲಿ ಮೊಬೈಲ್ ಇರಲಿ

ಇರಲಿಲ್ಲ. ಈ ಕುರಿತು ಕುಮಟಾದ ವನಿತಾ ನಾಯಕ್ ಅವರ ಲಘು ಭಾಷಣ ಚೆನ್ನಾಗಿತ್ತು ಅಂತ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ ಉಮಾವರೇ, ಇದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಹಾಗೆ ಮುಂದೆ ಬರೀತಾರೆ, ಈ ಕಾರ್ಯಕ್ರಮವನ್ನು ಕೇಳಿ ತಮ್ಮ ತಂದೆ ತಾಯಿಯವರು ಈ ಮೊಬೈಲ್ ಬಗ್ಗೆ ಹೇಳಿದ ಮಾತನ್ನು ನೆನಪಿಸಿಕೊಳ್ತಾರೆ. ನಮಗೆಲ್ಲ ಎಷ್ಟೆಲ್ಲ ಉಪಯೋಗ ಇದೆ ಈ ಮೊಬೈಲಿಂದ, ನಮ್ಮ ಕಾಲದಲ್ಲಿ ಈ ಥರ ಇರಲಿಲ್ಲ ಅನ್ನೋ ಮಾತು ನೆನಪಾಯಿತು ಅಂತ ಉಮಾ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದ ಉಮಾ ಅವರೇ. ನಮ್ಮ ಕಾರ್ಯಕ್ರಮಗಳ ಕುರಿತು ಇದೇ ರೀತಿ ತಮ್ಮ ಅಭಿಪ್ರಾಯಗಳನ್ನು ನಮಗೆ ವಾಟ್ಸಪ್ ಕಳಿಸ್ತಾ ಇರಿ. ಈಗೊಂದು ಚಿತ್ರಗೀತೆಯನ್ನು ಕೇಳಿಬರೋಣ.

ಕೇಳುಗರು ಈ ಕಾರ್ಯಕ್ರಮದಲ್ಲಿ ತಮ್ಮ ಸಂದೇಶವನ್ನು ಮೊಬೈಲ್ ಸಂಖ್ಯೆ 9480249747 ಈ ಸಂಖ್ಯೆಗೆ ಕಾರವಾರ ಕೇಂದ್ರದಿಂದ ಪ್ರಸಾರವಾದ ಕಾರ್ಯಕ್ರಮಗಳ ಕುರಿತು ತಮ್ಮ ಅಭಿಪ್ರಾಯಗಳ ಸಂದೇಶವನ್ನು ವಾಟ್ಸಪ್ ಮಾಡಬಹುದು. ಮುಂದಿನ ಸಂದೇಶ ಅಂಕೋಲದಿಂದ ಮಂಜುಳಾ ಅವರು ಬರೀತಾರೆ. ನಮಸ್ಕಾರ. ಇಂದು ಮಧ್ಯಾಹ್ನ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ವಿಶ್ವ ಸ್ತನ್ಯಪಾನದ ದಿನದ ಸಪ್ತಾಹದ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾ ವಿನುತಾ ಕುಲಕರ್ಣಿ ಅವರ ಮಾಹಿತಿ ಉಪಯುಕ್ತವಾಗಿತ್ತು. ಹಾಗೆ ಅರ್ಚನಾ ಅಜಿತ್ ಅವರ ಸಣ್ಣ ಕತೆ ನೀಲಿ ಕೂಡ ತುಂಬಾ ಚೆನ್ನಾಗಿ ಮೂಡಿಬಂತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ಆಕಾಶವಾಣಿ ಕಾರವಾರ ಕೇಂದ್ರಕ್ಕೆ ಅಂತ ತಮ್ಮೂ ಕೂಡ ಧನ್ಯವಾದ ಮಂಜುಳಾ ಅವರೇ. ಹೀಗೆ ಸಂದೇಶವನ್ನು ಕಳಿಸ್ತಾ ಇರಿ. ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕಾರವಾರ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಈಗೊಂದು ಚಿತ್ರಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ.

ಇಲ್ಲೊಂದು ಸಂದೇಶ ಬಂದಿದೆ. ಕಾರವಾರದಿಂದ ರಶ್ಮಿಯವರು ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಕಾರವಾರ ಆಕಾಶವಾಣಿಗೆ. ದಿನಾಂಕ 29 ಬುಧವಾರ ಸಂಜೆ 5 ಸೋನಾರವಾಡ ಕಾರವಾರದ ಶ್ರೀ ಶಿವನಾಥ್ ರವಳ್ನಾಥ್ ಮಹಿಳಾ ಭಜನಾ ಮಂಡಳಿಯ ಸದಸ್ಯರಾದ ಮೀನಾ ಮನೋಹರ್ ಭಟ್ ಅವರು ನಡೆಸಿಕೊಟ್ಟ ಭಕ್ತಿಗೀತೆಗಳ ಗಾನ ವೈವಿಧ್ಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಭಕ್ತಿಗೀತೆಗಳು ಮನ ಮುಟ್ಟುವಂತಿದ್ದವು ಅಂತ ಹೇಳ್ತಾ ಧನ್ಯವಾದ ಕಾರವಾರ ಆಕಾಶವಾಣಿಗೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ರಶ್ಮಿಯವರೇ. ಇದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಈಗೊಂದು ಚಿತ್ರಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ.

ಇದುವರೆಗೆ ರೇಡಿಯೋ ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದು ನಾನು ಸವಿತಾ ಕೋಲ್ವೇಕರ್, ತಾಂತ್ರಿಕ ನೆರವು ಮಹಾಬಲೇಶ್ ಜೋಶಿ.

ಇದುವರೆಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರವಾಯಿತು.

ಆಕಾಶವಾಣಿ ಕಾರವಾರ ಸಮಯ 8:15 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

0: opposition Rahul Gandhi for what he termed as use of unparliamentary and derogatory language and leveling grave and unsubstantiated allegations against Union Home Minister Amit Shah. Congress MP K.C. Venugopal also submitted a notice to move a privilege motion against Union Minister Jitendra Singh over his statement that no firing took place during the recent student protests. Proceedings of the Rajya Sabha on Friday were again adjourned for the day, following the continued sloganeering by opposition parties led by Congress. The upper house was adjourned shortly after it assembled at 11 in the morning. As papers were laid on the table of the house, several opposition members were on their feet demanding that Leader of Opposition Mallikarjun Kharge be allowed to speak. On this, Chairman C.P. Radhakrishnan, who was presiding over the session, slammed the opposition, saying that they do not listen to others. Radhakrishnan later permitted Kharge to speak, but ruled that no notices under Rule 267 would be admitted after Kharge sought to raise some issues under the provision. The LOP gave notice under Rule 267 raising the matter of alleged misappropriation of funds and irregularities in land acquisition for the Ayodhya Ram Temple. Opposition MPs raised slogans slamming the government over paper leaks and also demanded that Home Minister Amit Shah come to the House. Chairman Radhakrishnan questioned the relevance of raising the matter during zero hour, asking why the Home Minister's presence is being sought at this time. As opposition members continued to raise slogans, Union Minister Shivraj Singh Chauhan said democracy is being destroyed and alleged that the opposition is only interested in creating a ruckus rather than holding a discussion. After witnessing the chaos, chairman adjourned the house for the day amid the din. That's all in Parliament Review.
1: ಆಕಾಶವಾಣಿ ಕಾರವಾರ ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 91ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್.
3: ವಿದ್ಯುನ್ಮಾಲಿ ಎಂಬ ರಾಕ್ಷಸನು ಶತ್ರುಘ್ನಾದಿಗಳು ಹಿಂಬಾಲಿಸುತ್ತಿದ್ದ ಯಜ್ಞದ ಕುದುರೆಯನ್ನು ಅಪಹರಿಸಿದ್ದಾನೆ. ಈ ಮಾಯಾವಿಯನ್ನು ಗೆದ್ದು ಬರುತ್ತೇನೆ ಅಂತ ಪುಷ್ಕಲನೆ ಮೊದಲಾದ ವೀರರು ಪ್ರತಿಜ್ಞೆಯನ್ನು ಮಾಡುತ್ತಾ ಇದ್ದಾರೆ.
4: ಅನಿತರುಳೆ ಸಿಂಗ ನಿರ್ದಯ ಸಂಗರದಂಗದ ಪ್ರತಾಪಾಗ್ರ್ಯಂ ಅಯ್ಯ ಮಾರಾಯ, ಇಂದು ಬಂದು ಸಂಧಿಸಿದ ದಾನವನೊಳ್ಪಣರ್ದು ಜಡಿದು ಸೊಪ್ಪು ಸೊವಡಪ್ಪಿನೆಗಂ ಬಡಿದೆಳ್ಬಟ್ಟದೆ ಮಾಡ್ದೆನಾದೊಡೆ ಕಳ್ಳುವ ಕಲ್ಗುಡಿವ ಸಟೆದಟ ಮಡಿಸಿ ಪೆರವರೊಡಮೆಯ ಕವರುವ ಪಾತಕಿಯೊಂದು ನಿಟ್ಟುರದ ಕಟ್ಟುಬಸದ ಬವಣೆ ತನಗಕ್ಕೆ ಎಂದು ಸೂರುಳ್ದನ್.
3: ಅಷ್ಟರಲ್ಲಿ ಪ್ರತಾಪಾಗ್ರ್ಯಂ ಎನ್ನುವ ಒಬ್ಬ ಸಿಂಹದಂತೆ ಧೈರ್ಯಶಾಲಿಯಾದ ಸಮರ ಸಾಹಸಿಯಾದ ವೀರನು ಶತ್ರುಘ್ನನಲ್ಲಿ ಹೇಳುತ್ತಾನೆ, ಇಂದು ಬಂದು ತಮಗೆದಿರಾಗಿರುವ ಈ ದಾನವನೊಂದಿಗೆ ಹೋರಾಟ ಮಾಡಿ ಅವನನ್ನು ಸಂಪೂರ್ಣ ನಾಶ ಮಾಡುವಂತೆ ಹೊಡೆದು ಓಡಿಸದೇ ಇದ್ದರೆ ತಾನು ಕಳ್ಳನ, ಕಳ್ಳು ಕುಡಿಯುವವನ, ಸುಳ್ಳು ಹೇಳಿ ಮೋಸದಿಂದ ಬೇರೊಬ್ಬರ ಒಡವೆಯನ್ನು ದೋಚುವ ಪಾತಕಿಯ ನಿಷ್ಠುರವಾದಂತಹ ಕಷ್ಟಕರವಾದ ಬವಣೆಯನ್ನು ಹೊಂದುವ ಸ್ಥಿತಿ ತನಗಾಗಲಿ ಎನ್ನುವ ಪ್ರತಿಜ್ಞಾವಾಕ್ಯವನ್ನಾಡುತ್ತಾನೆ.
4: ಮತ್ತು

ನಿನ್ಕೇ ಮಿಕ್ಕಿನ ತಕ್ಕಿನ ಕೂರ್ವಾಳ ಪಟು ಭಟರಿರ್ಕೆ ಈ ಸೂಳ ಪರ್ದುಗೆಯ ಗುರ್ದಿನಾಟದೊಳ್ ಉರ್ವ ಕೊರುವಿನ ಕೆಡಾಳಿಯ ಕೆಡಪದೊಡೆ ಆತನ ಸೇನೆಯಂ ಕೇರಿ ತುಪ್ಪು.

0: மத்தம் ஹயமும் அரல் சதுடே எம்மா ஜனகம் ஜனகம் ஜனகம் முனி ஜனகம் சமம் துணடத தோரித சஜ்ஜனிகைய கொரச்சாடு வணக்கத துர்ஜனத பார்த்தே கெட்ட பாழ்க்கே தனகக்கே எந்து கை வைதன்.
1: ಆಮೇಲೆ ಶತ್ರುಘ್ನನಿಗೆ ಭಾವನಾದ ಅರ್ಥಾತ್ ಸೀತೆಗೆ ಸಹೋದರನಾದ ಲಕ್ಷ್ಮೀನಿಧಿಯು ಇವನು ಅಚಲವಾದಂತಹ ಬಲವನ್ನು ಸಾಮರ್ಥ್ಯವನ್ನು ಹೊಂದಿದವನು. ಕವಿ ಹೇಳ್ತಾನೆ, ನೆಲದಂತೆ ಅಚಲನಾದವ ಒಂದು, ಇನ್ನೊಂದು ನೆಲವಿರುವಷ್ಟು ಕಾಲವೂ ಅಚಲವಾಗಿ ಉಳಿಯುವ ಛಲ ಮತ್ತು ಬಲಗಳಿಂದ ಕೂಡಿದಂತಹ ಗಂಡುಗಲಿಯಾದ ಲಕ್ಷ್ಮೀನಿಧಿಯು ತನ್ನ ಭಾವನಲ್ಲಿ ಹೇಳ್ತಾನೆ, ಪುಷ್ಕಲನ ಅಥವಾ ಪ್ರತಾಪಾರ್ಗ್ಯನು ಯಾರೇ ಇರಲಿ, ಅವರಿಂದ ಮಿಕ್ಕಿನ ಹೆಚ್ಚಿನ ಕರಮಾಳವನ್ನು ಹಿಡಿದ ಪಟು ಭಟರಿರಲಿ, ಈ ಬಾರಿ ಯುದ್ಧದಲ್ಲಿ ಗುದ್ದಿನ ಆಟದಳು, ಗುರುದಿನ ಆಟ ಅಂದರೆ ಗುದ್ದಾಡಿಕೊಳ್ಳುವ ಈ ಹೋರಾಟದಲ್ಲಿ ಅತ್ಯಂತ ಕೊಬ್ಬಿದ ಕೇಡನ್ನೇ ಮಾಡುತ್ತಿರುವ ಈ ದುಷ್ಟನನ್ನು ಕೆಡಹಾಯ್ಕದೆ ಅವನ ಸೇನೆಯನ್ನು ಕೇರಿ ತುಪ್ಪುಳಂ ತೂರದೆ, ಅಂದರೆ ಧಾನ್ಯವನ್ನು ಹೊಟ್ಟಿನಿಂದ ವಿಂಗಡಿಸುವಾಗ ಗೆರಸೆಯಲ್ಲಿಟ್ಟು ಕೇರುವ ಕ್ರಮ ಇದೆ, ಹಾಗೆ ಕೇರುವಾಗ ಹೊಟ್ಟನ್ನು ದೂರಕ್ಕೆ ತೂರಿ ನಿಜವಾದ ಕಾಳನ್ನು ಮಾತ್ರ ಪ್ರತ್ಯೇಕಿಸಿಕೊಳ್ಳುತ್ತಾರೆ. ಹೀಗೆ ಆ ಹೊಟ್ಟು ತೂರುವಂತೆ ರಾಕ್ಷಸನ ಸೈನ್ಯವನ್ನು ತೂರದೇ ಇದ್ದರೆ ಮತ್ತು ಆ ಹಯವನ್ನು ತಾನು ಹಿಂದೆ ತಾರದೇ ಇದ್ದರೆ, ಎಮ್ಮಾ ಜನಕಂ ಜನಕಂ ಜನಕಂ ಮುನಿಜನಕಂ ಸಮಂತು ನಡೆದ ತೋರಿದ ಸಜ್ಜನಿಕಿಯಂ ಕೊರಚಾಡು ಒಣಕದ ದುರ್ಜನದ ಬಾರ್ತೆಗೆಟ್ಟ ಬಾಳ್ಕೆ ತನಗಕ್ಕೆ ಅಂತ ಹೇಳ್ತಾನೆ. ಇಲ್ಲಿ ಕವಿ ಬಹಳ ಚಮತ್ಕಾರದ ಶಬ್ದಗಳನ್ನು ಪ್ರಯೋಗಿಸ್ತಾನೆ. ತನ್ನ ತಂದೆಯಾದ ಜನಕನು ಜನರಿಗೂ ಮುನಿಜನರಿಗೂ ಯೋಗ್ಯವಾದ ಬಗೆಯಿಂದ ನಡೆದುಕೊಂಡ ಸಜ್ಜನಿಕೆಯನ್ನು ಹೀನೈಸುವ ದುರ್ಜನದಂತೆ ತನ್ನ ಸ್ಥಿತಿಯಾಗಲಿ ಎನ್ನುವುದೊಂದಾದರೆ, ಎಮ್ಮ ಆ ಜನಕಂ ನಮ್ಮ ತಂದೆಯು ಜನಕಂ ಜನಕಂ ಜನರಿಗೂ ತಂದೆಯಂತೆ ಇದ್ದು ಆಳಿದವನು ಎನ್ನುವ ಧ್ವನಿ, ಜನಕನ ಹೋಲುವ ದೊರೆಗಳ ಧಾಮ ಎಂಬ ಪದ್ಯವನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಪ್ರಜೆಗಳಿಗೆ ತಂದೆಯಂತೆ ಇದ್ದವನು ಮಾತ್ರವಲ್ಲ, ಜನಕಂ ಮುನಿಜನಕಂ ಮುನಿಜನರಿಗೂ ಹಿರಿಯನಾದವನು, ಅರ್ಥಾತ್ ರಾಜಋಷಿಯಾದ ಜನಕನು ತನ್ನ ಶ್ರೇಷ್ಠತೆಯನ್ನು ಸಾರಿದವನು ಅನ್ನೋ ಧ್ವನಿಯಿಂದಲೂ ಈ ಶಬ್ದಗಳನ್ನು ನಾವು ಅರ್ಥೈಸಿಕೊಳ್ಳಬಹುದು. ಹೀಗೆ ಇಂತಹ ಯೋಗ್ಯತಾವಂತನಾದ ತನ್ನ ತಂದೆಯನ್ನು ನಿಂದಿಸುವವನ ಹೀನ ಸ್ಥಿತಿ ತನಗಾಗಲಿ ಅನ್ನುವ ಘೋಷಣೆಯನ್ನು ಮಾಡಿ ತನ್ನ ಕರತಾಡನವನ್ನು ಮಾಡುತ್ತಾನೆ.

0: ಕುಪೆಳ ಕಪ್ಪಿನಗಂ ತುರಿಪದೆ ಕಾದಿಗೆಲ್ದು ಹಯಮಂತಾರದುಳಿದನಾದೊಡೆ ಶ್ರೀರಾಮರಂ ಒಕ್ಕಳಂ ತನ್ನೊಂದು ಗಂಹದಳಿವಗ್ಗಿನ ಬೆಸಗೈ ಮೇಯಿಂತೆಗಳ್ವ ಕೀಳನ ದುರ್ಗತಿಗಿಳಿವೆನ್.
1: ಅಷ್ಟರಲ್ಲಿ ಶತ್ರುಘ್ನನ ಬಲದಲ್ಲಿಯೇ ಸೇರಿ ಹೋಗಿದ್ದ ಪರಾಕ್ರಮ ಹಾಗೂ ಬಲಿಷ್ಠತೆಯ ಸಂಕೇತವಾದ ಕಡುಗಲಿಯಾದ ಹನುಮಂತನು ತನ್ನ ಕೊನೆ ಬಾಲವನ್ನು ನುಗಿಸುತ್ತಾ ಮೈಯುಬ್ಬಿಸಿ ಶತ್ರುಘ್ನನಲ್ಲಿ ಹೇಳುತ್ತಾನೆ, ಜೀಯ ರಕ್ಕಸರ್ಗಂ ಯಮಗಂ ಎಣ್ಣೆ ಸೀಗೆ. ನಮಗೂ ಮತ್ತು ರಾಕ್ಷಸರಿಗೆ ಎಣ್ಣೆ ಸೀಗೆಯ ಸಂಬಂಧ, ಅರ್ಥಾತ್ ಸದಾಕಾಲ ವಿರೋಧವೇ ಇರುವುದು, ಹೊಂದಾಣಿಕೆಯೇ ಇಲ್ಲ. ಹೀಗಾಗಿ

0: ಅಲ್ಲ, ದೇವತೆಗಳಲ್ಲ, ನಾಗರಲ್ಲ. ಇಂದು ಈ ಯುದ್ಧದಲ್ಲಿ, ಕಪಟದ ಈ ಹೋರಾಟದಲ್ಲಿ ಈ ರಾಕ್ಷಸನ ಬಲವನ್ನು ಕೊಂದು ಗೋಣ್ ಮುರಿದು ಗುಟ್ಟಿಗೆ ಅಟ್ಟುವಡೆ. ಗುಟ್ಟು ಅಂದರೆ ರಹಸ್ಯದ ಜಾಗ, ಯಮಲೋಕ. ಇಲ್ಲಿಯವರೆಗೆ ಯಾರೂ ಕಾಣದೇ ಇದ್ದ ಯಮಲೋಕಕ್ಕೆ ಈ ರಾಕ್ಷಸನ ಬಲವನ್ನು ಅಟ್ಟಬೇಕು ಅಂತಾದರೆ ಆನೆ ಸಾಲ್ವೆಂ, ನಾನೇ ಸಾಕು. ಯಾಕಂದರೆ ಕಾಡಲ್ಲಿ ಬೆಳೆದು ಸುದೀರ್ಘವಾದ ಅಂಗಾಂಗಗಳನ್ನು ಹೊಂದಿದ, ದೀರ್ಘವಾದ ದಂತವನ್ನು ಹೊಂದಿದ, ಹಿರಿದಾದ ಆನೆಯ ಕುಂಭಸ್ಥಳವನ್ನು ತನ್ನ ಒಂದು ಕೈಯ ಪಂಜದ ಹೊಡೆತದಿಂದ ಸೀಳಿ ಬಿಸಾಡುವ ಪಂಚಾನನಂಗಂ ಸಿಂಹಕ್ಕೂ ತನಗೂ ಇನ್ನೊಬ್ಬರ ಸಹಾಯ ಬೇಕಾದೀತೆ. ಹಾಗಾಗಿ ನೀವು ಯಾರೂ ಬೇಕಾಗಿಲ್ಲ, ತಾನೊಬ್ಬನೇ ಹೋಗ್ತೇನೆ. ಇನ್ನು ಮಾತೇಂ ಸುತ್ತೇಂ, ಮಾತನಾಡುವುದಕ್ಕೇನಿದೆ, ಯೋಚಿಸುವುದಕ್ಕೇನಿದೆ? ಇಂದಿನ ಈ ಹೋರಾಟದಲ್ಲಿ ಕಾದಿ ಗೆಲ್ದು ಆ ಕುದುರೆಯನ್ನು ನಾನು ತಂದುಕೊಡ್ತೇನೆ. ಒಂದು ವೇಳೆ ತಾರದೇ ಇದ್ದರೆ ಶ್ರೀರಾಮನನ್ನು ಸದಾಕಾಲ ತನ್ನ ಅಹಂಕಾರದಿಂದ ಹಂಗಿಸಿ ಅಥವಾ ಕೀಳು ನುಡಿಗಳನ್ನಾಡಿದ ಕೆಟ್ಟವನ ದುರ್ಗತಿಗೆ ತಾನಿಳಿಯುತ್ತೇನೆ ಅಂತ ಹನುಮಂತನು ಶಪಥವಾಕ್ಯವನ್ನು ಹೇಳ್ತಾನೆ.
1: ಇಂತಿರೇ ಅಣುವನ ಬಲಕಂ ಜನಕ

ಹೀಗೆ ಹನುಮಂತ, ಲಕ್ಷ್ಮೀನಿಧಿ, ಪುಷ್ಕಲ ಮೊದಲಾದಂತಹ ವೀರರು ತಮ್ಮ ಯೋಗ್ಯತೆಯನ್ನು ಆಡಿ ಪ್ರಕಟಿಸುತ್ತಿರುವ ಕಾಲಕ್ಕೆ ಜೊತೆಯಾಗಿ ಬಂದ ಇನ್ನನೇಕ ಭಟರು ತಾವೂ ಶಪಥಬದ್ಧರಾಗಿ ಹಯವನ್ನು ಹಿಂತಿರುಗಿಸುವುದಕ್ಕೆ ಹೋಗುತ್ತೇವೆ ಅನ್ನುವ ಮಾತುಗಳನ್ನು ಕೇಳಿದ ಶತ್ರುಘ್ನನು ಅವರನ್ನೆಲ್ಲ ಯೋಗ್ಯವಾದಂತಹ ಮಾತುಗಳಿಂದ ಮನ್ನಿಸಿ ಅವರೆಲ್ಲರಿಗೂ ಒಟ್ಟಾಗಿ ಯುದ್ಧಕ್ಕೆ ಆಹ್ವಾನ ಸ್ವರೂಪವಾದ ರಣವೀಳ್ಯವನ್ನು ಕೊಟ್ಟು ರಾಕ್ಷಸನ್ನು ನಿಧಿಸುವ ಆಜ್ಞೆಯನ್ನು ಮಾಡಿ ಕಳುಹಿಸಿಕೊಡುತ್ತಾನೆ.

ಸೋರುವಜಲ್ಲ ಸರ್ ಅರ್ಬಿಯ ಮೊದಲಾಗೆ ರೊಬ್ಬೆಯ ನೀಟದ ತಳರ್ನಾಲಗೆ ಕೀಳಿಲಾಗೆ ಕಿಸುವೆಟ್ಟಿನ ಗವಿಯ ನನು ಕರೀಪ ಬಾಯಂ ತೆರೆದು ಕೆಮ್ಮೀಸೆಯ ಪೊದರದಲೆಯ ಬಟ್ಟಚ್ಚಿಯ ಕಟ್ಟುರದಡಗೆಯ ಪೇರೊಡಲ ಘೋರರೂವಿನ ದಾನವಂ ದಿಗ್ಭಿತ್ತಿಗಳ್ ಬಿರಿವಿನಂ ದಿಗ್ಗಜಂಗಳ್ ಅಳ್ಕುವಿನಂ ಜಗದೀಶರ್ ಬೆರ್ಚುವಿನಂ ಬೊಬ್ಬಿರಿದು ಮೀ ಮುರಿದು ಪರಿದು ಸರಿದು.

0: கப்பினகம் தனகம் தேர்கம் காப்பிட்டு முட்டைப்ப பிரதிபடரம் தடெது.
1: ಹೀಗೆ ವೀರರೆಲ್ಲ ಮುಂದಾಗಿ ಸಾಗುವ ಕಾಲಕ್ಕೆ ತಮ್ಮ ಬಾಣಗಳ ಸಮೂಹದಿಂದ ಹಾಗೆ ಹೋಗುತ್ತಿದ್ದಂತಹ ಕುದುರೆಯನ್ನು ಕದ್ದ ವಿದ್ಯುನ್ಮಾಲಿಯನ್ನು ಅವನ ವಿಮಾನವನ್ನು ತಡೆಯುತ್ತಾರೆ. ಸುತ್ತಮುತ್ತಿ ಬಾಣದ ಮಳೆಯನ್ನು ಸುರಿಸ್ತಾರೆ. ರಾಕ್ಷಸ ಸೈನ್ಯ ಕಂಗೆಟ್ಟು ಹೋಗುತ್ತದೆ, ಅಲ್ಲಿಂದ ಪಲಾಯನವನ್ನು ಪಠಿಸ್ತದೆ. ಆ ಕಾಲಕ್ಕೆ ವಿದ್ಯುನ್ಮಾಲಿ ಬೊಬ್ಬಿರಿಯುತ್ತಾನೆ. ಅವನನ್ನು ಕವಿ ಹೀಗೆ ವರ್ಣಿಸ್ತಾನೆ: ಹಲ್ಲುಗಳು ಅಲ್ಲಲ್ಲಿ ಕಲ್ಲುಗಳಂತೆ ಕಾಣಿಸಲು, ಸೋರುವ ಜೊಲ್ಲು ಅರ್ಬಿಯ ಅರ್ಥಾತ್ ಜಲಪಾತದ ನೀರಿನ ಹಾಗೆ ಇರಲು, ಕೊಳಕಾದ ಉದ್ದದ ಅವನ ನಾಲಗೆ ಕೆಳಗಿನ ಮನೆಯಂತೆ ಇರಲು, ಮೇರುಗಿರಿಯ ಒಳಗಿರುವ ಕಪ್ಪನೆಯ ಗವಿಯನ್ನು ಹೋಲುವ ತನ್ನ ಬಾಯಿಯನ್ನು ಅವನು ತೆರೆದು ಹಿರಿದ

0: ಅಗಾಧ ಒಡಲಿನ ಘೋರವಾದ ರೂಪಿನ ಈ ರಾಕ್ಷಸನು ದಿಗ್ಭಿತ್ತಿಗಳ್ ಬಿರಿಯುವ ಹಾಗೆ, ದಿಕ್ಕುಗಳೆಂಬ ಗೋಡೆಗಳೇ ಬಿರುಕು ಬಿಡುವ ಹಾಗೆ, ದಿಗ್ಗಜಗಳು ಅಳುಕಿ ಹೋಗುವ ಹಾಗೆ, ದಿಕ್ಪಾಲಕರೆಲ್ಲ ಬೆಚ್ಚಿ ಬೀಳುವ ಹಾಗೆ ಬಾಯಿ ತೆರೆದು ಬೊಬ್ಬಿರಿಯುತ್ತಾನೆ, ಆರ್ಭಟಿಸ್ತಾನೆ. ಅಂದರೆ ಅವನ ಬಾಯಿ ಕಪ್ಪನೆಯ ಗುಹೆಯ ಹಾಗೆ ಗೋಚರವಾಗ್ತದೆ. ಮಾತ್ರವಲ್ಲ, ಪರ್ವತದಲ್ಲಿ ಇರಬಹುದಾದ ನೀರಿನ ಪ್ರವಾಹವೋ ಇತ್ಯಾದಿಗಳು ಈ ರಾಕ್ಷಸನ ಬಾಯಿಯಲ್ಲಿಯೂ ಇದೆ ಅನ್ನುವುದನ್ನು ಕವಿ ಚಮತ್ಕಾರದಿಂದ ಸೂಚಿಸ್ತಾನೆ. ಹೀಗವನು ಬೊಬ್ಬಿಟ್ಟು ಮೈಮುರಿದು ಮುಂದೆ ಬಂದು ತನ್ನ ಬಿಲ್ಲಿಗೆ ಬಾಣಗಳನ್ನು ಹೂಡುತ್ತಾನೆ, ಬಂದಂತಹ ಬಾಣಗಳನ್ನು ಕತ್ತರಿಸ್ತಾನೆ. ತಾನು ಪರಾಕ್ರಮದಿಂದ ಮುನ್ನುಗ್ಗಿ ಬರುತ್ತಿರುವಂತಹ ಇದಿರಾಳಿಗಳ ಬಲವನ್ನು ಪುಡಿಪುಡಿಯಾಗುವ ಹಾಗೆ ಬಾಣವನ್ನು ಹೊಡೆದು ತನಗೂ ತನ್ನ ರಥಕ್ಕೂ ರಕ್ಷಣೆಯನ್ನು ಒದಗಿಸಿ ಇದಿರಾದಂತಹ ಪ್ರತಿಭಟರನ್ನು ತಡೆದು ಹೀಗೆ ಹೇಳುತ್ತಾನೆ.
1: ಕಾವ್ಯಯಾನ ಕವಿ ಮುದ್ದಡನ, ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಕಾರವಾರ ಸಮಯ 8:45. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

0: ಸಲ್ಮಾನ್ ಖಾನ್ ಅವರ ಧ್ವನಿಯಲ್ಲಿ ಕೇಳಿ ದಿಲ್ಮಾಂಗೆ ಮೂರು ಚಿತ್ರದ ಗೀತೆ.
1: ವಸಂತದೊಡಲಿನಿಂದ ಎಂ ಎನ್ ವ್ಯಾಸರಾವ್ ಅವರ ರಚನೆ

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

0: ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದ ಶ್ರೀ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.
1: ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ಎಂಬ ಘೋಷವಾಕ್ಯದ ಮೂಲಕ ಯುವ ಸಮುದಾಯಕ್ಕೆ ಚೈತನ್ಯದ ಭಾಷ್ಯ ಬರೆದ ಜಗದ್ವಿಖ್ಯಾತ ತತ್ವಜ್ಞಾನಿ, ಆಧ್ಯಾತ್ಮವಾದಿ, ವೀರ ಸನ್ಯಾಸಿ, ಪ್ರಸಿದ್ಧ ಪರಿವ್ರಾಜಕ ಸ್ವಾಮಿ ವಿವೇಕಾನಂದರು 1892 ದಿವಾನ್ ಕೆ ಶೇಷಾದ್ರಯ್ಯರವರ ಆಹ್ವಾನದ ಮೇರೆಗೆ ಮೈಸೂರಿಗೆ ಆಗಮಿಸಿದ್ದರು. ಇದರ ನೆನಪಿನಾರ್ಥ ಮೈಸೂರಿನ ಶ್ರೀ ರಾಮಕೃಷ್ಣ ಆಶ್ರಮವು ವಿವೇಕಾನಂದರು ಉಳಿದುಕೊಂಡಿದ್ದ ಸ್ಥಳದಲ್ಲಿಯೇ ವಿವೇಕ ಸ್ಮಾರಕ ಎಂಬ ಹೆಸರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಇಂದು ಉದ್ಘಾಟಿಸಿ ನಾಡಿಗೆ ಸಮರ್ಪಿಸಿ ಮೈಸೂರಿನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ನಂತರ ಮೈಸೂರು ಆಕಾಶವಾಣಿಯ ಸಮೀಪವಿರುವ ಶ್ರೀ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿ ಕೆಲ ಕ್ಷಣ ಧ್ಯಾನಮಗ್ನರಾದರು. ತದನಂತರ ಸುಭದ್ರತೆಯೊಂದಿಗೆ ಮೈಸೂರಿನ ಕೆಆರ್ಎಸ್ ರಸ್ತೆಯಲ್ಲಿರುವ ಶ್ರೀ ರಾಮಕೃಷ್ಣ ಆಶ್ರಮ ವಿದ್ಯಾಶಾಲೆಗೆ ಆಗಮಿಸಿದರು. ಆಹ್ವಾನಿತ ಗಣ್ಯರು, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗೆ ನಿರ್ಮಿಸಲಾಗಿದ್ದ ಸುಸಜ್ಜಿತ ವೇದಿಕೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆಗಮಿಸಿದರು. ಮೈಸೂರಿನ ಅರುಣ್ ಯೋಗಿರಾಜ್ ಅವರ ಕರ ಪ್ರತಿಭೆಯಲ್ಲಿ ಅರಳಿದ ವಿವೇಕಾನಂದರ ಪ್ರತಿಮೆಯನ್ನು ನೀಡಿ ಪ್ರಧಾನಮಂತ್ರಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು. ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು.
2: ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭ್ಯಃ ಶೃಣುಯಾಮ ದೇವಾಃ.

0: ಮೈಸೂರು ಘಟಕದ ಶ್ರೀ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಶ್ರೀ ಮುಕ್ತಿದಾನಂದ ಸ್ವಾಮೀಜಿಯವರು ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು.
1: ವಿ ಆರ್ ಆಲ್ ಗ್ಲಾಡ್ ದಟ್ ದ ಇನಾಗರೇಷನ್ ಆಫ್ ವಿವೇಕ ಸ್ಮಾರಕ ಎ ಮೊಮೆಂಟಸ್ ಇವೆಂಟ್ ದಟ್ ಮೈಸೂರು ವಿಲ್ ಚೆರಿಶ್ ಫಾರ್ ಜನರೇಷನ್ಸ್ ಟು ಕಮ್. ವಿವೇಕ ಸ್ಮಾರಕ ಇಸ್ ಎ ಸಿಗ್ನಿಫಿಕೆಂಟ್ ನ್ಯೂ ಚಾಪ್ಟರ್ ಇನ್ ಮೈಸೂರ್ ರಾಮಕೃಷ್ಣ ಆಶ್ರಮಸ್ ಸೆಂಚುರಿ ಲಾಂಗ್ ಲೆಗಸಿ ಆಫ್ ಸರ್ವಿಸ್ ಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಸ್ಪಿರಿಚುವಾಲಿಟಿ ಎಜುಕೇಷನ್ ಲಿಟ್ರೇಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ದಿಸ್ ಯೂತ್ ಸೆಂಟರ್ ವಿಲ್ ಬೆನಿಫಿಟ್ ಕೌಂಟ್ಲೆಸ್ ಯಂಗ್ ಪೀಪಲ್ ಇನ್ ದ ಇಯರ್ಸ್ ಟು ಕಮ್. ವಿ ಆರ್ ಪ್ಲಾನಿಂಗ್ ನಂಬರ್ ಆಫ್ ಶಾರ್ಟ್ ಟರ್ಮ್ ಕಾಂಪ್ಲಿಮೆಂಟರಿ ಕೋರ್ಸಸ್ ಫಾರ್ ಯೂತ್ ಆನ್ ಬಿಹೇವಿಯರಲ್ ಎಕ್ಸಲೆನ್ಸ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಬೇಸ್ಡ್ ಆನ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂಡ್ ಸ್ವಾಮೀಜಿಸ್ ಐಡಿಯಾಸ್ ಆನ್ ಫೋರ್ ಯೋಗಾಸ್ ರಿಲೇಟೆಡ್ ಟು ಕ್ಯಾರೆಕ್ಟರ್ ಬಿಲ್ಡಿಂಗ್.
0: ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ,
2: ಇದೊಂದು ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಯುವ ಶಕ್ತಿ, ಯುವ ಆಲೋಚನೆ, ಯುವ ಚಿಂತನೆ, ಇದೇ ವಿವೇಕಾನಂದರ ಚಿಂತನೆ. ಈ ಹೊಸ ಚಿಂತನೆ ಬದಲಾವಣೆಯ ಒಂದು ಆರಂಭ. ಯುವ ಯುಗ, ನವಯುಗ, ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 16,000 ಯುವ ಸಂಘಟನೆಗಳು ಒಟ್ಟಾಗಬೇಕು. ಇಡೀ ಪಂಚಾಯತ್ಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಸಂಘಗಳು ಬೇರೂಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ, ನಗರಗಳಲ್ಲಿ ನಮ್ಮ ಯುವ ಶಕ್ತಿಯನ್ನು ನಾವು ಸರಿಯಾದ ರೀತಿ ಬಳಸಿಕೊಂಡು ಕ್ರೀಡೆ, ನಾಟಕ ಇವೆಲ್ಲ ಕೂಡ ಅಳವಡಿಸಿಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೆಲ್ಲ ನಾವು ರೂಪಿಸಿಕೊಂಡು ಬಂದಿದ್ದೇವೆ. ಈ ಮೂಲಕ ನಮ್ಮ ಯುವಕರಲ್ಲಿ ಒಂದು ದೈಹಿಕವಾದಂತಹ ಶಕ್ತಿಯನ್ನ, ಮಾನಸಿಕವಾದಂತಹ ಶಕ್ತಿಯನ್ನ ಇವತ್ತು ನಾವೆಲ್ಲರೂ ಕೂಡ ಕಾಪಾಡಲಿಕ್ಕೆ ಬದ್ಧರಾಗಿ ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಮೈಸೂರಿನ ಇತಿಹಾಸ ವಿಶ್ವದ ಇತಿಹಾಸ. ಸ್ವಾಮಿ ವಿವೇಕಾನಂದರವರು ಆವತ್ತಿನ ಕಾಲದಲ್ಲಿ ಮಹಾರಾಜರು ಏನು ಅವರಿಗೆ ಕೊಟ್ಟಂತ ಪ್ರೋತ್ಸಾಹದಿಂದ ವಿಶ್ವಕ್ಕೆ ಹೋಗಿ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಏನು ಭಾಷಣವನ್ನ ಮಾಡಿದ್ರು, ಇಡೀ ವಿಶ್ವದ ಗಮನವನ್ನ ಈ ಭೂಮಿಯಿಂದ ಸೆಳಲಿಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟರು. ಅದಕ್ಕೆ ನಾನು ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ವಿವೇಕಾನಂದರ ಸಾಂಸ್ಕೃತಿಕ ಯುವ ಕೇಂದ್ರವನ್ನ ನಮ್ಮ ರಾಮಕೃಷ್ಣ ಮಹಾಸಂಸ್ಥೆಯ ಪೂಜ್ಯರೆಲ್ಲ ಕೂಡ ಇವತ್ತು ಅಳವಡಿಸಿದ್ದಾರೆ. ಇದು ಅವರ ವೈಯಕ್ತಿಕವಾದಂತ ಆಶ್ರಮದ ಆಸ್ತಿಯಲ್ಲ, ಇದು ಇಡೀ ದೇಶದ ಆಸ್ತಿ. ಈ ದೇಶದ ಯುವಕರನ್ನ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನ ಇವತ್ತು ರೂಪಿಸಿದ್ದಾರೆ. ಅದಕ್ಕೆ ಇಡೀ ಭಾರತದ ಯುವಕ ತಂಡ, ಯುವ ಸಮುದಾಯ, ಎಲ್ಲ ನನ್ನ ತಂದೆ ತಾಯಿಂದರು ಹಿರಿಯರೆಲ್ಲರೂ ಕೂಡ ಈ ದೊಡ್ಡ ಐತಿಹಾಸಿಕವಾದಂತ ರಾಮಕೃಷ್ಣ ಸಂಸ್ಥೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ಅವ್ರಿಗೊಂದು ಸಾಕ್ಷಾಂಗ ನಮಸ್ಕಾರಗಳು ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಡೀ ಸರ್ಕಾರ ಅವರ ಜೊತೆಯಲ್ಲಿ ನಿಂತುಕೊಳ್ತದೆ. ನಾವು ನೀವೆಲ್ಲ ಸೇರಿ ಪ್ರಧಾನ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮದಲ್ಲಿ ಈ ರಾಮಕೃಷ್ಣದ ಮಠದಲ್ಲಿ ಏನು ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ವಿವೇಕಾನಂದರ ತ್ಯಾಗ ನಮ್ಮೆಲ್ಲರಿಗೂ ಕೂಡ ಇವತ್ತು ಸ್ಫೂರ್ತಿಯಾಗಿದೆ. ನಮ್ಮೆಲ್ಲರೂ ಕೂಡ ಅವರ ಶಕ್ತಿಯನ್ನ ನಾವು ಅಳವಡಿಸಿಕೊಳ್ತೇವೆ. ಜೈ ಹಿಂದ್, ಜೈ ಭಾರತ್, ಜೈ ವಿವೇಕಾನಂದ, ಜೈ ರಾಮಕೃಷ್ಣ, ಜೈ ಮಾತಾ, ಎಲ್ಲರಿಗೂ ನಮಸ್ಕಾರ.
0: ಸಮಾರಂಭದ ಅಧ್ಯಕ್ಷರು ಶ್ರೀ ರಾಮಕೃಷ್ಣ ಮಠ ಹಾಗೂ ಮಿಷನ್ನ ಅಧ್ಯಕ್ಷರು ಆದ ಸ್ವಾಮಿ ಗೌತಮಾನಂದ ಸ್ವಾಮೀಜಿ ಮಹಾರಾಜ್ ಅವರು ಆಶೀರ್ವಚನವನ್ನು ನೀಡಿ ಯುವಕರ ಶೈಕ್ಷಣಿಕ ಹಾಗೂ ವ್ಯಕ್ತಿತ್ವದ ಔನ್ನತ್ಯಕ್ಕೆ ಇಂದು ಉದ್ಘಾಟನೆಗೊಂಡ ವಿವೇಕ ಸ್ಮಾರಕ ಶ್ರಮಿಸಲಿದೆ, ಇದರ ಸದುಪಯೋಗವನ್ನು ಯುವ ಸಮುದಾಯ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು.
3: ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ನಮಸ್ತೆ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಾರಿಣೇ. ವಿ ಆರ್ ವೆರಿ ಹ್ಯಾಪಿ that the Honorable Prime Minister Shri Narendra Modi has just inaugurated ವಿವೇಕ ಸ್ಮಾರಕ, ಎ ಗ್ರ್ಯಾಂಡ್ ಮೆಮೋರಿಯಲ್ ಡೆಡಿಕೇಟೆಡ್ ಟು ಸ್ವಾಮಿ ವಿವೇಕಾನಂದ. ದಿಸ್ ವಿವೇಕ ಸ್ಮಾರಕ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಆನ್ ಎ ಸೇಕ್ರೆಡ್ ಅಂಡ್ ಹಿಸ್ಟಾರಿಕ್ ಸೈಟ್ ವೇರ್ ಸ್ವಾಮಿ ವಿವೇಕಾನಂದ ಸ್ಟೇಡ್ ಅಂಡ್ ಮೆಡಿಟೇಟೆಡ್ ಇನ್ ದ ಇಯರ್ 1892. ಟುಡೇ ವಿ ಸೀ ದ ಮ್ಯಾಗ್ನಿಫಿಸೆಂಟ್ ಎಡಿಫಿಸ್ ಬಿಫಿಟಿಂಗ್ ದ ಮೆಮರಿ ಆಫ್ ಸ್ವಾಮಿ ವಿವೇಕಾನಂದ ಬೀಯಿಂಗ್ ಇನಾಗರೇಟೆಡ್ ಬೈ ಅವರ್ ವೆರಿ ಡಿಯರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್. ದಿಸ್ ಯೂತ್ ಸೆಂಟರ್ ಈಸ್ ಡೆಡಿಕೇಟೆಡ್ ಟು ಇಂಪಾರ್ಟ್ ಸ್ವಾಮಿ ವಿವೇಕಾನಂದ ಐಡಿಯಲ್ ಆಫ್

0: रामकृष्ण आश्रम से गहरा जुड़ाव था। आज स्वामी विवेकानंद कल्चरल यूथ सेंटर यानी विवेक स्मारक के उद्घाटन के जरिए हम इस मिशन को नया विस्तार दे रहे हैं। इसके लिए मैं श्री रामकृष्ण आश्रम और इसके जुड़े सभी विद्वानों को हार्दिक बधाई देता हूं।
1: ಸಾಮಾನ್ಯ ಮನುಷ್ಯ ವಿಭೂತಿ ಪುರುಷನಾಗಲು ಸಾಧನೆ ಅತ್ಯಂತ ಮುಖ್ಯ. ತಪಸ್ಸಿನ ಮೂಲಕ ಎಲ್ಲವೂ ಸಾಧಿತವಾಗುತ್ತದೆ. ಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಸನಕ್ಕಾಗಿ ಶ್ರೀರಾಮಕೃಷ್ಣ ಮಠ ಅವಿರತವಾಗಿ ಶ್ರಮಿಸುತ್ತಿದೆ. ಯುವಶಕ್ತಿಯಿಂದಾಗಿ ನವೋದ್ಯಮದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮೂರನೇ ಸ್ಥಾನದಲ್ಲಿದೆ. ತಂತ್ರಜ್ಞಾನದ ಉನ್ನತಿಗೆ ಭಾರತದ ಯುವಶಕ್ತಿಯೇ ಕಾರಣ. ಭಾರತದ ಡಿಜಿಟಲ್ ಆರ್ಥಿಕತೆ ಯುವ ಸಮುದಾಯದ ಪ್ರಯತ್ನದಿಂದ ಮುನ್ನಡೆ ಸಾಧಿಸುತ್ತಿದೆ. ಭಾರತದ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರ ಅಭೂತಪೂರ್ವವಾದದ್ದು. ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ. 4,000ಕ್ಕೂ ಹೆಚ್ಚು ಪಿಎಂ ಶ್ರೀ ಶಾಲೆಗಳಿವೆ. ಶಿಕ್ಷಣ ಮೂಲಕ ಸಮಾನತೆಯ ರಾಷ್ಟ್ರವನ್ನು ಕಟ್ಟಲು ಸಾಧ್ಯ ಎಂದು ವಿವೇಕಾನಂದರು ಹೇಳಿದ್ದನ್ನು ಸ್ಮರಿಸಿದರು. ಇಂದು ಉದ್ಘಾಟನೆಗೊಂಡ ವಿವೇಕ ಸ್ಮಾರಕ ಹಲವು ಭರವಸೆಗಳಿಂದ ಪ್ರಾರಂಭವಾಗಿದೆ. ಮೈಸೂರಿನಲ್ಲಿ ಕನ್ನಡ ಭಾಷೆಯಲ್ಲಿ ಬರೆದ ಹಲವು ಸಾಹಿತಿಗಳು, ಲೇಖಕರು, ಕವಿಗಳಿದ್ದಾರೆ ಹಾಗೂ ಶಿಲ್ಪಿಗಳು ಇದ್ದಾರೆ ಎಂದು ಬಣ್ಣಿಸಿದರು.
0: ಸಾಥಿಯೋ, ವ್ಯಕ್ತಿ ಸೇ ವಿಭೂತಿ ಕಾ ನಿರ್ಮಾಣ ಏಕಾಏಕ ನಹೀ ಹೋತಾ. ಇಸ್ಕೆ ಲಿಯೇ ಹಮೇ ಜೀವನ್ ಕಿ ಅನ್ಗಿನಿತ್ ಪರೀಕ್ಷಾಯೇ ದೇನಿ ಹೋತಿ ಹೈ, ಸಾಧನಾ ಕರ್ನಿ ಹೋತಿ ಹೈ, ತಪ್ ಕರ್ನಾ ಹೋತಾ ಹೈ, ಖುದ್ ಕೋ ತಪಾನಾ ಪಡ್ತಾ ಹೈ, ಖಪಾನಾ ಪಡ್ತಾ ಹೈ. ಖ್ಯಾತಿ ಕೆ ಬಾದ್ ತೋ ಸಂಸಾರ ಪೀಚೆ ಖಡಾ ಹೋತಾ ಹೈ, ಲೇಕಿನ್ ತಪ್ ಕೆ ಸಮಯ ಮಹಾನ್ ವಿಭೂತಿಯೋ ಕೋ ಪಹಚಾನ್ನಾ ಆಸಾನ್ ನಹೀ ಹೋತಾ. ಜೋ ಸಾಧಕ ಕೋ ತಪಸ್ಯ ಮೇ ಪಹಚಾನ್ತಾ ಹೈ, ವೋ ಉಸ್ಕಿ ಸಿದ್ಧಿ ಕಾ ಸಹಭಾಗಿ ಭೀ ಹೋತಾ ಹೈ. ಇಸ್ಲಿಯೇ ಭಾಯಿಯೋ ಬಹನೋ, ಸ್ವಾಮಿ ವಿವೇಕಾನಂದ ಜಿ ಕೆ ಜೀವನ ಮೇ ಮೈಸೂರು ಕಾ ಇತ್ನಾ ಅಹಮ್ ಯೋಗದಾನ್ ಥಾ. ಕರೀಬ್ 130 ವರ್ಷ ಪಹಲೆ ಸ್ವಾಮಿ ಜಿ ಏಕ್ ಯುವಾ ಸನ್ಯಾಸಿ ಕೆ ರೂಪ ಮೇ ಭ್ರಮಣ ಕರ್ತೆ ಹುಯೇ ಮೈಸೂರು ಆಯೆ ಥೇ. ತಬ್ ಉನ್ಕಿ ಪ್ರಸಿದ್ಧಿ ವೈಸಿ ನಹೀ ಥೀ, ಲೇಕಿನ್ ವಿಚಾರ ಉತ್ತನೇ ಹೀ ಊಂಚೆ ಥೇ. ಉಸ್ ಸಮಯ ಉನ್ನೇ ಜಿನ್ ಲೋಗೋ ನೇ ಪಹಚಾನಾ ಜೋ ಉನ್ಕೆ ಸಾಥ್ ಜುಡೆ ಉನ್ಮೇ ಸೆ ಏಕ್ ಪ್ರಮುಖ ನಾಮ್ ಮೈಸೂರು ಕೆ ತತ್ಕಾಲೀನ್ ಮಹಾರಾಜ ಕೆ ಭೀ ಥಾ. ಜಬ್ ಸ್ವಾಮಿ ವಿವೇಕಾನಂದ ಜಿ ಅಮೇರಿಕಾ ಮೇ ಥೇ ತೋ ಉನ್ಹೋನೆ ವಹಾ ಸೆ ಮೈಸೂರು ಕೆ ತತ್ಕಾಲೀನ್ ಮಹಾರಾಜ ಕೋ ಏಕ್ ಪತ್ರ ಲಿಖಾ ಥಾ. ಉಸ್ಮೇ ಉನ್ಹೋನೆ ಸ್ವಯಂ ಮಹಾರಾಜ ಕೆ ಸಹಯೋಗ ಕಾ ಉಲ್ಲೇಖ ಕಿಯಾ ಥಾ. ಸಾಥಿಯೋ, ಸ್ವಾಮಿ ವಿವೇಕಾನಂದ ಜಿ ನೇ ಭಾರತೀಯ ಚೇತನಾ ಕೋ ಆತ್ಮಸಾತ್ ಕಿಯಾ ಥಾ. ಉನ್ಹೋನೆ ಶಾಸ್ತ್ರೋ ಕೋ ಆತ್ಮಸಾತ್ ಕಿಯಾ ಥಾ. ಜೋ ಕಹತೆ ಹೈ ಪರಂ ಪರೋಪಕಾರಾರ್ಥ ಯೋ ಜೀವತಿ ಸ ಜೀವತಿ, ಅರ್ಥಾತ್ ವಾಸ್ತವ ಮೇ ವಹಿ ಜೀತಾ ಹೈ ಜೋ ದೂಸರೋ ಕೆ ಲಿಯೆ ಜೀತಾ ಹೈ. ಇಸಿ ಮಂತ್ರ ಚಲತೆ ಹುಯೆ ಮೈಸೂರು ಕೆ ಈ ಶ್ರೀ ರಾಮಕೃಷ್ಣ ಆಶ್ರಮ ನೆ ಪಿಛಲೆ ವರ್ಷ ಅಪನೆ 100 ಸಾಲ ಪೂರೆ ಕಿಯೆ ಹೈ. ಶಿಕ್ಷಾ ಔರ್ ಸ್ವಾಸ್ಥ್ಯ ಸೆ ಜುಡಿ ಸೇವಾಯೆ ಹೋ ಯಾ ಪ್ರಾಕೃತಿಕ ಆಪದಾ ಮೇ ರಾಹತ್ ಕಾರ್ಯ, ಶ್ರೀ ರಾಮಕೃಷ್ಣ ಆಶ್ರಮ ನೆ ಸ್ವಾಮಿ ವಿವೇಕಾನಂದ ಜಿ ಕಿ ವಿರಾಸತ್ ಕೋ ಜೀವಂತ ರಖಾ ಹೈ. ಮುಜೆ ವಿಶ್ವಾಸ ಹೈ ವಿವೇಕ ಸ್ಮಾರಕ ಸಾಧಕೋ ಔರ್ ಶ್ರದ್ಧಾಲುವೋ ಕೆ ಲಿಯೆ ಆತ್ಮಿಕ ಉತ್ಥಾನ ಕಾ ಏಕ್ ತೀರ್ಥ ಬನೇಗಾ. ಸ್ವಾಮಿ ವಿವೇಕಾನಂದ ಜಿ ಕಿ ಪ್ರೇರಣಾ ಥೀ ಶಿವ ಜ್ಞಾನೆ ಶಿವ ಸೇವಾ, ಯಾನಿ ಜೀವ ಕಿ ಸೇವಾ ಹೀ ಶಿವ ಕಿ ಸೇವಾ ಹೈ. ಹಮೇ ಇಸ್ ವಿವೇಕ ಸ್ಮಾರಕ ಮೇ ಇಸ್ಲಿಯೇ ಐಸೆ ಯುವಾಓಂ ಕೋ ಗಢನಾ ಹೈ ಜಿನ್ ಕೆ ಲಿಯೆ ಸಮಾಜ ಔರ್ ರಾಷ್ಟ್ರ ಕೆ ಹಿತ ಗರೀಬ್ ವಂಚಿತ ಕೆ ದುಃಖ ಅಪನೆ ಸುಖ ದುಃಖ ಸೆ ಊಪರ್ ಹೋ. ಜಿನ್ ಯುವಾಓಂ ಕೆ ಲಿಯೆ ರಾಷ್ಟ್ರ ಪ್ರಥಮ ಹಿ ಸರ್ವೋಪರಿ ಮಂತ್ರ ಹೋ, ಮಾ ಭಾರತಿ ಸೇವಾ ಹಿ ಜಿನ್ಕಾ ಜೀವನ್ ಲಕ್ಷ್ಯ ಹೋ. ಸಾಥಿಯೋ, ಸ್ವಾಮಿ ವಿವೇಕಾನಂದ ಜಿ ಯುವಾಓಂ ಕಿ ಶಿಕ್ಷಾ ಕೋ ರಾಷ್ಟ್ರ ನಿರ್ಮಾಣ ಕಾ ಮಜಬೂತ್ ಆಧಾರ ಮಾನತೆ ಥೇ. ಉನ್ಹೋನೆ ಸ್ವಯಂ ಯೇ ದೇಖಾ ಥಾ ಕಿ ಕೈಸೆ ದುನಿಯಾ ಕೆ ದೇಶ

0: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ತಾಂತ್ರಿಕ ನೆರವು ಎಂಎನ್ ಮುರಳೀಧರ. ನೆರವು ಜಿಎನ್ ಮಂಜುನಾಥ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ನಿರ್ವಹಣೆ ದಿಗ್ವಿಜಯ್ ಬಿ. ತಾಂತ್ರಿಕ ನಿರ್ವಹಣೆ ಐ ವನಿತಾ. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಇದುವರೆಗೂ ನರೇಂದ್ರ ಮೋದಿ ಅವರ ಮೈಸೂರು ಭೇಟಿಯ ಭಾನುಲಿ ವರದಿ ಕೇಳಿದ್ರಿ. ಸಮಯ ಸರಿಯಾಗಿ 10 ಗಂಟೆ ಆಗಲಿದೆ. ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಚಿನ್ಮಯ ಸಹೋದರಿಯಿಂದ ಉಮಾ ಮತ್ತು ರಾಧಿಕಾ ಅವರ ಯುಗಳ ಕರ್ನಾಟಕ ಹಾಡುಗಾರಿಕೆ ಚೆನ್ನೈ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹೇ ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಶ್ರೋತಾವೋ ಕಾ ಸ್ವಾಗತ ಹೇ. ಆಜ್ ಇಸ್ ಕಾರ್ಯಕ್ರಮ ಮೇ ಹಮ್ ಪ್ರಸ್ತುತ ಕರ್ ರಹೇ ಹೇ ಚಿನ್ಮಯ ಭಗಿನಿ ಶ್ರೀಮತಿ ಉಮಾ ಔರ್ ಶ್ರೀಮತಿ ರಾಧಿಕಾ ಕಾ ಗಾಯನ್. ಚಿನ್ಮಯಾ ಭಗಿನಿ ಅಪ್ನಿ ಸಂಗೀತ ಶಿಕ್ಷಾ ಪದ್ಮಭೂಷಣ ವಿದ್ವಾನ್ ಮಧುರೈ ಶ್ರೀ ಟಿ ಎನ್ ಶೇಷಗೋಪಾಲನ್ ಔರ್ ಕಲೈಮಣಿ ವಿದ್ವಾನ್ ನೈವೇಲಿ ಶ್ರೀ ಆರ್ ಸಂತಾನ ಗೋಪಾಲನ್ ಸೇ ಪ್ರಾಪ್ತ ಕಿ. ಆಪ್ ಅಪ್ನೆ ಗುರು ಕಿ ಪ್ರಮುಖ ಶಿಷ್ಯಾಓ ಮೇ ಸೇ ಏಕ್ ಹೇ. ಸಂಗೀತ ಕೆ ಪ್ರತಿ ವಿಶೇಷ ಅಭಿರುಚಿ ಕೆ ಕಾರಣ ಆಪ್ ದೇಶ ವಿದೇಶ ಕಿ ವಿವಿಧ ಸಂಗೀತ ಸಭಾಓ ಮೇ ಅಪ್ನಾ ಗಾಯನ್ ಪ್ರಸ್ತುತ ಕರ್ತಿ ಆ ರಹಿ ಹೇ. ಆಕಾಶವಾಣಿ ತಥಾ ದೂರದರ್ಶನ್ ಟಿವಿ ಚಾನಲೋ ಪರ್ ಆಪ್ಕೆ ದ್ವಾರಾ ಪ್ರಸ್ತುತ ಅನೇಕಾನೇಕ ಕಾರ್ಯಕ್ರಮ ಅತ್ಯಂತ ಲೋಕಪ್ರಿಯ ಹುವೆ ಹೇ. ಚಿನ್ಮಯಾ ಭಗಿನಿ ಅನೇಕ ಪುರಸ್ಕಾರ ಏವಂ ಉಪಾಧಿಯೋ ಸೇ ಅಲಂಕೃತ ಹೇ. ಆಜ್ ಕೆ ಕಾರ್ಯಕ್ರಮ ಮೇ ಚಿನ್ಮಯಾ ಭಗಿನಿ ಕೆ ಸಾಥ್ ಸಂಗತ್ ಕರ್ ರಹೇ ಹೇ ವಾಯಲಿನ್ ಪರ್ ಶ್ರೀಮತಿ ಶ್ರದ್ಧಾ ರವೀಂದ್ರನ್, ಮೃದಂಗಂ ಪರ್ ಶ್ರೀ ಬಿ ಗಣಪತಿ ರಾಮನ್ ತಥಾ ಮೂರ್ಸಿಂಗ್ ಪರ್ ಶ್ರೀ ಎನ್ ಸುಂದರ್.
3: ದಿಸ್ ಇಸ್ ಆಕಾಶವಾಣಿ. ಗುಡ್ ಈವ್ನಿಂಗ್ ಲಿಸ್ನರ್ಸ್. In tonight's National Program of Music, we bring to you a Carnatic classical vocal recital by Chinmaya sisters, Srimati Uma and Srimati Radhika. Chinmaya sisters are one of the leading and popular duo in the field of Carnatic music. With their mellifluous voices, spirited singing and strict adherence to classicism, the duo has captured the hearts of Rasikas worldwide. Chinmaya sisters are senior disciples of Padma Bhushan awardee Madurai Shri T. N. Seshagopalan and Kalaimamani Neyveli Shri R. Santana Gopalan and have successfully imbibed and observed the specialities of their guru style in their singing. They have travelled extensively and performed in prestigious venues all across India and abroad. They are A-graded artists of Akashwani and have had the privilege of performing in many special programs organized by Akashwani and Doordarshan. In tonight's concert, Chinmaya sisters Srimati Uma and Srimati Radhika are accompanied by Srimati Shrutha Ravindran on the violin, Shri B. Ganapati Raman on the Mridangam and Shri N. Sundar on Morsing.
2: कार्यक्रम का प्रारंभ करते हुए चिन्मया भगिनी प्रस्तुत कर रही हैं नाट्य राग और रूपक ताल में हरिकेशनल्लूर मुत्तैया भागवतर की रचना शक्ति गणपतिम.
3: द कॉन्सर्ट फॉर टुनाइट बिगिंस विद द कॉम्पोजिशन ऑफ हरिकेशनल्लूर मुत्तैया भागवतर इन रागा नाट्य सेट टू रूपक तालम शक्ति गणपतिम.

ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಮುಕ್ತಾಯವಾಯಿತು. ನಿಲಯದ ನಾಳಿನ ಪ್ರಸಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಾಳೆ ಬೆಳಿಗ್ಗೆ 5:53 ಆರಂಭವಾಗುವುದು. ಅಲ್ಲಿಯವರೆಗೆ ಸವಿತಾ ಕೋಲ್ವೇಕರ್ ಹೇಳುವ ಶುಭರಾತ್ರಿ. ಜೈ ಹಿಂದ್.